ರಾಮನೇಕೆಷ್ಟು ಮಧುರ, ರಾಮನ ಮುಖಮಂಡಲವೇಕೆ ಇನಿತು ಮಧುರ, ರಾಮನ ನೋಟವೇಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು,

ಕಾಯುವಿಕೆಯಲ್ಲಿ ಸುಖವಿದೆ. ಸಂದೇಹವಿದ್ದರೆ ಶಬರಿಯನ್ನು ಕೇಳಿ. ಅದೆಂಥ ಪ್ರತೀಕ್ಷೆ ಶಬರಿಯದ್ದು! ಕ್ಷಣ ಕ್ಷಣ, ಗಂಟೆ ಗಂಟೆ, ದಿನ ದಿನ, ತಿಂಗಳ ತಿಂಗಳು, ವರ್ಷ ವರ್ಷಗಳು ಉರುಳಿದವು. ಕಾಲಚಕ್ರವೇ ಉರುಳಿತು ಶಬರಿಯ ಪ್ರತೀಕ್ಷೆಯಲ್ಲಿ. ಜಗತ್ತೇ ಬದಲಾಯಿತು, ಆದರೆ ಶಬರಿ ಬದಲಾಗಲಿಲ್ಲ. ತನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ, ಮೈಯ ಕಣಕಣದಲ್ಲಿ ರಾಮನನ್ನೇ ತುಂಬಿಕೊಂಡು ಕಾದಳು ಶಬರಿ, ಕಾದಿರುವಳು ಶಬರಿ ರಾಮ ಬರುವನೆಂದು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಮೇ ತಿಂಗಳ 9ನೇ ತಾರೀಕು ಶನಿವಾರ. ಶ್ರೀಶಕ 1949 ಶ್ರೀ ಪರಭಾವ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಯೋಗ ಶುಕ್ಲ ಕರಣ ಭವ ಸೌರಮೇಶ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ್ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ವಿಶೇಷ ಮಾಹಿತಿಯನ್ನು ನೀಡಲಿದ್ದಾರೆ ಚೇತನ್ ಸಿ ರಾಯ್ನಳ್ಳಿರವರು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಳ್ಳಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ. ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇಡಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಪುಟ್ಟ ಮಗುವಿನ ನಗು ಒಂದು ನೋಡಿದೆ. ಆ ಮಗು ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ, ಅದಕ್ಕೆ ಯಾವುದೇ ಕಾರಣ ಬೇಕಿರಲಿಲ್ಲ. ನಮಗೆಲ್ಲ ಒಂದು ನಗು ಬೇಕು ಅಂತಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರ್ಬೇಕು ಅಥವಾ ಏನೋ ದೊಡ್ಡ ಸಕ್ಸಸ್ ಸಿಗ್ಬೇಕು ಅನ್ಸುತ್ತೆ. ಆದ್ರೆ ಆ ಮಗು ನೋಡಿ, ಒಂದು ಬಣ್ಣದ ಚಿಟ್ಟೆ ಕಂಡ್ರೆ ಸಾಕು, ಮುಖದಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳೋಷ್ಟು ನಗ್ತಾ ಇರುತ್ತೆ. ಆದ್ರೆ ನಾವ್ಯಾಕೆ ಬೆಳೀತಾ ಬೆಳೀತಾ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿದ್ದೀವಿ? ಆ ಮಗುವಿನ ತರನೆ ನಾವು ಯಾಕೆ ಸಣ್ಣ ಪುಟ್ಟ ವಿಷಯಗಳಿಗೆ ಸಂತೋಷ ಪಡಬಾರ್ದು? ಸೊ ಸ್ನೇಹಿತರೆ, ಇವತ್ತು ಒಂದು ಚಾಲೆಂಜ್ ಮಾಡೋಣ. ಮಗುವಿನಂತಹ ಮನಸ್ಸಿನಿಂದ ಈ ದಿನವನ್ನ ಶುರು ಮಾಡೋಣ. ಬಿಗುಮಾನ ಬಿಟ್ಟು ನಮಗೆ ಬೇಕಾದನ್ನ ಕೇಳೋಣ, ಸಿಕ್ಕಿದ್ರಲ್ಲಿ ಖುಷಿ ಪಡೋಣ. ಕೀಪ್ ಸ್ಮೈಲಿಂಗ್ ಲೈಕ್ ಎ ಬೇಬಿ, ಇದು ಇವತ್ತಿನ ಮಂತ್ರ. ಸೊ ಇವತ್ತು ನಮ್ಮೊಳಗಿರೋ ಆ ಮಗುವನ್ನ ಸ್ವಲ್ಪ ಹೊರಗಡೆ ಕರೆಯೋಣ. ಕಾರಣವಿಲ್ಲದೆ ಸುಮ್ನೆ ನಗೋಣ, ಪ್ರೀತಿಯಿಂದ ಎಲ್ಲವನ್ನ ಕೇಳಿ ಪಡೆಯೋಣ. ಇವತ್ತಿನ ದಿನ ನಿಮಗಾಗಿ ಮಾತ್ರವಲ್ಲ, ನಿಮ್ಮೊಳಗಿನ ಆ ಪುಟ್ಟ ಮಗುವಿಗಾಗಿ ಮೀಸಲಾಗಿರ್ಲಿ. ಕೇಳ್ತಾ ಇರಿ ಅರುಣೋದಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಒಳಿತಾಗಲು ಕಾಲ ಬರಬೇಕು, ಅದಕ್ಕಾಗಿ ನಾವು ಕಾಯಬೇಕು. ನಾವೇನು, ದೇವರೇ ಕಾಯಬೇಕು. ಕೌಸಲ್ಯ ಗರ್ಭದಲ್ಲಿ ರಾಮ, ತಿಂಗಳುಗಳು ಕಳೆದವು, 9, 10, 11, 12 ತಿಂಗಳು ನಡೀತಾ ಇದೆ, ಇನ್ನೂ ರಾಮ ಜನನವಾಗಿಲ್ಲ. ಯಾಕೆಂದರೆ ಆ ಮಂಗಲ ಮುಹೂರ್ತ ಬಂದ ಹೊರತು ಉದಿಸಿ ಬರುವ, ಇಳಿದು ಬರುವ ಮನಸ್ಸಿಲ್ಲ ಪ್ರಭುವಿಗೆ. ಎಲ್ಲ ಗ್ರಹಗಳು, ನಕ್ಷತ್ರಗಳು, ಭೂಗೋಲ ಖಗೋಲಗಳು ಒಂದು ನಿರ್ದಿಷ್ಟವಾದ ಸನ್ನಿವೇಶಕ್ಕೆ ಬಂದ ಹೊರತು ಮರಳಾರ ಪ್ರಭು. ಹಾಗಾಗಿ ಕೌಸಲ್ಯ ಗರ್ಭದಲ್ಲಿ ಪ್ರತೀಕ್ಷೆ ಮಾಡಿದನಂತೆ ಭಗವಂತ, ಮಂಗಲ ಮುಹೂರ್ತಕ್ಕಾಗಿ, ಪರಮ ಮಂಗಲ ಮುಹೂರ್ತಕ್ಕಾಗಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಅವರಿಗೇನ್ರಿ ಕಡಿಮೆ ಆಗಿದೆ? ಅವರು ಅನುಕೂಲಸ್ತ್ರೆ, ಅವರು ಕೈ ಬೆರಳನ್ನು ಕೂಡ ಎತ್ತಬೇಕಾಗಿಲ್ಲ. ಅವರಿಗೆ ಕೈಗೊಬ್ಬ ಆಳು ಕಾಲಿಗೊಬ್ಬ ಆಳು ಅನ್ನೋ ಮಾತನ್ನ ನಾವೆಲ್ಲರೂ ಕೇಳಿಸ್ಕೊಂಡೇ ಇರ್ತೀವಿ ಅಲ್ವಾ ಸ್ನೇಹಿತರೆ? ಆದ್ರೆ ಅಂತಹ ಅನುಕೂಲಸ್ಥರ ದುರಾವಸ್ಥೆಯನ್ನ ಒಂದು ಕತೆ ಮುಖಾಂತರ ತಿಳಿಸ್ತೀನಿ ಕೇಳಿ ಸ್ನೇಹಿತರೆ. ಪುರಾತನ ರೋಮ್ ದೇಶದಲ್ಲಿ ಒಬ್ಬ ರಾಜನಿದ್ದ. ಅದು ಗುಲಾಮ ಪದ್ಧತಿ ಜಾರಿಯಲ್ಲಿದ್ದ ಕಾಲ. ಹಾಗಾಗಿ ರಾಜನ ಅರಮನೆಯಲ್ಲಿ ನೂರಾರು ಜನರು ಆಳುಗಳಿದ್ದರು. ಎಲ್ಲಾ ಕೆಲಸಗಳನ್ನು ಕೂಡ ಆಳುಗಳೇ ಮಾಡಿ ಮುಗಿಸ್ತಾ ಇದ್ರು. ರಾಜರು ಕಣ್ಸನ್ನೆ ಮಾಡಿದ್ರೆ ಸಾಕು, ಕೆಲಸಗಳೆಲ್ಲ ಆಗಿ ಹೋಗ್ತಾ ಇದ್ವು. ಕಣ್ಸನ್ನೆ ಮಾಡೋದಕ್ಕೆ ರಾಜ ನಿಂತಿರ್ಬೇಕಾಗಿಲ್ಲ ಅಥವಾ ಕೂತ್ಕೊಂಡಿರ್ಬೇಕಾಗಿಲ್ಲ, ಮಲಗಿದ್ರು ಸಹ ಆಗ್ತಾ ಇತ್ತು. ಹಾಗಾಗಿ ಆ ರಾಜ ದಿನದ ಬಹುಪಾಲು ಸಮಯವನ್ನ ಮಲ್ಕೊಂಡೇ ಕಾಲ ಕಳಿತಾ ಇದ್ದ. ಮಲಗಿದ್ದಲ್ಲೇ ಊಟ ತಿಂಡಿಗಳು ನಡೀತಾ ಇದ್ವು. ಸಹಜವಾಗಿ ರಾಜ ದಪ್ಪಗಾಗ್ತಾ ಹೋದ. ದಪ್ಪಗಾಗಿ ಅವನು ಅನೇಕ ಕಾಯಿಲೆಗಳಿಗೆ ತುತ್ತಾದ. ಯಾವ ವೈದ್ಯರ ಚಿಕಿತ್ಸೆಯೂ ಕೂಡ ಅವನ ಕಾಯಿಲೆಯನ್ನ ಗುಣಪಡಿಸೋದಕ್ಕೆ ಆಗ್ಲಿಲ್ಲ. ಹಾಗಾಗಿ ರಾಜನ ದೇಹ ಸ್ಥಿತಿ ಸುಧಾರಿಸ್ಲಿಲ್ಲ, ಆದ್ರೆ ವೈದ್ಯರ ಆರ್ಥಿಕ ಸ್ಥಿತಿ ಸುಧಾರಿಸ್ತು. ಕೊನೆಗೆ ರಾಜನ ಕಾಯಿಲೆ ಗುಣಪಡಿಸ್ತೀನಿ ಅಂತ ಹೇಳಿ ದೂರ ದೇಶದ ವೈದ್ಯರೊಬ್ರು ಬರ್ತಾರೆ. ಸದಾ ಮಲಗ್ತಾ ಇದ್ದ ರಾಜನನ್ನ ನೋಡಿದ ವೈದ್ಯ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾರೆ. ಸುತ್ತಮುತ್ತಲಿದ್ದ ರಾಜರ ಪರಿವಾರದವರನ್ನೆಲ್ಲ ಹೊರಕ್ಕೆ ಕಳಿಸ್ತಾರೆ. ಕೋಣೆಯ ಬಾಗಿಲನ್ನ ಭದ್ರವಾಗಿ ಬಾಗ್ಲು ಹಾಕೊಳ್ತಾರೆ. ತಮ್ಮ ಚೀಲದಿಂದ ಚೂಪಾದ ಚಾಕುವೊಂದನ್ನ ಹೊರ ತೆಗೆದು, ರಾಜರೇ, ನಿಮ್ಮ ದೇಹದ ಕೊಬ್ಬು ತುಂಬಿರೋ ಭಾಗಗಳನ್ನೆಲ್ಲ ಕೊಚ್ಚಿ ತೆಗಿತೀನಿ, ನಿಮ್ಮನ್ನ ಸಣ್ಣ ಮಾಡ್ತೀನಿ, ರಕ್ತಪಾತ ಆಗಬಹುದು, ನಿಮಗೆ ನೋವಾಗಬಹುದು, ಇದು ನನ್ನ ಚಿಕಿತ್ಸಾ ವಿಧಾನ ಅಂತ ಹೇಳಿ ರಾಜರ ಹತ್ತಿರ ಚಾಕು ತೋರಿಸಿತ್ತ ಧಾವಿಸಿದಾಗ ರಾಜ ಗಾಬರಿಯಾದ, ದಡಬಡಿಸಿ ಎದ್ದ, ವೈದ್ಯರಿಂದ ದೂರ ಓಡಿದ. ಮುಂದೆ ಮುಂದೆ ರಾಜ, ತಮ್ಮ ಹಿಂದೆ ಹಿಂದೆ ಅವನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದ ವೈದ್ಯ, ಇಬ್ಬರೂ ಓಡಿದ್ದೇ ಓಡಿದ್ದು. ಮೂರ್ನಾಲ್ಕು ಗಂಟೆಗಳ ಕಾಲ ಈ ಓಡಾಟ ನಡೆಯುತ್ತೆ. ಕೊನೆಗೆ ರಾಜ ನಿಶಕ್ತರಾಗಿ ಬೆವರು ಸುರಿಸ್ತಾ ಕುಸಿದು ಬಿದ್ದ. ಆಗ ವೈದ್ಯ ಚಾಕುವನ್ನ ಬಿಸಾಡಿದ. ರಾಜರಿಗೆ ಕೈ ಮುಗಿತಾರೆ. ರಾಜರೇ, ನನ್ನನ್ನ ಕ್ಷಮಿಸ್ಬಿಡಿ, ನಿಮಗೆ ವ್ಯಾಯಾಮವೇ ಇಲ್ಲದಿದ್ದರಿಂದ ನೀವು ಇಷ್ಟು ದಪ್ಪಗಾಗಿದ್ದೀರಿ. ಈಗ ಮೂರ್ನಾಲ್ಕು ಗಂಟೆ ನೀವು ಓಡಿದ್ದೀರಿ ಅಲ್ಲ, ಬೆವರು ಸುರಿಸಿದ್ದೀರಿ, ಒಂದಿಷ್ಟು ತೂಕವನ್ನ ಇಳಿಸ್ಕೊಂಡಿದ್ದೀರಿ. ನೀವು ಇನ್ಮುಂದೆ ತಿನ್ನೋದನ್ನ ಕಡಿಮೆ ಮಾಡಿ, ಕೆಲಸವನ್ನ ಹೆಚ್ಚು ಹೆಚ್ಚು ಮಾಡಿ, ಒಂದೆರಡು ತಿಂಗಳುಗಳಲ್ಲಿ ನಿಮ್ಮ ಕಾಯಿಲೆ ವಾಸಿಯಾಗುತ್ತೆ, ಆರೋಗ್ಯವಂತರಾಗಿರಿ. ನಾನು ಆಗಿಂದಾಗ ನಿಮ್ಮನ್ನ ಬಂದು ನೋಡ್ತೇನೆ, ಚಾಕುವನ್ನ ತರೋದಿಲ್ಲ, ಹೆದರಬೇಡಿ ಅಂತ ಹೇಳಿ ಕೋಣೆಯ ಬಾಗಿಲು ತೆರೆದು ಹೋಗ್ತಾನೆ. ಬೆವರು ಸುರಿಸುತ್ತಾ ನಿಂತಿದ್ದ, ಕೊಂಚ ಸಣ್ಣಗಾದಂತೆ ಕಾಣ್ತಾ ಇದ್ದ ರಾಜನನ್ನ ನೋಡಿ ಪರಿವಾರದವರು ಬೆರಗಾಗ್ತಾರೆ. ಆಗ ರಾಜರು ಆ ವೈದ್ಯರಿಗೆ ಕೈ ತುಂಬ ಹಣ ಕೊಟ್ಟು ಕಳಿಸ್ತಾರೆ. ಮುಂದೆ ವೈದ್ಯರ ಸೂಚನೆಯನ್ನು ಚಾಚು ತಪ್ಪದೆ ಪಾಲಿಸಿದ ರಾಜ ಆರೋಗ್ಯವಂತನಾದ. ಇದು ಅವತ್ತಿನ ರಾಜನ ಕತೆ ಇರಬಹುದು. ಆದ್ರೆ ಸ್ನೇಹಿತರೆ, ಇವತ್ತು ರಾಜರಿಲ್ಲದೇ ಇರಬಹುದು, ಆದ್ರೆ ಅನುಕೂಲಸ್ಥರಾಗಿರುವ ಆಧುನಿಕ ರಾಜರುಗಳು ನಾವೆಲ್ಲ ಇದ್ದೇವೆ. ಆ ಕಥೆಯಲ್ಲಿ ವೈದ್ಯರು ಸೂಚಿಸಿದ ಕಡಿಮೆ ತಿನ್ನಿ ಹೆಚ್ಚು ದುಡಿಯಿರಿ ಸೂತ್ರವನ್ನ ಪಾಲಿಸಿದ್ರೆ ಅನುಕೂಲಸ್ಥರ ದುರವಸ್ಥೆ ಆಧುನಿಕ ರಾಜರಿಗೆ ಬರೋದಿಲ್ಲ ಅಲ್ವಾ? ಸೊ ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಒಂದು ಸ್ಫೂರ್ತಿದಾಯಕ ವಿಚಾರವನ್ನು ಒಂದು ಕಥೆಯ ಮುಖಾಂತರ ತಿಳಿಸ್ತಾ ಇದ್ದೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ವ್ಯಾಪಾರಿ ಕುತೂಹಲದಿಂದ ಸ್ತ್ರೀಗೆ ಕೇಳ್ತಾನೆ, ನೀವು ಎಲ್ಲಿರ್ತೀರಿ ಅಂತ. ಅದಕ್ಕೆ ಸ್ತ್ರೀ ಹೇಳ್ತಾಳೆ, ಸೆಕ್ಟರ್ 8 ಅಂತ. ಏನು 10 ರೂಪಾಯಿ ವಾಪಸ್ ಕೊಡ್ಲಿಕ್ಕೆ 7 ಕಿಲೋಮೀಟರ್ ದೂರದಿಂದ ಬಂದಿದ್ದೀರಾ? ಅದು ಕೂಡ 2ನೇ ಸಾರಿ ಅಂತ ವ್ಯಾಪಾರಿ ಹೇಳ್ತಾನೆ. ಅದಕ್ಕೆ ಸ್ತ್ರೀ ನಗ್ತಾ ಹೇಳ್ತಾಳೆ, ಹೌದು ಸರ್, 2ನೇ ಸಾರಿ. ಮನಸ್ಸಿಗೆ ಶಾಂತಿ ಬೇಕಾದ್ರೆ ಇಂತಹದ್ದೇ ಕೆಲಸ ಮಾಡಬೇಕು. ನನ್ನ ಗಂಡ ಈಗಿಲ್ಲ, ಆದ್ರೆ ಅವರು ನನಗೆ ಒಂದು ಮಾತನ್ನ ಹೇಳಿದ್ದಾರೆ. ಯಾರದ್ದೇ ಆಗಿರ್ಲಿ, ಅವರಿಂದ 1 ರೂಪಾಯಿನೂ 1 ಪೈಸಾನೂ ಅಕ್ರಮವಾಗಿ ತೆಗೆದುಕೊಳ್ಳಬೇಡ. ಯಾಕಂದ್ರೆ ಮನುಷ್ಯ ಮೌನವಾಗಬಹುದು, ಆದ್ರೆ ಮೇಲಿದ್ದನಲ್ಲ ಅವನು ಯಾವಾಗ್ಲಾದ್ರೂ ಲೆಕ್ಕ ಕೇಳಬಹುದು. ಆ ಶಿಕ್ಷೆ ನನ್ನ ಮಕ್ಕಳಿಗೆ ಬೀಳಬಾರದು ಅಂತ ಅವಳು ಹೀಗೆ ಹೇಳಿ ಹೊರಟು ಹೋದಳು. ಆಗ ವ್ಯಾಪಾರಿ ಮನಸ್ಸು ನಡುಗೋಯ್ತು. ತಕ್ಷಣ ನಗದು ಪೆಟ್ಟಿಗೆಯಿಂದ 300 ರೂಪಾಯಿ ತೆಗೆದು ಸ್ಕೂಟರ್ನಲ್ಲಿ ಹೊರಟು ಸಹಾಯಕನಿಗೆ ಹೇಳಿದರು, ಅಂಗಡಿಯನ್ನು ನೋಡಿಕೋ, ನಾನು ಬಂದು ಬಿಡುತ್ತೇನೆ ಅಂತ. ಅವರು ಇನ್ನೊಂದು ಅಂಗಡಿಗೆ ಹೋಗಿ ಪ್ರಕಾಶ್ ಎಂಬ ವ್ಯಾಪಾರಿಗೆ 300 ರೂಪಾಯಿ ಕೊಟ್ಟು ಹೀಗೆ ಹೇಳ್ತಾರೆ, ಈ ದುಡ್ಡು ನಿನ್ನದು. ನಿನ್ನೆ ಸರಕು ಕೊಡುವಾಗ ತಪ್ಪಾಗಿ 300 ರೂಪಾಯಿ ಹೆಚ್ಚಾಗಿ ತೆಗೆದುಕೊಂಡೆ ಅಂತ ಹೇಳ್ತಾನೆ. ಆಗ ಪ್ರಕಾಶ್ ನಗ್ತಾ ಹೇಳ್ತಾರೆ, ಅಯ್ಯೋ, ಅದನ್ನ ನಾಳೆ ಕೊಟ್ಟಿದ್ರೆ ಆಗಿತ್ತು, ಈಗಲೇ ಬರೋ ಅವಶ್ಯಕತೆ ಏನಿತ್ತು ಅಂತ ಹೇಳ್ತಾನೆ. ಅದಕ್ಕೆ ವ್ಯಾಪಾರಿ, ನಾಳೆ ನಾನು ಇರದೇ ಹೋದ್ರೆ ನಿನ್ನದಾದ ಹಣವನ್ನ ನಾನು ಉಳಿಸಿಕೊಂಡಿರುವೆನಲ್ಲ, ಮೇಲೆ ಕೂತ್ಕೊಂಡವನು ಯಾವಾಗ ಲೆಕ್ಕ ಕೇಳ್ತಾನೋ ಯಾರಿಗೊತ್ತು, ಅದರ ಶಿಕ್ಷೆ ನನ್ನ ಮಕ್ಕಳಿಗೆ ಬರಬಾರ್ದಲ್ವಾ, ಹಾಗಾಗಿ ನಿನ್ನ ಹಣವನ್ನ ವಾಪಸ್ ಕೊಡ್ಲಿಕ್ಕೆ ಬಂದೆ ಅಂತ ಹೇಳ್ತಾನೆ. ಈ ಮಾತುಗಳನ್ನ ಕೇಳಿಸ್ಕೊಂಡ ಪ್ರಕಾಶ್ ಅವರ ಮನಸ್ಸು ಕದಡಿ ಹೋಯಿತು. 10 ವರ್ಷಗಳ ಹಿಂದೆ ಅವರು ತಮ್ಮ ಸ್ನೇಹಿತನಿಂದ 3 ಲಕ್ಷ ಸಾಲ ಪಡೆದುಕೊಂಡಿದ್ರು. ಆದರೆ ಅದೇ ದಿನದೊಳಗೆ ಆ ಸ್ನೇಹಿತ ವಿಧಿವಶನಾದ. ಆ ಒಂದು ಕುಟುಂಬಕ್ಕೆ ವಿಷಯವೇ ಗೊತ್ತಿರಲಿಲ್ಲ, ಆದ್ದರಿಂದ ಯಾರೂ ಹಣ ಕೇಳಲಿಲ್ಲ. ಪ್ರಕಾಶ್ ದುರಾಶೆಯಿಂದ ಅದನ್ನ ಮರೆ ಮಾಡಿದ್ದರು. ಆ ಸ್ನೇಹಿತನ ಪತ್ನಿ ಇವತ್ತಿಗೂ ಕೂಡ ಬಡತನದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ಲು. ಆದರೆ ವ್ಯಾಪಾರಿಯ ಮಾತು ಕೇಳಿ ಮೇಲಿನವನು ಯಾವಾಗ್ಲಾದ್ರೂ ಲೆಕ್ಕ ಕೇಳಬಹುದು, ಶಿಕ್ಷೆ ಮಕ್ಕಳಿಗೆ ಬೀಳ್ಬಹುದು. ಹೀಗೆ ಪ್ರಕಾಶನು ಮನಸ್ಸಿನಲ್ಲೇ ಗೊಣ್ಕೊಳ್ತಾ ಇರ್ತಾನೆ. 3 ದಿನಗಳ ಅಶಾಂತಿಯ ನಂತರ ಆತ್ಮ ಜಾಗೃತಿ ಎಚ್ಚರಗೊಂಡಿತು. ಅವರು ಬ್ಯಾಂಕಿನಿಂದ 13 ಲಕ್ಷ ತೆಗೆದುಕೊಂಡು ಸ್ನೇಹಿತನ ವಿಧವೆಯ ಮನೆಗೆ ಹೋದ್ರು. ಅವರು ಪಾದ ಸ್ಪರ್ಶ ಮಾಡ್ತಾ 13 ಲಕ್ಷ ನೀಡಿದರು. ಆಗ ಹೇಳ್ತಾರೆ, ಅಕ್ಕ, ಇದು ನಿಮ್ಮ ಗಂಡನ ಹಣ, ನನಗೆ ಮನಃಶಾಂತಿ ಬೇಕಿತ್ತು ಅಂತ ಹೇಳಿದ. ಆ ವಿಧವೆ ಕಣ್ಣೀರು ಹಾಕುತ್ತಾ ಆಶೀರ್ವದಿಸಿದಳು. ಆ ವಿಧವೆ ಯಾರು ಗೊತ್ತಾ? ಅದೇ ಅವಳು, 10 ರೂಪಾಯಿ ಹಿಂತಿರುಗಿಸಲು 2ನೇ ಬಾರಿ ಬಂದ ಮಹಿಳೆ. ಸೊ ಸ್ನೇಹಿತರೆ, ಸತ್ಯಾಸತ್ಯತೆ ಮತ್ತು ಪ್ರಾಮಾಣಿಕತೆ ದೇವರ ಪರೀಕ್ಷೆಗಳು. ದೇವರು ಸತ್ಯನಿಷ್ಠರನ್ನು ಪರೀಕ್ಷಿಸುತ್ತಾನೆ, ಆದರೆ ಯಾವತ್ತಿಗೂ ಕೈ ಬಿಡೋದಿಲ್ಲ. ಒಂದು ದಿನ ಖಂಡಿತ ಕೇಳೇ ಕೇಳ್ತಾನೆ, ಆದ್ರೆ ನಂಬಿಕೆಯಿಂದ ನಿಷ್ಠೆಯಿಂದ ಬದುಕಿದವರಿಗೆ ಅವನು ಯಾವಾಗ್ಲೂ ನ್ಯಾಯನಿಷ್ಠನೂ ದಯಾನಿಧಿಯೂ ಆಗಿರ್ತಾನೆ. ಈ ಒಂದು ಸ್ಫೂರ್ತಿದಾಯಕವಾದ ಕತೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಗು ಅನ್ನೋದು ಕೇವಲ ಒಂದು ಭಾವನೆಯಲ್ಲ, ಅದು ನಮ್ಮ ಆರೋಗ್ಯ ಮತ್ತು ಸಂತೋಷವನ್ನ ಹೆಚ್ಚಿಸುವ ಒಂದು ಅದ್ಭುತ ಸಾಧನ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಜೀವನದಲ್ಲಿ ನಗುವಿನ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಜನರಿಗೆ ಮಾತ್ರ ತಿಳಿದಿರುತ್ತೆ. ಸೊ ಹಾಗಾಗಿ ಹಾಸ್ಯ ಚಟಾಕಿಯನ್ನ ಕೇಳಿ, ಆಗ ನಾವು ಹೆಚ್ಚು ಹಗುರವಾಗಿರ್ತೀವಿ, ಹಾಗೆ ಸಂತೋಷದಿಂದ ಇರ್ತೀವಿ. ಹಾಗಾಗಿ ಪ್ರತಿದಿನ ನಗೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈಗ ಹಾಸ್ಯ ಚಟಾಕಿಯನ್ನ ಕೇಳಿರಿ. ಕಲ್ಲೇಶಿ ಮಲ್ಲೇಶಿ ಅಂತ ಫ್ರೆಂಡ್ಸ್ ಇರ್ತಾರೆ.
1: ಮಲ್ಲೇಶಿ, ಈ ದೆವ್ವ ಭೂತಗಳು ಯಾಕೆ ಒಂಟಿಯಾಗಿ ತಿರುಗ್ತವೆ
0: ಅಂತ ಕೇಳ್ತಾನೆ. ಅದಕ್ಕೆ ಮಲ್ಲೇಶಿ ಹೇಳ್ತಾನೆ,
2: ಸಿಂಗಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಸತ್ ಮೇಲೆ ಗೊತ್ತಾಗಿರುತ್ತೆ ಅದಕ್ಕೆ.
0: ಮತ್ತೊಂದು ಹಾಸ್ಯ ಚಟಾಕಿ ಪಿಂಕಿ ಹೇಳ್ತಾಳೆ,
3: ಡಾರ್ಲಿಂಗ್ ಪ್ರೀತಿ ಹುಟ್ಟಿದ್ದು ಎಲ್ಲಿಂದ ಅಂತ ಗೊತ್ತಾ?
0: ಅದಕ್ಕೆ ಪಂಕಜ್ ಹೇಳ್ತಾನೆ,
1: ಅಷ್ಟು ಗೊತ್ತಿಲ್ವಾ, ಚೀನಾದಿಂದ ಹುಟ್ಟಿದೆ
0: ಅಂತ ಹೇಳ್ತಾನೆ. ಅದಕ್ಕೆ ಪಿಂಕಿ,
3: ಅದು ಹೇಗೆ ಅಷ್ಟು ನಿಖರವಾಗಿ ಹೇಳ್ತಿದೀಯಾ
0: ಅಂತ ಕೇಳ್ತಾಳೆ. ಅದಕ್ಕೆ ಪಂಕಜ್ ಹೇಳ್ತಾನೆ,
1: ಚೀನಾ ವಸ್ತುಗಳಂತೆ ಪ್ರೀತಿಗೂ ಗ್ಯಾರಂಟಿ ವಾರಂಟಿ ಎರಡೂ ಇರೋದಿಲ್ಲ.
0: ಮತ್ತೊಂದು ಹಾಸ್ಯ ಚಟಾಕಿ ಸುಮಾ ಹೇಳ್ತಾಳೆ,
3: ಹಿಂದೆ ಹಿಂದೆ ತಿರುಗ್ತಾ ಇದ್ರೆ ಹಲ್ಲು ದುರುಸ್ತೀನಿ ಅಂತ ರಾಧಾ ಹೇಳಿದ್ರು, ಅವಳು ಹಿಂದೆ ಯಾಕೆ ಬರ್ತಾ ಇದೀಯಾ
0: ಅಂತ ಮಿಕ್ಕಿಗೆ ಕೇಳ್ತಾಳೆ. ಆಗ ಮಿಕ್ಕಿ,
1: ಅಲ್ಲ ಮೇಲಿನ ಹಲ್ಲೋ ಅಥವಾ ಕೆಳಗಿನ ಹಲ್ಲೋ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ, ಅದನ್ನ ತಿಳಿದುಕೊಳ್ಳೋಣ ಅಂತ ಹಿಂಬಾಲಿಸ್ತಿದ್ದೀನಿ ಅಷ್ಟೇ.
0: ಮತ್ತೊಂದು ಹಾಸ್ಯ ಚಟಾಕಿ ಪುಟ್ಟಿ ಹೇಳ್ತಾಳೆ,
4: ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ ಸರಿನಾ?
0: ಅದಕ್ಕೆ ಪಿಂಟು ಹೇಳ್ತಾನೆ,
1: ಯಾಕೆ ಏನಾಯ್ತು?
0: ಅದಕ್ಕೆ ಪುಟ್ಟಿ ಹೇಳ್ತಾಳೆ,
4: ನನ್ನ ತಮ್ಮ ಮಾತಾಡ್ತಿಲ್ಲ, ನಡೀತಾನೂ ಇಲ್ಲ ಅದಕ್ಕೆ.
1: ಅಯ್ಯೋ ಏನಾಯ್ತು, ಯಾಕೆ ಹಾಗಾಗಿದೆ ನಿನ್ನ ತಮ್ಮನಿಗೆ
0: ಅಂತ ಪಿಂಟು ಕೇಳ್ತಾನೆ. ಅದಕ್ಕೆ ಪುಟ್ಟಿ ಹೇಳ್ತಾಳೆ,
4: ಇವಾಗ ತಾನೇ ಹುಟ್ಟಿದ್ದಾನೆ, ಹುಟ್ಟಿ ಇನ್ನು 3 ಗಂಟೆ ಆಗಿಲ್ಲ.
0: ಓಕೆ, ಸೊ ಸ್ನೇಹಿತರೆ ಕೇಳಿಸ್ಕೊಡ್ರಿ ಅಲ್ವಾ, ಈ ಒಂದು ಹಾಸ್ಯ ಚಟಾಕಿಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: ಹಾಯ್, ಐ ಎಮ್ ಎ ಡಾಕ್ಟರ್. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಗಾಂಧಿ ಓದು ಸರಣಿಯಲ್ಲಿ ಈಗ ನೀವು ಕೇಳಲಿದ್ದೀರಿ ರವೀಂದ್ರ ಪ್ರಕಾಶ್ ಅವರ ಮಾತುಗಳನ್ನು. ಅನಂತ ಮುಖದ ಮಹಾತ್ಮ ಗಾಂಧೀಜಿ ಬಗ್ಗೆ ರವೀಂದ್ರ ಪ್ರಕಾಶ್ ಅವರು ಮಾತನಾಡಲಿದ್ದಾರೆ.
8: ಸ್ನೇಹಿತರೆ, ರವೀಂದ್ರ ಪ್ರಕಾಶ್ ಮಾಡುವ ನಮಸ್ಕಾರಗಳು. ಮತ್ತು ನಾನು ಎಂದಿನಂತೆ ಗಾಂಧಿಯನ್ನು ನಾನು ಕಂಡಂತೆ ಗಾಂಧಿಯ ಸೀಮುಖಗಳು ಎಂಬ ವಿಷಯದ ಬಗ್ಗೆ ಚರ್ಚೆಯನ್ನು ಮುಂದುವರಿಸುತ್ತಿದ್ದೇನೆ. ತಮ್ಮ ಸತ್ಯತೆಯನ್ನು ಪರೀಕ್ಷಿಸಿಕೊಳ್ಳುವ ಮುಂಚೆ ತನ್ನನ್ನು ಪರೀಕ್ಷಿಸಿಕೊಳ್ಳುತ್ತಿದ್ದರು. ನಾನು ಸತ್ಯವನ್ನು ಕಾಣಲು ಯೋಗ್ಯನಾಗಿದ್ದೇನೆಯೇ, ಇದರಲ್ಲಿ ಸತ್ಯವು ನನಗೆ ಕಾಣಿಸುತ್ತಿದೆಯೇ ಎಂಬುದು ಅವರ ನಿಲುವಾಗಿತ್ತು. ಆದ್ದರಿಂದಲೇ ಗಾಂಧೀಜಿಯವರು ಪ್ರತಿ ಕ್ಷಣದಲ್ಲಿಯೂ ಸಹ ತಮ್ಮನ್ನು ತಾವು ಪರೀಕ್ಷೆಗೊಂಡುಕೊಳ್ಳುತ್ತಿದ್ದರೆ ಹೊರತು ಬೇರೆಯವರನ್ನು ಪರೀಕ್ಷಿಸಲು ಹೋಗುತ್ತಿರುವುದು. ಬೇರೆಯವರಿಗೆ ಅವರು ತಿಳಿ ಹೇಳುತ್ತಿದ್ದರು, ತಾವು ಕಂಡುಕೊಂಡ ಸತ್ಯಗಳನ್ನು ಹೇಳುತ್ತಿದ್ದರು. ಬೇರೆಯವರು ಅದನ್ನು ನಂಬದಿದ್ದರೆ ಮತ್ತು ತಾವು ನಂಬಿಕೊಂಡ ಸತ್ಯಗಳು ಸುಖವನ್ನು ತಂದುಕೊಡದಿದ್ದರೆ ಅಥವಾ ಜಯವನ್ನು ಗಳಿಸದಿದ್ದರೆ ಅದರಲ್ಲಿ ತನ್ನ ಆಚರಣೆಯಲ್ಲಿ ಏನೋ ಲೋಪದೋಷ ಇರಬೇಕು ಎಂಬುದು ಗಾಂಧೀಜಿಯವರ ನಿಲುವಾಗಿತ್ತು. ಅದೇ ರೀತಿ ಅವರು ಬಾಳಿದರು. ಇದಕ್ಕೆ ಎರಡು ಬಹಳ ಮುಖ್ಯವಾದ ಉದಾಹರಣೆಗಳು ಅವರ ಚರಿತ್ರೆಯಲ್ಲಿ ಮತ್ತು ಈಗಲೂ ಸಹ ಚರ್ಚಾಸ್ಪದವಾಗಿರುವುದು ಎರಡು. ಒಂದು, ಅಂಬೇಡ್ಕರ್ರೊಂದಿಗೆ ಅವರ ಸಂವಾದಗಳಲ್ಲಿ ಪೂನಾ ಪ್ಯಾಕ್ಟ್ ಬಗ್ಗೆ, ಅಂದರೆ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಮತದಾನವಿರಬೇಕು, ಪ್ರತ್ಯೇಕ ರಾಷ್ಟ್ರವಿರಬೇಕು, ಪ್ರತ್ಯೇಕ ಇದಿರಬೇಕು ಎಂದು ಹೊಡೆದಾಡುತ್ತಿದ್ದಾಗ ಅದರ ವಿರುದ್ಧ ಅವರು ಭಾರತದ ಒಂದು ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿರಬೇಕು, ಅವರಿಗೆ ಪ್ರತ್ಯೇಕ ಮತದಾನವು ಅವರನ್ನು ಸರಿಪಡಿಸುವುದಿಲ್ಲ ಎಂಬ ಒಂದು ನಿಲುವಿಗೆ ಸವಾಲು ಬಂದಾಗ ಅವರು ಅದನ್ನು ಪರೀಕ್ಷಿಸಿಕೊಳ್ಳಲು ತಮ್ಮನ್ನೇ ಉಪವಾಸಕ್ಕೆ ಒಡ್ಡಿಕೊಂಡರು. ತನ್ನ ನಿಲುವಿನಿಂದ ಪರೀಕ್ಷೆ ಮಾಡಿಕೊಳ್ಳುತ್ತಿದ್ದರು. ಅಂಬೇಡ್ಕರ್ ಅವರಿಗೆ ಅದು ದೊಡ್ಡ ಸವಾಲಾಗಿ ಕಡೆಗೆ ಗಾಂಧೀಜಿಯವರ ಉಳಿವೆ ಮುಖ್ಯ ಎಂದುಕೊಂಡು ಅವರು ಆಯಿತು, ನಮ್ಮ ಪೂನಾ ಪ್ಯಾಕ್ಟ್ ಬೇಡ ಎಂದು ಅವರು ಒಪ್ಪಿಕೊಂಡರು. ಒಪ್ಪಿಕೊಂಡಾಗ ಗಾಂಧೀಜಿಯವರಿಗೆ ಗೊತ್ತಾಯಿತು ಅಂಬೇಡ್ಕರ್ ಅವರು ಸಂಪೂರ್ಣ ಮನಸ್ಸಿನಿಂದ ಸಂಪೂರ್ಣ ಬುದ್ಧಿಪೂರ್ವಕವಾಗಿ ಒಪ್ಪಿಕೊಂಡಿಲ್ಲ, ನನ್ನ ಬಗ್ಗೆ ಅವರು ಮಾಡುತ್ತಿದ್ದಾರೆ ಮತ್ತು ತಮ್ಮ ನಿಲುವಿನ ಬಗ್ಗೆಯೂ ಅವರಿಗೆ ಸಂಶಯಗಳಿದ್ದವು. ಆದ್ದರಿಂದಲೇ ಅವರು ದಲಿತರ ಬಗ್ಗೆ ಪೂರ್ತಿಯಾಗಿ ಹರಿಜನ ಉದ್ಧಾರಕ್ಕೋಸ್ಕರವೇ ನನ್ನ ಪೂರ್ತಿ ನಿಲುವನ್ನು ನಾನು ಇಡುತ್ತೇನೆ ಎಂದು ಹೇಳಿ ಪೂನಾ ಪ್ಯಾಕ್ಟ್ ಆದ ಮೇಲೆ ಆ ನಂತರ ಅವರು ಹರಿಜನರಿಗೆ ಸಮಾನ ಹಕ್ಕುಗಳನ್ನು ಕೊಡಲು, ಹಿಂದೂ ಸಮಾಜದಲ್ಲಿ ಸಮಾನ ಹಕ್ಕುಗಳು ಬರಬೇಕು ಎಂದು ಅವರು ತಮ್ಮ ಜೀವನದುದ್ದಕ್ಕೂ ಹೋರಾಡಿದರು. ಮತ್ತು ನಾನು ಮುಂದೆ ಹುಟ್ಟಿದರೆ ಒಬ್ಬ ದಲಿತನಾಗಿಯೇ ಹುಟ್ಟುವೆ, ದಲಿತ ಹೆಣ್ಣಾಗಿ ಹುಟ್ಟುವೆ ಎಂದು ಹಲವಾರು ಸಾರಿ ಹೇಳಿದ್ದಾರೆ. ಇದು ಗಾಂಧೀಜಿಯವರ ಒಂದು ಸತ್ಯಾನ್ವೇಷಣೆಯ ವಿಧಾನಕ್ಕೆ ಎತ್ತಿಕೊಂಡಂಥ ಇದು. ಇನ್ನೊಂದು ಉದಾಹರಣೆ ಎಂದರೆ ಡೆಲ್ಲಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯಾದಾಗ ಉಪವಾಸ ಸತ್ಯಾಗ್ರಹವನ್ನು ತೆಗೆದುಕೊಂಡು ನಾನು ನಂಬಿದ್ದು ಸುಳ್ಳಾದರೆ ನಾನು ಸತ್ಯ ಹೋಗುತ್ತೇನೆ ಎಂದು ಹೇಳಿದಾಗ ಗಾಂಧೀಜಿಯವರನ್ನು ಉಳಿಸಿಕೊಳ್ಳಲು ಎಲ್ಲ ಪಂಥಿಗಳು ತಮ್ಮ ವೈರುಧ್ಯಗಳನ್ನು ಮರೆತು, ತಮ್ಮ ಶತ್ರುತ್ವವನ್ನು ಮರೆತು ಒಂದಾಗಿ ತಮ್ಮ ಗಲಾಟೆಯನ್ನು ನಿಲ್ಲಿಸಿದರು. ಇದು ಗಾಂಧೀಜಿಯವರಿಗೆ ಸತ್ಯವನ್ನು ಪರೀಕ್ಷೆ ಮಾಡುವಂತಹ, ತಾವು ನಂಬಿಕೊಂಡಂತಹ ನಂಬಿಕೆಗಳನ್ನು ಈ ಸತ್ಯದ ಏನು ಪ್ರಮಾಣ ಅಂತಿವೆ ಆ ಪ್ರಮಾಣದೊಂದಿಗೆ ಹೋಲಿಸಿ ಅದನ್ನು ಪರೀಕ್ಷೆ ಮಾಡಲು ಸಿಕ್ಕಂತಹ ಒಂದು ವಿಧಾನಗಳು. ಈ ವಿಧಾನಗಳನ್ನು ಇಟ್ಟುಕೊಂಡು ಅವರು ತಮ್ಮ ಸತ್ಯವನ್ನು, ತಾವು ಕಂಡುಕೊಂಡ ಸತ್ಯವನ್ನು ಅದು ಆ ಕಾಲಕ್ಕೆ ಸರಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುತ್ತಾ ಹೋಗಿ ಕಡೆಗೆ ಪರೀಕ್ಷಿಸಿ ಅದು ಸರಿಯಿಲ್ಲ ಅನಿಸಿದರೆ ತಮ್ಮ ನಿಲುವನ್ನು ಬದಲಾಯಿಸಿಕೊಂಡು ಮತ್ತೆ ಪ್ರಯೋಗವನ್ನು ಮುಂದುವರಿಸುತ್ತಿದ್ದರು. ಇದು ಈ ತೆರೆದ ಮನೋಭಾವ ಒಬ್ಬ ಸತ್ಯಾನ್ವೇಷಿಗೆ, ಒಬ್ಬ ಸತ್ಯವನ್ನು ಹುಡುಕನಿಗೆ ಇರಬೇಕಾದಂತಹ ಒಂದು ಬಹಳ ಮುಖ್ಯವಾದ ಅಂಗ. ನಮ್ಮ ಅನೇಕ ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ಈ ಕೊರತೆ ಇರುವುದೇ ಅವರು ಸತ್ಯವನ್ನು ಕಂಡುಕೊಳ್ಳಲು ಆಗದೇ ಇರೋದಕ್ಕೆ ಕಾರಣ ಆಗಿದೆ. ಎಲ್ಲ ಧರ್ಮಗಳು ಸಹ ಉದಾತ್ತವಾಗಿಯೇ ಹುಟ್ಟುತ್ತವೆ, ಆದರೆ ಸತ್ಯವನ್ನು ಕಾಣಲು ಬೇಕಾದಂತಹ ಕೆಲವು ಪ್ರಮಾಣಗಳನ್ನು ಅವರು, ಸತ್ಯದ ಚಲನಶೀಲತೆಯನ್ನು ಅವರು ಒಪ್ಪಿಕೊಳ್ಳದಿದ್ದಾಗ ಸತ್ಯದ ಚಲನಶೀಲತೆ ಮತ್ತು ನಿರಂತರತೆಯಾಗಿ ಬದಲಾವಣೆಗಳು ಆಗುತ್ತಿರಬೇಕಾಗುತ್ತದೆ. ಮನುಷ್ಯ ಬದಲಾದ ಹಾಗೆ ಸತ್ಯವೂ ಬದಲಾಗುತ್ತಾ ಹೋಗುತ್ತದೆ ಎಂಬುದನ್ನು ಅವರು ಕಂಡುಕೊಳ್ಳೋದ್ರಿಂದಲೇ ಇಷ್ಟೊಂದು ಈಗಲೂ ಸಹ ಅಂತರ್ಧರ್ಮೀಯ ಕಲಹಗಳು ಮತ್ತು ಅಂತರ್ಜಾತೀಯ ಕಲಹಗಳು, ಅಂತರ್ ಮತೀಯ ಕಲಹಗಳು, ಅಂತರ್ ಪಂಥದ ಕಲಹಗಳು ನಡೆಯುತ್ತಿರುವುದು. ಇದನ್ನು ತಪ್ಪಿಸಬೇಕೆಂದರೆ ಗಾಂಧೀಜಿಯವರ ತರಹ ಎಲ್ಲ ಮುಖಂಡರು ಅಥವಾ ಯಾರು ಸತ್ಯದ ಪ್ರತಿನಿಧಿಯಾಗಿದ್ದೇವೆ ಎಂದುಕೊಳ್ಳುತ್ತಾರೋ ಅವರು ಸತ್ಯಾನ್ವೇಷಣೆ ಮಾಡಲು ಈ ಸತ್ಯದ ಚಲನಶೀಲತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸತ್ಯದ ಚಲನಶೀಲತೆಯನ್ನು ಅರ್ಥ ಮಾಡಿಕೊಂಡು ಸತ್ಯವನ್ನು ಅರಿಯಲು ತಮಗೆ ಬೇಕಾದಂತಹ ನೈತಿಕ ಮತ್ತು ಧಾರ್ಮಿಕ ನಿಷ್ಠೆಗಳು, ಧಾರ್ಮಿಕ ನೈತಿಕತೆಯು ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಸತತವಾಗಿ ಪರೀಕ್ಷಿಸಿಕೊಳ್ಳುತ್ತಿರಬೇಕು. ಸತ್ಯಾನ್ವೇಷಣೆಗೆ ಬೇಕಾದದ್ದು ಅದು, ತನ್ನನ್ನು ತಾನು ಸತತವಾಗಿ ಪರೀಕ್ಷಿಸಿಕೊಳ್ಳುತ್ತಾ ಸತ್ಯದೊಂದಿಗೆ ತಾನೂ ದಾಪುಕಾಲು ಹಾಕುತ್ತಾ ಸತ್ಯದೊಂದಿಗೆ ಹೋಗಲಾಗದಿದ್ದರೆ ತನ್ನಲ್ಲಿ ಏನು ದೋಷವಿದೆ ಎಂಬುದನ್ನು ತಿಳಿದುಕೊಂಡು ಅದನ್ನು ಸರಿಪಡಿಸಿಕೊಳ್ಳುತ್ತಾ ಮತ್ತೆ ಸತ್ಯದೊಂದಿಗೆ ದೌಡಾಯಿಸುತ್ತಿರಬೇಕಾಗುತ್ತದೆ. ನನಗೆ ಅನಿಸಿದ ಮಟ್ಟಿಗೆ ಗಾಂಧೀಜಿಯವರೊಬ್ಬರೇ ಈ ಆಧುನಿಕ ಭಾರತದಲ್ಲಿ ಅಂಥ ಉದಾಹರಣೆಗೆ ಸಿಗುವಂಥ ಉದಾಹರಣೆ ಎಂದು ಅನಿಸುತ್ತದೆ. ಆದ್ದರಿಂದಲೇ ಗಾಂಧೀಜಿಯವರು ನಮಗೆ ಏನನ್ನೂ ಕಲಿಸಿದ್ದರು, ಗಾಂಧೀಜಿಯವರ ಎಲ್ಲ ಬೇರೆ ಎಲ್ಲ ಪಾಠಗಳನ್ನು ನಾವು ಮರೆತರೂ ಸತ್ಯಾನ್ವೇಷಣೆಯ ಪಾಠವನ್ನು ನಾವು ಮರೆಯದಿದ್ದರೆ ಸತ್ಯಾನ್ವೇಷಣೆಯಿಂದ ಗಾಂಧೀಜಿಯವರು ಕಲಿತಂತಹ ಅಥವಾ ಹೋದಂತಹ ದಾರಿ ಸತ್ಯಾನ್ವೇಷಣೆಗೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಪಾಲಿಸಿದರೆ ನಾವೂ ಸಹ ಸತ್ಯಾನ್ವೇಷಣೆಗಳಾಗಿರ್ತೇವೆ ಮತ್ತು ಸಮಾಜವೂ ಸಹ ಸುಖವಾಗಿರುತ್ತದೆ, ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತದೆ ಎಂದು ನನ್ನ ಅನಿಸಿಕೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.
7: ಇದುವರೆಗೂ ಗಾಂಧಿ ಓದು ಸರಣಿಯಲ್ಲಿ ರವೀಂದ್ರ ಪ್ರಕಾಶ್ ಅವರ ಅನಂತಮುಖದ ಮಹಾತ್ಮ ಗಾಂಧೀಜಿ ಕುರಿತಾದ ಮಾತುಗಳನ್ನು ಕೇಳಿದಿರಿ. ರವೀಂದ್ರ ಪ್ರಕಾಶ್ ಅವರಿಗೆ ಧನ್ಯವಾದಗಳು.
9: Fortify your legacy. Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College. Located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
10: Hey, PUC andre bari study aste alla. It's about our future.
11: Adre best college choose madod hege?
10: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
12: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
13: ಗಂಗೋತ್ರಿ ಕಾಲೇಜ್,
12: ಅಲ್ಲಿ ಸ್ಪೆಷಲ್ ಏನಿದೆ?
13: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
12: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
13: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
14: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
13: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
14: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
11: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
15: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
11: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
15: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
11: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
15: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
11: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
15: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
11: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
16: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
17: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
16: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
18: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
19: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
13: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
15: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
13: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರಿ KGಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
15: ಸಂಪರ್ಕಿಸಿ 9164444991. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
20: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಮಾಜ ಸೇವಕಿಯಾಗಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ವಚನ ಸಾಹಿತ್ಯವನ್ನ ಪರಿಚಯಿಸ್ತಾ ಇದ್ದಾರೆ. ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ವಚನ ಸಾಹಿತ್ಯವನ್ನ ಪರಿಚಯಿಸಿಕೊಡ್ಬೋದಾ?
21: ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿಗಳು. ನನ್ನ ಮಾತಾಪಿತೃಗಳಾದ ಶರಣ ಚಟ್ಟನಹಳ್ಳಿ ಶಾಮಣ್ಣ, ಶರಣೆ ಪಾರ್ವತಮ್ಮ ಇವರಿಗೆ ಈ ಸಮಯವನ್ನು ಸಮರ್ಪಿಸುತ್ತೇನೆ. ಕೇಳುಗ ಎಲ್ಲರಿಗೂ ನನ್ನ ಮನಃಪೂರ್ವಕ ಸ್ವಾಗತ, ಸುಸ್ವಾಗತ. ವಚನ ಸಾಹಿತ್ಯ, ಸಮಗ್ರ ವಚನ ಸಾಹಿತ್ಯ ಕನ್ನಡದ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದು. 11ನೇ ಶತಮಾನದಲ್ಲಿ ಉತ್ತರಾರ್ಧದಲ್ಲಿ ಉದಯಿಸಿ 12ನೇ ಶತಮಾನದ ಕಡೆಯವರೆಗೂ ಬಸವಣ್ಣನವರ ಜನಸಾಮಾನ್ಯರ ಆಂದೋಲನದ ಭಾಗವಾಗಿ ಬೆಳೆದು ಬಂತು. ಇದು ಸಾಹಿತ್ಯ ಪರಿಭಾಷೆಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರದ ಕಾವ್ಯ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ ವಚನ ಸಾಹಿತ್ಯವು ತನ್ನ ಕಾಲದಲ್ಲಿನ ಜನರ ಮನೋಭಿವ್ಯಕ್ತಿಗೆ ಸಂಗಾತಿಯಾಯಿತು. ವಚನ ಎಂದರೆ ಪ್ರಮಾಣ, ಕೊಟ್ಟ ಮಾತು ಎಂದರ್ಥ. ಪರಿಣಾಮ, ಸಮಾಜದ ಎಲ್ಲ ಜಾತಿಯವರು ವಚನಗಳನ್ನು ಮುಖ್ಯ ಮಾಧ್ಯಮವನ್ನಾಗಿ ಮಾಡಿಕೊಂಡು ತಮ್ಮ ಅನುಭವಗಳನ್ನು ಹೇಳಿಕೊಳ್ಳತೊಡಗಿದ್ದರಿಂದ ವಚನ ಸಾಹಿತ್ಯ ಒಂದು ಚಳುವಳಿಯೂ ಆಯಿತು. ಬಂಡಾಯ ಸಾಹಿತ್ಯಕ್ಕಿಂತ ಮೊದಲು ಕನ್ನಡ ನಾಡಿನಲ್ಲಿ ವಚನವು ಒಂದು ಮುಖ್ಯ ಚಳುವಳಿಯಾಯಿತು. ಮುಖವಾಣಿಯಾಗಿತ್ತೆಂದರೆ ಅದರ ಸಾಮಾಜಿಕ ವ್ಯಾಪಕತೆ ಅಪಾರವಾದುದೆಂಬುದು ಅರಿವಿಗೆ ಬಾರದೇ ಇರದು. ವಚನಗಳು ಅತ್ಯಂತ ಸರಳ ಹಾಗೂ ನೇರವಾಗಿ ದೇಸೀಯ ಸೊಬಗಿನಿಂದ ಕೂಡಿದೆ. ಹಲವಾರು ಕವಿಗಳು, ಮಠಾಧೀಶರು ಲಿಂಗಾಯಿತ ಸಿದ್ಧಾಂತವನ್ನು ಅಳವಡಿಸಿ ಸಾಹಿತ್ಯ ರಚಿಸಿದರು. ಸಾಹಿತ್ಯದಲ್ಲಿ ಮುಖ್ಯ ಮತ್ತು ಅಪರೂಪದ ಅಭಿವ್ಯಕ್ತಿ ಎಂದರೆ ಅದು ವಚನ ಸಾಹಿತ್ಯ. ಅದು ಸ್ಥಾವರ ಸಮಾಜವನ್ನು ತಿರಸ್ಕರಿಸಿ ಜಂಗಮ ಸಮಾಜವನ್ನು ನಂಬಿದ ಬಹಳ ದೊಡ್ಡ ಮಾನವೀಯ ಮೌಲ್ಯ. ಕಾಯಕ ಮತ್ತು ದಾಸೋಹಗಳ ಮೂಲಕ ಸಮಾಜೋತ್ಪನ್ನಗಳ ಸಮಪಾಲು ಸಿದ್ಧಾಂತವನ್ನು ಮಂಡಿಸುವ ಈ ಚಳುವಳಿ ಭಾರತೀಯ ಸಂಸ್ಕೃತಿಯಲ್ಲೇ ಅತೀ ಪ್ರಮುಖವಾದುದು.
20: ವಚನ ಸಾಹಿತ್ಯ ಎಷ್ಟು ಶ್ರೀಮಂತವಾದದ್ದು, ಹಾಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ವಚನ ಸಾಹಿತ್ಯದ ಕೊಡುಗೆ ಎಂಥದ್ದು ಎಂಬುದರ ಕುರಿತಾಗಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಶ್ರೀಮತಿ ಪುಷ್ಪ ಸೋಮಶೇಖರ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್.
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಶುರು.
2: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಸಮಾಜ ಸೇವಕರು ಹಾಗೆ ಹಿರಿಯ ಸಾಹಿತಿಗಳಾದ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಇವರು ವಚನ ಸಾಹಿತ್ಯವನ್ನ ಪರಿಚಯಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಬನ್ನಿ.
6: 12ನೇ ಶತಮಾನದ ಶರಣೆ ರೇಚವ್ವೆ ಕಾಲಕೂಟಯ್ಯ. ಕಾಲಕೂಟಯ್ಯಗಳ ಒಡತಿ ರೇಚವ್ವೆ ವಚನ ಚಳುವಳಿಯ ಧೀರತ್ವಕ್ಕೆ ಸಾಕ್ಷಿಯಾಗಿದ್ದಾರೆ. ಇಂದಿನ ಪ್ರಗತಿಪರ ಯುಗದಲ್ಲಿಯೂ ಹೆಣ್ಣು ಮಕ್ಕಳು ಸವಾಲು ಹಾಕುವುದು ಅಪರೂಪವಾಗಿರುವಾಗ ಈ ತಾಯಿ ರೇಚವ್ವೆ ಹಾಕುವ ಸವಾಲು ನನಗೆ ಅಚ್ಚರಿ ಮೂಡಿಸುತ್ತದೆ. ಸವಾಲು ಹಾಕುತ್ತಾರೆ ಈ ತಾಯಿ, ಎಂತಹ ಸವಾಲು ಅದು? ದೇವರಿಗೆ, ನೀ ಬೆರೆದಡು ಬೆರೆ, ನಾನೊಲ್ಲೇ ನಿಜಶಾಂತೇಶ್ವರ, ಇದು ಇವರ ಸವಾಲು. ಈ ತಾಯಿಯು ವ್ರತಹೀನರ ಕುರಿತಾಗಿಯೇ ಮಾತನಾಡುತ್ತಾರೆ. ಸಿಕ್ಕಿರುವ ವಚನ ಒಂದೇ ಒಂದು, ನಿಜಶಾಂತೇಶ್ವರ ಅಂಕಿತವಿದೆ. ವೈಯಕ್ತಿಕವಾಗಿ ಹೆಚ್ಚಿನ ಮಾಹಿತಿಗಳು ಲಭ್ಯವಿಲ್ಲದಿದ್ದರೂ ಸಿಕ್ಕಿರುವ ತನ್ನ ಒಂದು ವಚನದಲ್ಲಿ ಉಪಮೆಯೊಂದಿಗೆ ವ್ರತಹೀನನ ಕುರಿತು ರೇಚವ್ವೆಯವರು ಹೇಳಿರುವ ಮಾತುಗಳು ಇಂದಿಗೂ ಅರ್ಥಪೂರ್ಣ ಎಂದು ಭಾವಿಸುವೆ. ಅವರು ಹೇಳುತ್ತಾರೆ, ಮೊದಲನೆಯದು ಬಂಜೆಯಾವಿಂಗೆ ಶೀರ ಉಂಟೆ, ಎರಡನೆಯದು ವ್ರತಹೀನನ ಬೆರೆಯಲುಂಟೆ, ನೀ ಬೆರೆದಳು ಬೆರೆ, ನಾನೊಲ್ಲೇ ನಿಜಶಾಂತೇಶ್ವರ. ಕಾಲಕೂಟಯ್ಯಗಳ ಪುಣ್ಯಸ್ತ್ರೀ ರೇಚವ್ವೆ. ಸಂಘ ಸುಖವನ್ನು ನೀಡಬಹುದು, ಸಂಘವು ದುಃಖವೂ ನೀಡಬಲ್ಲದು. ಸಜ್ಜನ ಸಂಘವಾದಡೆ ಸುಖ, ದುರ್ಜನ ಸಂಘವಾದಡೆ ದುಃಖ. ಸುಖ ದುಃಖಗಳು ಸಂಘದಿಂದ ಲಾಗುವುವು. ಆತ್ಮ ಸಾಧಕನು, ಶಿವ ಸಾಧಕನು ಉತ್ತಮರೊಂದಿಗೆ ಜೀವಿಸಬೇಕು. ಉತ್ತಮರೊಂದಿಗೆ ಜೀವಿಸಿದಾಗ ಮಾತ್ರ ಉತ್ತಮನಾಗುವನು ಮತ್ತು ಉತ್ತಮವಾದದ್ದನ್ನು ಸಾಧಿಸುವನು. ಉತ್ತಮ ಸಾಧಕನು ಅಧಮರೊಂದಿಗೆ ಬೆರೆಯಬಾರದು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ರೇಚವ್ವೆ ತಾಯಿ.
5: ರೇಚವ್ವೆಯವರ ವಚನದಲ್ಲಿ ವ್ಯಕ್ತಿ, ಸಂಘ, ಜೀವಿ, ಸಮಾಜದಲ್ಲಿ ಒಳಿತು ಕೆಡುಕು ಎರಡೂ ಇದೆ. ನಾವು ನಮ್ಮ ವ್ಯಕ್ತಿತ್ವವನ್ನ ಹೇಗೆ ಅರಳಿಸಿಕೊಳ್ಬೇಕು, ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ನಿಲುವಿಗೆ ಹೇಗೆ ಬದ್ಧರಾಗಿರ್ಬೇಕು, ಹೀಗೆ ಮನಸ್ಸಿನ ಹತೋಟಿಯಲ್ಲಿ ಕೊಡುವವರು ವ್ರತಹೀನರ ಜೊತೆಯಲ್ಲಿ ಸ್ನೇಹ ಮಾಡಲಾರ ಎಂಬ ದಿಟ್ಟ ನಿಲುವನ್ನ ಪ್ರತಿಪಾದಿಸಿದ್ದಾರೆ ರೇಚವ್ವೆಯವರು. ಅಂದ್ರೆ ಎಷ್ಟು ದಿಟ್ಟತನ ಇರುತ್ತೆ ಅಂದ್ರೆ, ದೇವರು ಅವರೊಡನೆ ಬೆರೆತರೂ ನಾನು ಅವರ ಸಂಘ ಮಾಡಲಾರೆ. ನಂತರದಲ್ಲಿ ಸಂಘವನ್ನ ಮಾಡಬೇಕಾದ್ರೆ ಎಂಥವರ ಸಂಘ ಮಾಡಬೇಕು, ಸಮಾಜದಲ್ಲಿ ಎಲ್ಲ ರೀತಿಯವರು ಇರ್ತಾರೆ, ಅದರಲ್ಲಿ ನಮ್ಮ ಆಯ್ಕೆ ಎಷ್ಟು ಜಾಗೃತವಾಗಿರ್ಬೇಕು. ಕೆಸರಿನ ಮೇಲೆ ಕಲ್ಲು ಹಾಕಿದರೆ ಅದು ನಮ್ಮ ಮೈಗೆ ಸಿಡಿಯುತ್ತದೆ, ಹಾಗಾಗಿ ಸಜ್ಜನರ ಸಂಘವಿದು ಹೆಜ್ಜೇನು ಸವಿದಂತೆ ಅಂತ ಸರ್ವಜ್ಞರು ಹೇಳಿರುವಂತಹ ವಿಚಾರವನ್ನೇ ರೇಚವ್ವೆಯವರು ಆತ್ಮಶುದ್ಧಿಯ ಮೂಲಕ ಪರಿಪೂರ್ಣ ವ್ಯಕ್ತಿತ್ವವನ್ನ ಹೇಗೆ ಪಡ್ಕೋಬೇಕು ಎಂಬುದನ್ನ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ರೇಚವ್ವೆಯವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ವಚನಗಾರ್ತಿ ರೇಚವ್ವೆಯವರ ಕುರಿತಾಗಿ ಅವರ ವಚನವನ್ನ ಹೇಳ್ತಾ ಇದ್ರು. ಅಂದ್ರೆ ಒಳ್ಳೆಯವರ ಸಹವಾಸದಿಂದ ನಾವು ಕೂಡ ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಎಂಬ ವಿಚಾರವನ್ನ ರೇಚವ್ವೆಯವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
2: ಎಚ್ಚರಿಕೆಯನ್ನು ನೀಡಿದ್ದಾರೆ ರೇಚವ್ವೆ ತಾಯಿ. ಬಂಜೆಯ ಆವಿಂಗೆ ಕ್ಷೀರ ಉಂಟೆ, ಬಂಜೆ ಹಾಕಳು ಅಂದರೆ ಬರಡು ಹಾಕಳು, ಅದೆಂದಿಗೂ ಹಾಲು ಕರೆಯಲಾರದು. ಹಾಲು ಕರೆದರೆ ಅದು ಉತ್ತಮ ಆಕಳು, ಹಾಲು ಕರೆಯದಿದ್ದ ಆ ಆಕಳಿನ ಜೀವನವು ವ್ಯರ್ಥವಾದದ್ದು. ಅದು ಕೇವಲ ಉಂಡು ಮೂತ್ರ ವಿಸರ್ಜನೆಯ ಮಾಡಲು ಹುಟ್ಟಿದ ಪ್ರಾಣಿ ಎಂದು ಹೇಳಬಹುದು. ನಮ್ಮಲ್ಲಿ ಕೂಡ ಎಷ್ಟೋ ಜನರು ಹುಟ್ಟುತ್ತಾರೆ, ಬದುಕುತ್ತಾರೆ, ಸಾಯುತ್ತಾರೆ, ಆದರೆ ಮತ್ತೆ ಹುಟ್ಟುತ್ತಾರೆ, ಬದುಕುತ್ತಾರೆ, ಸಾಯುತ್ತಾರೆ. ಹೀಗೆ ಈ ಚಕ್ರವು ಮುಂದುವರಿಯುತ್ತಾ ನಡೆಯುತ್ತದೆ. ಈ ಚಕ್ರವು ಮಾತ್ರ ತಿರುಗುತ್ತಲಿದೆ. ಈ ಜನನ ಮರಣವೆಂಬ ಚಕ್ರದಲ್ಲಿ ಸಿಕ್ಕಿರುವ ಜೀವಾತ್ಮವು ಸುತ್ತುತ್ತಲೇ ಇದೆ, ನಿಲ್ಲದಾಗಿದೆ. ತಿಳಿವು ಮೂಡಿದಾಗ ನಿಲ್ಲುತ್ತದೆ. ಅರಿವು ಮೂಡುವುದೆಂದು ಈ ಚಕ್ರ ಸುತ್ತುವುದು ನಿಲ್ಲುವುದೆಂದು ನಮ್ಮ ಅರಿವಿಗೆ ಮಾಯೆ ಮುತ್ತಿಕೊಂಡಿದೆ. ಬಂಜೆ ಹಾಕಳು, ಬರಡು ಹಾಕಳು ಎಂದು ಹಾಲು ಕರೆಯಲು ಸಾಧ್ಯವಿಲ್ಲ. ಅದು ಹಾಲು ಕರೆಯಬೇಕಾದರೆ ಕರು ಹಾಕಬೇಕು. ಬಂಜೆಯ ಆಕಳಿಗೆ ಕ್ಷೀರಧಾರಿಯೂ ಇಲ್ಲ ಎನ್ನುತ್ತಾರೆ ರೇಚವ್ವೆಯವರು. ವ್ರತಹೀನನ ಬೆರೆಯಲುಂಟೆ, ವ್ರತಹೀನ ಬಂಜೆ ಆಕಳಿನಂತೆ ಹಾಲೆಂಬ ಅಮೃತ ಕರೆಯದ ಹಾಕಳು ಯಾರಿಗೂ ಬೇಡವಾದದ್ದು. ಹಾಗೆಯೇ ವ್ರತಹೀನನು ಯಾರಿಗೂ ಬೇಡವಾದವನು. ತನ್ನದ್ದಲ್ಲವನ್ನು ತನ್ನದೆಂದು ಭಾವಿಸುವ

0: ನಿಜಶಾಂತಿ ಶುರನಲ್ಲಿ ಹೇಳಿಕೊಂಡಿದ್ದಾರೆ. ನಾನೊಲ್ಲೆ ಎಂಬ ನಿರ್ಧಾರದ ನಿಲುವನ್ನು ಶರಣೆ ವ್ಯಕ್ತಪಡಿಸಿದ್ದಾರೆ. ನನಗೆ ಗೊತ್ತಿದೆ, ವ್ರತಹೀನನು ತಾನು ಕೆಟ್ಟದ್ದಲ್ಲದೆ ಅನ್ಯರನ್ನು ಕೆಡಿಸುವನು. ವ್ರತಹೀನರಿಂದ ದೂರವಿದ್ದು ಆತ್ಮ ಸಾಧನೆ ಶಿವ ಸಾಧನೆ ಮಾಡುವುದೇ ಯೋಗ್ಯ. ವ್ರತಹೀನರ ಕರಿನೆರಳು ಸೋಂಕದಂತೆ ಇರಬೇಕು ಶರಣ ಸಾಧಕ ಎನ್ನುತ್ತಾಳೆ ತಾಯಿ ರೇಚವಿಯವರು. ವಾಸ್ತವವಾಗಿ ವ್ರತ ಎಂದರೇನು ಎನ್ನುವುದೇ ನಮ್ಮ ಮೊದಲ ಪ್ರಶ್ನೆಯಾಗಿದೆ. ವ್ರತ ಎಂದರೆ ಪೂಜೆ ಪುರಸ್ಕಾರವಲ್ಲ, ಆಡಂಬರದ ಪ್ರದರ್ಶನವಲ್ಲ. ವ್ರತ ಎನ್ನುವುದು ತತ್ವ. ಮನವನ್ನು ಶುದ್ಧೀಕರಿಸಿಕೊಂಡು ನಿರವಲಯವಾಗಿಟ್ಟುಕೊಂಡು ನಿರಾಡಂಬರ ಬದುಕನ್ನು ಸತ್ಯಶುದ್ಧ ಕಾಯಕ ಗೈಯುತ್ತಾ ಭಾವಪೂರ್ಣ ದಾಸೋಹದೊಂದಿಗೆ ನಡೆಸುವುದೇ ವ್ರತ ಎನ್ನುತ್ತಾರೆ ತಾಯಿ ರೇಚವಿಯವರು. ವೈಜ್ಞಾನಿಕ ಯುಗ ಎಂದು ಕರೆಯುವ ಇಂದು ವ್ರತಗಳ ಸಂಖ್ಯೆ ಹೆಚ್ಚಾಗಿದೆ. ಅರ್ಥವಾಗದ, ಅರ್ಥವೇ ಇಲ್ಲದ ವ್ರತಗಳಲ್ಲಿ ನಾವಿದ್ದೇವೆ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನಕಾರ್ತಿ ಹಾಗೆ ಗೌಪ್ಯ ವಚನಕಾರರಾದಂತಹ ರೇಚವಿಯವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದಿಲ್ಲ ಸ್ನೇಹಿತರೆ. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಪುಷ್ಪಾ ಸೋಮಶೇಖರ್ ಅವರು ಭಾಗವಹಿಸಿ ವಚನ ಸಾಹಿತ್ಯದ ಬಗ್ಗೆ ಹಾಗೆ ವಚನಕಾರ್ತಿ ರೇಚವಿಯವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: అమ్మా, నీరు నీరు.
1: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
2: ರೀ ನೋಡ್ರಿ, ನಾಲ್ಕು ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
3: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
4: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
5: ನೀರೇ ಬರ್ತಿಲ್ಲ, ಅಯ್ಯೋ ರಾಮ.
6: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
7: ಅಯ್ಯೋ, ಏ ಮನುಷ್ಯರೋ, ಏನೋ ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರೂ ಇಡೋಲ್ಲ.
8: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
9: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
10: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
11: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
12: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
13: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
14: ಏನೇ, ಒಂದೇ ಮಗು ಸಾಕು ಅಂತನಾ?
0: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
14: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿ ಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
15: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
16: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯಾ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
17: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮನವನಾಳ್ವ ಪರಿ. ಮನವನಾಳ್ವುದು ಹಠದ ಮಗುವ ನಾಳುವ ನಯದೆ, ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೆ. ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಮನವನಾಳ್ವುದು, ಮನವನ್ನು ಆಳ್ವುದು, ಹಠದ ಮಗುವನಾಳುವ ನಯದೆ. ಹಠ ಮಾಡ್ತಾ ಇರೋ ಮಗುವನ್ನು ನಯದಿಂದ ಆಳು ಹಾಗೆ ಮನಸ್ಸನ್ನು ಆಳ್ಬೇಕು. ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದೆ. ಇನಿತು ಅಂದರೆ ಒಂದು ಸ್ವಲ್ಪ, ಇನಿತು ಅನಿತು ಸ್ವಲ್ಪ ಅಷ್ಟು. ಸವಿ ಉಣಿಸು ಅಂದರೆ ಸಿಹಿಯನ್ನು ಕೊಡು. ಸವಿ ಕಥೆಗಳಿಂದೆ ಸಿಹಿಯಾದ ಕಥೆಗಳನ್ನು ಹೇಳ್ತಾ. ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು. ಬರೀ ಕೂಗು ಬಡಿತ ಕುಟ್ಕೊಂಡಿದ್ರೆ ಅದು ಒಪ್ಪೋದಿಲ್ಲ. ಇನಿತಿತ್ತು ಮರಸಿನಿತ ಮಂಕುತಿಮ್ಮ, ಇನಿತು ಸ್ವಲ್ಪ ಇತ್ತು ಕೊಟ್ಟು ಮರಸು ಇನಿತ, ಒಂದು ಸ್ವಲ್ಪ ಕೊಟ್ಟು ಇನ್ನೊಂದು ಸ್ವಲ್ಪನ ಮರಸ್ಬಿಡು ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮನವ ನಾಳುವುದು ಹಠದ ಮಗುವ ನಾಳುವ ನಯದೆ, ಇನಿತು ಅನಿತು ಸವಿಯ ಉಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನ ಅದು, ಇನಿತಿತ್ತು ಮರಸು ಇನಿತ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಹಠ ಸ್ವಭಾವದ ಮಗುವನ್ನ ಪ್ರೀತಿಯ ಮಾತುಗಳಿಂದ ಸಿಹಿಯಾದ ಊಟ ಕೊಟ್ಟು ಚಂದದ ಕಥೆನ ಹೇಳ್ತಾ ಆಳ್ತೀವಲ್ಲ, ಅದೇ ರೀತಿ ಮನಸ್ಸನ್ನು ಕೂಡ ಆಳ್ಬೇಕು. ಬರೀ ಕೂಗು ಬಡಿತಗಳಿಂದ ಲಾಭ ಇಲ್ಲ, ಒಂದು ಸ್ವಲ್ಪ ಕೊಟ್ಟ ಹಾಗೆ ಮಾಡಿ ಇನ್ನೊಂದಷ್ಟನ್ನು ಮರೆಸೋದೆ ಮನವನ್ನು ಆಳೋ ರೀತಿ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ನಮ್ಮ ಮನಸ್ಸು ನಿರಂತರವಾಗಿ ಬಂದು ಹೋಗೋ ಸಮುದ್ರದ ಅಲೆಗಳ ಹಾಗೆ, ಅವುಗಳನ್ನು ತಡೆಯೋದು ಕಷ್ಟ. ಪುರಂದರದಾಸರು ಹೀಗೆ ಹೇಳ್ತಾರೆ, ಮನವ ನಿಲ್ಲಿಸುವುದು ಬಹು ಕಷ್ಟ ಹರಿದಾಡುವಂಥ ಅಂತ. ವಿಜಯದಾಸರು, ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ, ಗುಣಿಸುವುದು ನಿಮ್ಮೊಳಗೆ ನೀವೇ ನೆಲೆ ಬಲ್ಲವರು ಅಂತಾರೆ. ಏನು ಬೇಕಾದರೂ ಮಾಡಬಹುದು, ಆದರೆ ಮನಸ್ಸನ್ನು ಒಂದು ಕಡೆ ಏಕಾಗ್ರತೆಯಿಂದ ಒಂದಷ್ಟು ಹೊತ್ತು ನಿಲ್ಲಿಸೋದು ಬಹಳ ಕಷ್ಟ. ಪುಟ್ಟ ಮಗುವಿನ ಹಾಗೆ ನಮ್ಮ ಮನಸ್ಸು ಮೊದಮೊದಲಿಗೆ ಶಿಸ್ತಿನ ಬಿಗಿಗೆ ಹೊಂದಿಕೊಳ್ಳದೆ ರಚ್ಚ ಹಿಡಿತಾ ಇರುತ್ತೆ. ಅದನ್ನು ಎಷ್ಟು ತಡಿತೀವೋ ಅಷ್ಟು ಪುಟದೆದ್ದು ಪ್ರತಿಭಟಿಸುತ್ತೆ. ಹಾಗಾಗಿ ಅದನ್ನು ನಿಗ್ರಹಿಸೋದಕ್ಕೂ ಮೊದಲು ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ಏನು ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ನೋಡಿ, ಪುಟ್ಟ ಮಗುವನ್ನು ಸಂತೈಸುವಂಥ ತಾಯಿಗೆ ಮಗುವಿನ ಮನಸ್ಸು ಚೆನ್ನಾಗಿ ಗೊತ್ತಿರುತ್ತೆ. ಊಟ ಮಾಡೋದಿಕ್ಕೆ ಅದು ಹಠ ಮಾಡತ್ತೆ, ಆದರೆ ಅದಕ್ಕಿಷ್ಟವಾದ ತಿಂಡಿಯನ್ನು ಪ್ರೀತಿಯ ಕಥೆಗಳನ್ನು ಹೇಳ್ತಾ ತಿನ್ಸೋ ತನ್ನ ಕೆಲಸನ ಪೂರೈಸ್ಕೊಳ್ತಾಳೆ. ನೋಡಲ್ಲಿ ಬಸ್ ಬಂತು, ಅದಾ ಅಲ್ಲಿ ಚಂದ್ರ ಕಾಣ್ತಾ ಇದೆ, ಇಲ್ಲೊಂದು ಆಂಟಿ ಬಂದರು ನೋಡು, ಹೀಗೆ ಮಗುವಿನ ಮನಸ್ಸನ್ನು ಬೇರೆ ಬೇರೆ ಕಡೆ ತಿರುಗಿಸಿ ಊಟ ಮಾಡಿಸೋ ಹಾಗೆ, ಮನಸ್ಸಿಗೂ ಅದಕ್ಕೆ ಇಷ್ಟ ಆಗೋ ಹಾಗೆ ಅಥವಾ ಪ್ರಯೋಜನಕಾರಿಯಾದ ವಿಷಯಗಳನ್ನು ನೀಡಿ ಮೆಚ್ಚಿಸಬೇಕು, ಮನಸ್ಸನ್ನು ತೃಪ್ತಿಪಡಿಸಬೇಕು. ಅದಕ್ಕೆ ದುಃಖ ಏನಾದರೂ ಆಗಿದ್ರೆ, ನಿರಾಸೆ ಏನಾದರೂ ಕವಿದಿದ್ರೆ, ನಿಸರ್ಗ ದರ್ಶನನೋ ಧನಾತ್ಮಕತೆಯನ್ನು ಪ್ರಚೋದಿಸೋ ಪುಸ್ತಕಗಳನ್ನು ಓದೋದು ಅಥವಾ ಸಹೃದಯರೊಂದಿಗೋ ಸಂವಾದ, ಈ ಥರದ ವಿಷಯಗಳು ಅದಕ್ಕೆ ಹಿತ ಕೊಡುತ್ತೆ. ಮಗುವಿಗೆ ಬರೀ ಶಿಸ್ತನ್ನು ಬೋಧಿಸೋದ್ರಿಂದ ಅಥವಾ ಶಿಕ್ಷೆ ಕೊಟ್ಟು ದಂಡಿಸೋದ್ರಿಂದ ಹೇಗೆ ನಿಗ್ರಹ ಸಾಧ್ಯ ಇಲ್ವೋ ಹಾಗೆ ಮನಸ್ಸು ಕೂಡ ಬರೀ ಹಠಯೋಗಕ್ಕೆ ಒಗ್ಗೋದಿಲ್ಲ. ಇಲ್ಲಿ ಈ ಕಗ್ಗದ ಸಾಲು ಕೂಡ ಮನವನ್ನು ಆಳುವ ಸುಂದರ ವಿಧಾನನ ಕೊಡುತ್ತೆ. ಇನಿತಿತ್ತು ಮರಸಿನಿತ ಅಂದರೆ ಸ್ವಲ್ಪ ಕೊಟ್ಟು ಒಂದಷ್ಟನ್ನು ಮರೆಸುವಂತ. ಮೊಂಡು ಮಗು ಮೇಜಿನ ಮೇಲಿದ್ದ ಅತ್ಯಂತ ಬೆಲೆ ಬಾಳೋ ಯಾವುದೋ ಒಂದು ವಸ್ತುನ, ಗಡಿಯಾರನೋ ಗ್ಲಾಸಿನ ಪೀಸನೋ ಹಿಡ್ಕೊಂಡು ಓಡತ್ತೆ ಅಂದ್ಕೊಳ್ಳಿ, ಅದು ಬಿಸಾಕ್ಬಿಟ್ರೆ ಎಷ್ಟೋ ರೂಪಾಯಿಗಳ ನಷ್ಟ, ಅದು ಸಾಲದೆ ಮಗುವಿಗೆ ಅಪಾಯ ಕೂಡ. ಅದಕ್ಕೆ ಹೊಡೆದೋ ಬಡ್ದೋ ನಾವೇನಾದರೂ ಮಾಡೋಕ್ಕೆ ಹೋದರೆ ಇನ್ನಷ್ಟು ಅಪಾಯ ಖಂಡಿತ ಆಗುತ್ತೆ. ಆವಾಗ ತಾಯಿ ಆದವಳು, ಬಾ ನಿನಗೆ ಇದು ಇಷ್ಟ ಅಲ್ವಾ, ಈ ಚಾಕ್ಲೇಟ್ ತಗೋ ಅಂತನೋ ಇನ್ನೊಂದು ಏನೋ ತೋರಿಸ್ಬೇಕು. ಚಾಕ್ಲೇಟು ಮಕ್ಕಳಿಗೆ ಒಳ್ಳೇದಲ್ಲ, ಆದರೆ ಒಂಚೂರು ಏನೋ ಕೊಟ್ಟು ದೊಡ್ಡ ಅಪಾಯನ ನಾವು ತಪ್ಪಿಸಬಹುದಲ್ವಾ. ಆಗ ಮಗುವಿನ ಕೈಯಲ್ಲಿರೋದನ್ನ ಆರಾಮವಾಗಿ ನಾವು ತಗೊಳ್ಬಹುದು. ಇದೇ ಬುದ್ಧಿವಂತಿಕೆ, ಇದೇ ಇಷ್ಟನ್ ಕೊಟ್ಟು ಅಷ್ಟನ್ ಮರೆಸೋದು ಅಂತ. ಮನಸ್ಸಿಗೂ ಹಾಗೆ, ಅದಕ್ಕೆ ಇಷ್ಟ ಆದದ್ದನ್ನ ಸ್ವಲ್ಪ ಕೊಟ್ಟು ಹೆಚ್ಚಾದ ದುಃಖನ ಋಣಾತ್ಮಕತೆನ ಮರೆಸಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
16: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
18: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
16: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
18: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
19: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
16: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
19: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
16: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
19: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
1: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
19: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
1: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
20: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
21: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದ್ರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಊರಿಗೆ ಅರಸನಾದರೂ ತಾಯಿಗೆ ಮಗನೇ, ಹೌದಲ್ವಾ? ಆತ ರಾಜ ಆಗಿರಲಿ, ಎಲ್ಲರೂ ಅವನ ಅಡಿಲೇ ಇರಲಿ, ಆದರೆ ಆತ ತಾಯಿ ಮಗನೇ ಆಗಿರ್ತಾನೆ ಹೊರತು ರಾಜನಾಗಿರಲ್ಲ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರ್ಬೋದು, ರಾಜನಾಗಿರ್ಬೋದು, ಚಕ್ರವರ್ತಿ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಆದರೂ ಅವನು ತನ್ನ ತಾಯಿಗೆ ಮುದ್ದಿನ ಮಗನಾಗಿರ್ತಾನೆ ಹೊರತು ಆ ದೊಡ್ಡ ಹುದ್ದೆಯಲ್ಲಿರುವ ಅಧಿಕಾರಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ಅರಸನಾದವನೇ ದೊಡ್ಡ ವ್ಯಕ್ತಿ, ಆದರೆ ಇವತ್ತು ಹಾಗಲ್ಲ. ಸಾಧನೆ ಮಾಡೋರು ಎಲ್ಲರೂ ಕೂಡ ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಳ್ತಾರೆ. ಯಾರು ಕೂಡ ಅರಸನಂತೆ ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಳ್ದಿರ್ಬೋದು. ಅಥವಾ ತುಂಬ ಚೆನ್ನಾಗಿ ಆಡ್ತಕ್ಕಂಥ ಆಟಗಾರ ಆಗಿರ್ಬೋದು, ಒಳ್ಳೆ ಕಲಾವಿದ ಆಗಿರ್ಬೋದು, ಹಾಡುಗಾರ ಆಗಿರ್ಬೋದು, ನೃತ್ಯಗಾರ ಆಗಿರ್ಬೋದು, ಮಂತ್ರಿ ಅಥವಾ ರಾಷ್ಟ್ರ ನಾಯಕರಾಗಿರ್ಬೋದು, ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ, ಬಹಳ ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಳ್ಬೋದು. ಅದು ಏನೇ ಆದರೂ ಅಂಥ ದೊಡ್ಡ ವ್ಯಕ್ತಿ ತಾಯಿಗೆ ಮಾತ್ರ ಪ್ರೀತಿ ಪಾತ್ರನಂಥ ಮಗುವೆ ಆಗಿರಲಿಕ್ಕೆ ಸಾಧ್ಯ ಇದೆ. ಅವನು ಯಾರನ್ನು ಕೂಡ ಗೌರವದಿಂದ ಕಾಣದೇ ಹೋದರೂ ತಾಯಿನ ಮಾತ್ರ ಗೌರವದಿಂದ ಕಾಣಲೇಬೇಕಾಗತ್ತೆ. ಅವನು ಊರಿಗೆ ಅರಸನಾದರೂ ತಾಯಿಗೆ ಮಗ, ಮಗ ಆಗದೇ ಇರಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಇದಕ್ಕೆ ಸಂಬಂಧಪಟ್ಟಂಗೊಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಬೆಟ್ಟ ಗುಡ್ಡಗಳ ನಡುವೆ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ತಾಯವ್ವ ಅಂತಕ್ಕಂಥ ಒಬ್ಬ ಹೆಂಗಸು ವಾಸ ಮಾಡ್ತಾ ಇದ್ಲು. ಅವಳ ಒಬ್ಬನೇ ಮಗ ಸಂತೋಷ. ಈತನ ತಂದೆ ಸೈನ್ಯದಲ್ಲಿದ್ದರು, ಯುದ್ಧದ ಸಮಯದಲ್ಲಿ ತೀರ್ಕೊಂಡಿದ್ರು. ತಾಯವ್ವನೇ ದುಡಿದು ಈತನನ್ನು ಸಾಕ್ತಾ ಇದ್ಲು. ತಾಯವ್ವ ತಾನು ಓದು ಬರಹ ಕಲ್ತವಳಲ್ಲ, ಅವಳು ಹಸುಗಳನ್ನ ಸಾಕೊಂಡಿದ್ಲು. ಹಾಲು ಮಾರಿ ಬಂದ ದುಡ್ಡಿನಲ್ಲಿ ಇಬ್ಬರು ಕೂಡ ಜೀವನ ಸಾಗಿಸ್ತಾ ಇದ್ರು. ಸಂತೋಷನನ್ನು ಓದಿಸ್ಲಿಕ್ಕೆ ತುಂಬ ಕಷ್ಟಪಟ್ಲು. ಅವನು ದೊಡ್ಡ ವ್ಯಕ್ತಿ ಆಗಬೇಕು ಅಂತೇಳಿ ತಾಯಿ ಸದಾ ಹಂಬಲಿಸ್ತಾ ಇದ್ಲು. ಈಕೆ ಅಂತಲ್ಲ, ಎಲ್ಲರ ತಾಯಿಯವರು ಹಾಗೆ, ತನ್ನ ಮಕ್ಕಳು ತುಂಬ ಚೆನ್ನಾಗಾಗಬೇಕು, ತುಂಬ ಚೆನ್ನಾಗಿ ಓದಬೇಕು, ತುಂಬ ಒಳ್ಳೆ ವ್ಯಕ್ತಿಗಳಾಗಬೇಕು, ಸಮಾಜದಲ್ಲಿವರಿಗೆ ಭಾಳ ದೊಡ್ಡ ಗೌರವ ಸಿಗಬೇಕು ಅಂತೇಳಿ ಹಂಬಲಿಸ್ತಾರೆ. ಅದರಿಂದ ಈಕೆ ಕೂಡ ಹೊರತಾಗಿರಲಿಲ್ಲ. ಈ ಪುಟ್ಟ ಹಳ್ಳಿಯಲ್ಲಿ ಸಂತೋಷನಿಗೆ ಓದೋದಕ್ಕೆ ಅಭ್ಯಾಸ ಮಾಡಲು ಬೇಕಾದಂಥ ಅನುಕೂಲತೆಗಳಿರಲಿಲ್ಲ. ಆತನ ಓದು ತುಂಬ ಚೆನ್ನಾಗಾಗಿತ್ತು, ಆದರೆ ಮುಂದಿನ ಹಂತಕ್ಕೆ ಅನ್ಬೇಕಾದಾಗ ಆ ಊರಿನಲ್ಲಿ ಅನುಕೂಲತೆಗಳಿರಲಿಲ್ಲ. ಅದು ಆತನ ತಾಯಿ ತಾಯವನಿಗೆ ಕೂಡ ಗೊತ್ತಾಗಿತ್ತು. ಹಾಗಾಗಿ ಅವಳು ಸಂತೋಷನನ್ನು ಪಟ್ಟಣಕ್ಕೆ ಕಳಿಸೋದಕ್ಕೆ ಅಂತೇಳಿ ತೀರ್ಮಾನ ಮಾಡಿದ್ಲು. ಟೌನ್ನಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಆತನ್ನು ಸೇರಿಸ್ತಾಳೆ. ಆತ ತುಂಬ ಚೆನ್ನಾಗಿ ಓದಬೇಕು ಅನ್ನೋದು ಈಕೆ ಕನಸಾಗಿತ್ತು. ಸೇರಿಸಿ ಹೇಳ್ತಾಳೆ, ಮಗ ತುಂಬ ಚೆನ್ನಾಗಿ ಓದಪ್ಪ, ದೊಡ್ಡ ವ್ಯಕ್ತಿಯಾಗಿ ಮರಳಿ ವಾಪಸ್ ಬರೋ ಥರದಲ್ಲಿ ಆಗಲಿ ಅಂತೇಳಿ ಆಕೆ ಮನಸಾರಿಯ ಆತನಿಗೆ ಆಶೀರ್ವಾದವನ್ನು ಮಾಡ್ತಾಳೆ. ತಿಂಗಳ ತಿಂಗಳ ಮಗನಿಗೆ ಬೇಕು ಬೇಡಗಳನ್ನೆಲ್ಲ ಕೂಡ ನೋಡ್ಕೊಳ್ತಾ ಇದ್ಲು, ಕಳಿಸ್ಕೊಡ್ತಾ ಇದ್ಲು. ಜೊತೆಯಲ್ಲಿ ತಾಯಿ ಇಲ್ಲದೆ ಸಂತೋಷನಿಗೆ ಬಹಳ ಬೇಜಾರಾಗ್ತಿತ್ತು. ಯಾಕಂದರೆ ಮನೇಲಿ ತಾಯಿ ಇರ್ತಿದ್ಲು, ತನ್ನ ಎಲ್ಲದನ್ನು ಕೂಡ ಮಾಡ್ಕೊಳ್ತಾ ಇದ್ಲು. ಇಲ್ಲಿ ಆಗಾಗ ಸಿಗ್ತಾ ಇರ್ತಾಳೆ, ಆದರೆ ಆಕೆಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೂ ಅಲ್ಲದೆ ತುಂಬ ಓದೋದು ಇವನಿಗೂ ಕೂಡ ಇಷ್ಟ ಇರಲಿಲ್ಲ. ಈ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಆಟದ ಮೈದಾನ ಬಹಳ ದೊಡ್ಡದಾಗಿತ್ತು. ಈತನಿಗೆ ಆಟ ಆಡೋದು ಅಂದರೆ ಭಯಂಕರ ಇಷ್ಟ ಆಗ್ಬಿಡ್ತು. ಅದರಲ್ಲೂ ಕೂಡ ಕ್ರಿಕೆಟ್ ಆಟ ಅಂದರೆ ಇವನಿಗೆ ಪಂಚ ಪ್ರಾಣ ಅನ್ನಿಸ್ತು. ಈತ ಒಳ್ಳೆಯ ಕ್ರೀಡಾಪಟುವಾದ, ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದೆ. ಇದನ್ನು ಆ ಶಾಲೆಯ ಶಿಕ್ಷಕರು ಕಂಡರು, ಕ್ರಿಕೆಟ್ ಆಡೋದಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಮಾಡಿಕೊಟ್ರು. ಶಾಲೆಯಲ್ಲಿ ತರಗತಿಯಲ್ಲಿ ಕೂತು ವಿದ್ಯಾಭ್ಯಾಸವನ್ನು ಮುಗಿಸಿ ಆತ ಹೊರಗಡೆ ಬರ್ತಿದ್ದಾಗೇ ಆಟ ಆಡಲಿಕ್ಕೆ ಶುರು ಮಾಡ್ತಾ ಇದ್ದ. ಇದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾಯಿದ್ರು. ಈತನ ಶಿಕ್ಷಣವೇ ಮುಗಿಯೋಕ್ಕೆ ಬಂತು. ಆ ಸಮಯದಕ್ಕೆ ಈತ ರಾಜ್ಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗಿದ್ದ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಆಡ್ದ, ಹಲವಾರು ಪಂದ್ಯಗಳನ್ನ ಆಡ್ದ, ದೊಡ್ಡ ಹೆಸರು ಮಾಡ್ದ. ಅದಾದಮೇಲೆ ಆತ ದೇಶಕ್ಕೆ ಸೆಲೆಕ್ಟ್ ಆಗ್ತಾನೆ, ದೇಶದ ತಂಡಕ್ಕೆ ಆಯ್ಕೆ ಆಗ್ತಾನೆ. ಅದು ಪೇಪರ್ಲ್ಲಿ ಬರುತ್ತೆ, ಭಾಳಷ್ಟು ಕಡೆ ದೊಡ್ಡ ವಿಷಯ ಆಗುತ್ತೆ. ತಾಯಿಯವನಿಗೆ ಕೂಡ ತನ್ನ ಮಗ ದೊಡ್ಡ ವ್ಯಕ್ತಿ ಆಗ್ದ ಅನ್ನೋದು ತಿಳಿಯುತ್ತೆ. ಟಿ ವಿಲಿ ಪೇಪರ್ನಲ್ಲಿ ಮಗನ ಮುಖ ಕಂಡಾಗೆಲ್ಲ ಆಕೆಗೆ ಅಯ್ಯೋ ನನ್ನ ಮಗ ಅಂತೇಳಿ ಬಹಳ ಪ್ರೀತಿ ಬರುತ್ತೆ, ಅಭಿಮಾನ ಉಕ್ಕುತ್ತೆ. ತಾಯಿಯವಂಗೆ ಈಗಾಗಲೇ ವಯಸ್ಸಾಗ್ತಾ ಇದೆ, ಮಗ ಸಂತೋಷ ಅವನಿಗೆ ಎಲ್ಲಿದ್ದಾನೋ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ ಆತ ರಾಷ್ಟ್ರೀಯ ತಂಡದಲ್ಲಿ ಇದ್ದಿದ್ದರಿಂದ ಎಲ್ಲೆಲ್ಲೋ ಆಟಗಳು ನಡೀತಾ ಇತ್ತು, ಇನ್ನೆಲ್ಲೆಲ್ಲೋ ಇರಬೇಕಾಗ್ತಾ ಇತ್ತು. ಮನೆಗೆ ಬರಲಿಕ್ಕೆ ಸಮಯ ಸಿಗ್ತಿರಲಿಲ್ಲ, ಹೆಚ್ಚಿನ ಸಮಯ ಪ್ರಾಕ್ಟೀಸ್ಗೆ ಅಂತಲೇ ಕಳಿಬೇಕಾಗಿತ್ತು. ಸಂತೋಷ ಬಹಳಷ್ಟು ಸಮಯದಿಂದ ಆತ ಊರಿಗೆ ಬಂದಿರಲಿಲ್ಲ, ಒಂದು ದೊಡ್ಡ ಬಿಡುವು ಸಿಕ್ಕಿತ್ತು. ಹಾಗಾಗಿ ಆ ಸಮಯಕ್ಕೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ, ತಾಯವ್ವ ನೀನು ಸಂತೋಷನಿಗಾಗಿ ಹಂಬಲಿಸೋದನ್ನ ಬಿಟ್ಬಿಡು, ಅವನು ಈಗ ದೊಡ್ಡ ವ್ಯಕ್ತಿಯಾಗಿದ್ದಾನೆ, ದೊಡ್ಡ ಮನುಷ್ಯ ಆಗಿದ್ದಾನೆ, ನಿನ್ನನ್ನು ಮರೆತಿರ್ತಾನೆ ಅಂತೇಳಿ ಈ ತಾಯವನಿಗೆ ಅಕ್ಕಪಕ್ಕದ ಮನೆಯಲ್ಲೇ ಹೇಳ್ತಿದ್ರು. ಆದರೆ ಅದಾಗಲಿಲ್ಲ. ಒಂದಿನ ಸಂತೋಷ ಹಳ್ಳಿಗೆ ಬಂದ, ಬಂದು ಸೀದಾ ತನ್ನ ತಾಯಿ ಕಾಲಿಗೆ ನಮಸ್ಕಾರ ಮಾಡಿದೆ. ಬಂದ್ಯಪ್ಪ ನೀನು ಬರೋದೇ ಇಲ್ಲ ಅಂತೇಳಿ ಊರ ಜನರೆಲ್ಲ ಅಂದ್ಕೊಳ್ತಾ ಇದ್ರು ಕಣೋ ಅಂತಂದ್ಲು. ಅಲ್ಲ ಅಮ್ಮ ನಾನು ಬರೋದೇ ಇಲ್ಲ ಅಂತ ನೀನು ಹೆಂಗೆ ಅಂದ್ಕೊಂಡೆ, ಅಷ್ಟಕ್ಕೂ ನಾನೇನು ಬೇರೆನಲ್ವಲ್ಲ, ನಿನ್ನ ಮಗನೇ ತಾನೇ, ಊರಿಗೆ ಅರಸನಾದರೂ ತಾಯಿ ಮಗ ಅನ್ನೋ ಗಾದೆ ಇಲ್ವೇ. ನಾನು ಏನೇ ಆಗಿದ್ದರೂ ಎಷ್ಟೇ ಎತ್ತರ ಬೆಳೆದಿರು ಅದೆಲ್ಲದೂ ಕೂಡ ನಿನ್ನಿಂದ, ನಿನ್ನ ಪ್ರಯತ್ನದಿಂದ. ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನಾನು ನಿನ್ನ ಮಗ ಅನ್ನೋದು ನನಗೆ ಹೆಮ್ಮೆ ವಿಷಯ, ಅದನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ ಅಂತಂದೇಳಿ ಆತ ಹೇಳ್ತಾನೆ. ಇಷ್ಟು ದಿನಗಳ ಕಾಲ ತಾನು ಬಹಳ ದೂರ ಇದ್ದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತಾ ಹೋಗ್ತಾನೆ. ತಾಯವ್ವ ತನ್ನ ಮಗನನ್ನು ಪ್ರೀತಿಯಿಂದ ಮುದ್ದಾಡ್ತಾಳೆ, ತಬ್ಕೊಳ್ತಾಳೆ, ಆನಂದ ಬಾಷ್ಪವನ್ನು ಸುರಿಸ್ತಾಳೆ. ಆತ ಎಂತಹ ಉನ್ನತವಾದ ವ್ಯಕ್ತಿಯಲ್ಲೇ ಇರ್ಬೋದು, ಬಹಳಷ್ಟು ಜನ ಆತನ ಕೈ ಕೆಳಗಿರ್ಬೋದು, ಆದರೆ ಮನೆಗೆ ಬಂದಾಗ ತಾಯಿಯ ಮುದ್ದಿನ ಮಗನೇ ಆಗಿರ್ತಾನೆ. ಅದನ್ನೇ ಹೇಳ್ತಕ್ಕಂಥದ್ದು, ಊರಿಗೆ ಅರಸನಾದರೂ ತಾಯಿಗೆ ಮಗನೇ. ಈ ಗಾದೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಎಲ್ರಿಗೂ ನಮಸ್ಕಾರ.
3: ಊರಿಗೆ ಅರಸನಾದರೂ ತಾಯಿಗೆ ಮಗನೇ ಎಂಬ ಗಾದೆ ಮಾತನ್ನ ವಿವರಿಸಿದಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳು. ಇದೇ ರೀತಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
22: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
23: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
24: ಮಕ್ಕಳೇ, ಜಾಣ್ಮೆ ಇದ್ರೆ ಹೇಗೆ ನಮ್ಮ ಕೆಲಸ ಸುಲಭವಾಗುತ್ತೆ ಎನ್ನೋ ಬಗ್ಗೆ ಹಲವು ಕಥೆಗಳನ್ನು ಈಗಾಗಲೇ ನಿಮಗೆ ಹೇಳಿದ್ದೀನಿ.
6: ಹೌದು ಶಿವಯ್ಯನ್ ಕತೆ ಹೇಳಿದ್ದಿ,
7: ಇನ್ನು ಬೇರೆ ಬೇರೆ ಕತೆ ಹೇಳಿದ್ದೆ ನೀನು
8: ಅಲ್ವಾ. ಇವತ್ತು ಕೂಡ ಆ ವಿಷಯದ ಬಗ್ಗೆನೇ ಕತೆ ಹೇಳ್ತೀನಿಯೇ. ನರಿಯೊಂದು ತನ್ನ ಜಾಣತನದಿಂದ ತನ್ನ ಕೆಲಸವನ್ನು ಹೇಗೆ ಸಾಧಿಸ್ಕೊಳ್ತು ಎನ್ನೋ ಕತೆ ಇದು.
6: ಹೇಳು, ನರಿ ಮೊದಲೇ ಬುದ್ಧಿವಂತ ಅಲ್ವಾ?
8: ಹೌದು, ನರಿಯ ಚತುರತೆ ಅನ್ನೋದೇ ಈ ಕತೆಯ ಹೆಸರು. ಆ ದಟ್ಟ ಕಾಡಿನಲ್ಲಿ ಜಂಬುಕ ಅನ್ನೋ ಒಂದು ಚತುರ ನರಿ ಇತ್ತು. ತನ್ನ ಜಾಣ್ಮೆಯಿಂದ ತನಗೆ ಬೇಕಾದ್ದನ್ನು ಪಡ್ಕೊಂಡು ಹಾಯಾಗಿತ್ತು. ತನ್ನ ಸಕ್ಕರೆ ಮಾತಿಂದ ಎಲ್ಲರ ವಿಶ್ವಾಸವನ್ನು ಅದು ಗಳಿಸ್ಕೊಂಡಿತ್ತು. ಒಟ್ಟಿನಲ್ಲಿ ಹೇಳೋದಾದರೆ ತನ್ನ ಚಾಣಾಕ್ಷತನದಿಂದ ಎಲ್ಲರಿಗೂ ಮಂಕ್ಬೂದಿ ಎರಚಿ ತಾನು ಮಾತ್ರ ಹಾಯಾಗಿತ್ತು. ಒಂದಿನ ಆ ಜಂಬೂಕ ನರಿ ಆಹಾರವನ್ನು ಹುಡುಕ್ತಾ ಹುಡುಕ್ತಾ ಕಾಡಿನಲ್ಲಿ ತಿರುಗಾಡ್ತಿತ್ತು. ಆಗ ಅದಕ್ಕೆ ಮರ ಒಂದರ ಕೆಳಗೆ ಒಂದು ಆನೆ ಸತ್ತು ಬಿದ್ದಿರೋದು ಕಾಣುತ್ತೆ. ಹಸಿದ ನರಿಗೆ ಬಹಳ ಖುಷಿಯಾಗುತ್ತೆ. ಆಹಾ, ಎಷ್ಟು

0: ಬೇಟೆ, ಹೊಟ್ಟೆ ತುಂಬ ತಿನ್ಬಹುದು ಅಂತ ಹಿರಿ ಹಿರಿ ಹಿಗ್ಗುತ್ತೆ. ಆದರೆ ಒಂದು ತೊಂದರೆ ಅದಕ್ಕೆ ಎದುರಾಗುತ್ತೆ. ಆನೆದು ದಪ್ಪ ಚರ್ಮ, ಅದನ್ನು ನರಿ ಕತ್ತರಿಸೋಕೆ ಸಾಧ್ಯ ಇರಲಿಲ್ಲ. ಯಾರಾದರೂ ಒಮ್ಮೆ ಕಚ್ಚಿ ಆನೆಯ ತೊಗಲನ್ನು ಸೀಳಿದರೆ ಆಮೇಲೆ ಆರಾಮವಾಗಿ ಮಾಂಸದ ಔತಣ ಮಾಡ್ಬೋದು ಅಂತ ಲೆಕ್ಕಾಚಾರ ಹಾಕತ್ತೆ ಜಂಬೂಕ ನರಿ. ಅಷ್ಟರಲ್ಲಿ ಕಾಡಿನ ರಾಜ ಸಿಂಹ ಅಲ್ಲಿಗೆ ಬರುತ್ತೆ. ನರಿ ಅತೀ ವಿನಮ್ರತೆಯನ್ನು ಪ್ರದರ್ಶನ ಮಾಡ್ತಾ, ಮೃಗರಾಜ, ನಿಮಗಾಗಿ ಈ ಆನೆಯನ್ನು ಮೀಸಲಿರಿಸಿದ್ದೇನೆ, ದಯವಿಟ್ಟು ತಾವು ತಮ್ಮ ಭೋಜನವನ್ನು ಆರಂಭಿಸಬಹುದು ಅಂತ ಹೇಳುತ್ತೆ. ಆಗ ಆ ಸಿಂಹ, ಎಲೈ ಜಂಬೂಕವೇ, ನಾನು ಮೃಗರಾಜ, ಹಾಗೆಲ್ಲ ಇನ್ನೊಬ್ಬರು ಸಾಯಿಸಿದ ಪ್ರಾಣಿಗಳನ್ನು ಮುಟ್ಟೋದಿಲ್ಲ, ನನ್ನ ಘನತೆಗೆ ಅದು ತಕ್ಕದು ಅಲ್ಲ, ನೀನೇ ಅದನ್ನು ತಿನ್ನು ಅಂತ ಹೇಳಿ ಹೊರಟೋಗುತ್ತೆ. ಜಂಬೂಕ ಈಗೇನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹುಲಿರಾಯ ಮಾಂಸದ ವಾಸನೆಯ ಜಾಡನ್ನು ಹಿಡಿದು ಸತ್ತ ಆನೆಯ ಹತ್ರ ಬರುತ್ತೆ. ಹುಲಿರಾಯ ಹೊಟ್ಟೆ ಬಾಕ ಅಂತ ಜಂಬೂಕನರಿಗೆ ಗೊತ್ತಿತ್ತು. ಒಮ್ಮೆ ಆನೆಯ ಸತ್ತ ದೇಹಕ್ಕೆ ಬಾಯಿ ಹಾಕ್ತು ಅಂದರೆ ಪೂರ್ತಿ ತಿಂದೇ ಬಿಡೋದಿಲ್ಲ ಅದು. ಹೀಗಾದರೂ ಮಾಡಿ ಅದನ್ನು ಇಲ್ಲಿಂದ ಸಾಗ ಹಾಕಬೇಕು ಅಂತ ಯೋಚನೆ ಮಾಡುತ್ತೆ ಜಂಬೂಕ. ಜೊಲ್ಲು ಸುರಿಸ್ತಾ ನಿಂತಿದ್ದ ಹುಲಿರಾಯನಿಗೆ, ಹುಲಿರಾಯ, ಇದು ಸಿಂಹ ಕೊಂದ ಆನೆ, ನನ್ನನ್ನು ಕಾವಲು ಕೂರಿಸಿ ಅದು ಸ್ನಾನಕ್ಕೆ ಹೋಗಿದೆ. ಆ ಹೊಟ್ಟೆ ಬಾಕ ಹುಲಿರಾಯ ಬಂದಿತು, ಬಂದರೆ ಕೂಡಲೇ ನನಗೆ ತಿಳಿಸು, ನನ್ನ ಬೇಟೆ ಮುಟ್ಟಿದರೆ ನಾನು ಅವನನ್ನು ಸಾಯಿಸ್ಬಿಡ್ತೀನಿ ಅಂತ ಗರ್ಜಿಸಿ ನನ್ನನ್ನು ಇಲ್ಲಿ ಕೂರಿಸಿ ಹೋಗಿದ್ದಾನೆ. ನಿನ್ನ ಬಗ್ಗೆ ಇಷ್ಟು ಕೇವಲವಾಗಿ ಹೇಳಿದ್ದು ಕೇಳಿ ನನಗೆ ತುಂಬ ಬೇಸರವಾಯಿತು. ಆದರೆ ಕಾಡಿನ ರಾಜ ಅವನು, ಅವನ ಮಾತನ್ನು ಕೇಳದೆ ಗತ್ಯಂತರ ಇರಲಿಲ್ಲ ನನಗೆ. ಈಗ ನೀನೇ ಹೇಳು, ನಾನೇನು ಮಾಡಲಿ ಅಂತ ಜೋಲ್ ಮೊರೆ ಹಾಕಿ ನಾಟಕ ಆಡತ್ತೆ. ಹುಲಿರಾಯ ಸುರಿತಾ ಇದ್ದ ತನ್ನ ಜೊಲ್ಲನ್ನು ಒಳಗೆ ಎಳ್ಕೊಂಡು ನಿರಾಶನಾಗಿ, ಹೋಗಲಿ ಬಿಡು ಜಂಬೂಕ, ನೀನೇನು ಮಾಡೋಕ್ಕಾಗತ್ತೆ ಹೇಳು, ಮೃಗರಾಜನ ಅಪ್ಪಣೆಯನ್ನು ಪಾಲಿಸಲೇಬೇಕಲ್ವೇ, ನನಗೂ ಈ ಸಿಂಹದ ಗೊಡವೆನೇ ಬೇಡ, ನಾನೇ ಬೇಟೆ ಆಡ್ತೀನಿ, ಇದರ ಹಂಗಿನ ಊಟ ನನಗೂ ಬೇಡ ಅಂತ ನರಿ ದ್ರಾಕ್ಷಿ ಹುಳಿ ಹುಳಿ ಅಂತ ಹೇಳಿದ ಹಾಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟೋಯ್ತು.
1: ಪಾಕಡ ನರಿ, ಹೌದು, ಹೇಗೆ ಆ ಹುಲಿನ ದೂರ ಬಿಡ್ತಲ್ವಾ ನರಿ.
0: ಹ್ಞೂ ಹೌದು, ಅಬ್ಬ ತೊಲಗುತ್ತಲ್ಲ ಈ ಹುಲಿರಾಯ, ಇಲ್ದಿದ್ರೆ ಅದು ತಿನ್ನೋದನ್ನು ನಾನು ನೋಡ್ತಾ ಕೂತಿರ್ಬೇಕಾಗಿತ್ತು ಅಂತ ನೆಮ್ಮದಿಯ ಉಸಿರನ್ನು ಬಿಡುತ್ತೆ ಜಂಬೂಕ. ಅಷ್ಟರಲ್ಲಿ ಜಂಬೂಕ ಗೆಳೆಯ ಚಿರತೆ ಅಲ್ಲಿಗೆ ಬರೋದನ್ನು ನೋಡುತ್ತೆ. ಆಹಾ, ಇದರ ಕೋರೆ ಹಲ್ಲು ಗಟ್ಟಿ ಮತ್ತು ಚೂಪಾಗಿದೆ. ಏನಾದರೂ ಉಪಾಯ ಹೂಡಿ ಚಿರತೆ ಆನೆಯ ಚರ್ಮವನ್ನು ಸಿಗುವ ಹಾಗೆ ಮಾಡಿದರೆ ನನಗೆ ಮೃಷ್ಟಾನ್ನ ಭೋಜನ ಲಭ್ಯವಾದ ಹಾಗೆ ಅಂತನ್ಕೊಂಡು, ಓಹೋ ಚಿರತೆಯಣ್ಣ ಬಂದಿಯಾ, ಕಾಡಿನ ಸಿಂಹರಾಜ ಈ ಆನೆಯನ್ನು ಕೊಂದು ಕಾವಲಿಗೆ ನನ್ನನ್ನು ಇರಿಸಿದ್ದಾನೆ, ಯಾರೂ ಬಾಯಿ ಹಾಕ್ದಾಗೆ ನೋಡ್ಕೊ ಅಂತ ಹೇಳಿದ್ದಾನೆ. ಆದರೆ ಗೆಳೆಯನಾದ ನೀನು ಬಹಳ ಹಸ್ತಾಗೆ ಕಾಣುತ್ತೆ, ಸ್ವಲ್ಪ ಮಾಂಸವನ್ನು ತಿಂದೋಗೋ ಅಂತ ಚಿರತೆಯನ್ನು ಸತ್ತ ಆನೆಯ ಚರ್ಮ ಸಿಗಿಯೋಕೆ ಪುಸಲಾಯಿಸುತ್ತೆ. ಆದರೆ ಚಿರತೆ ಹೆದರಿ, ಬೇಡ ಬೇಡ ಜಂಬೂಕ, ಯಾರು ಆ ಸಿಂಹದ ಕೋಪಕ್ಕೆ ತುತ್ತಾಗ್ತಾರೆ ಹೇಳು, ನನಗೆ ಭಯವಾಗುತ್ತೆ ಅಂತ ಹೇಳುತ್ತೆ ಹೆದರಿಕೆಯಿಂದ. ಅದಕ್ಕೆ ಆ ಗುಳ್ಳೇನರಿ ಜಂಬೂಕ, ಗೆಳೆಯ, ಸ್ನೇಹಿತನಾದ ನೀನು ಹಸ್ಕೊಂಡಿರುವಾಗ ನಾನು ನಿನ್ನನ್ನು ಹಾಗೆ ಹೋಗೋಕ್ಕೆ ಹೇಗೆ ಬಿಡಲಿ ಹೇಳು, ಒಂದು ಕೆಲಸ ಮಾಡು ಚಿರತೆಯಣ್ಣ, ನೀನು ತಿಂತಾ ಇರೋ, ನಾನು ಆ ಎತ್ತರದ ಕಲ್ಲು ಬಂಡೆಯನ್ನೇರಿ ಕಾಯ್ತೀನಿ, ಸಿಂಹ ಬಂದಾಕ್ಷಣ ನಿನಗೆ ಸನ್ನೆ ಮಾಡ್ತೀನಿ, ನೀನು ಓಡಿ ಹೋಗು ಅಂತ ಹೇಳುತ್ತೆ. ಹಸಿದ ಚಿರತೆ ಹೆಚ್ಚು ಯೋಚನೆಯನ್ನು ಮಾಡೋದಿಲ್ಲ, ಗೆಳೆಯ ಜಂಬೂಕ ಹೇಳಿದಾಗ ಓಡಿ ಹೋದ್ರಾಯ್ತು ಅಂತ ಸಂತೋಷದಿಂದ ಆನೆಯ ಚರ್ಮವನ್ನು ಸಿಗಿಯೋಕೆ ಶುರು ಮಾಡುತ್ತೆ. ಅದು ಸಿಗದು ದೊಡ್ಡ ರಂಧ್ರ ಮಾಡುವವರೆಗೆ ಕಾದು ನಂತರ, ಗೆಳೆಯ ಓಡು ಓಡು, ಸಿಂಹ ಬರ್ತಾ ಇದೆ, ಅದು ನಿನ್ನನ್ನು ಇಲ್ಲಿ ಕಂಡ್ರೆ ಕೊಂದೆ ಬಿಡುತ್ತೆ, ಬೇಗ ಓಡು ಅಂತ ಬೊಬ್ಬೆ ಹಾಕುತ್ತೆ. ಇಲ್ಲೇ ಇದ್ದರೆ ತನ್ನ ಜೀವಕ್ಕೆ ಸಂಚಕಾರ ಅಂತ ತಿಳ್ಕೊಂಡು ಚಿರತೆ ಅಲ್ಲಿಂದ ಓಟ ಕೀಳತ್ತೆ. ಜಂಬೂಕ ಬಂಡೆ ಕಲ್ಲಿಂದ

0: ಕೆಳಗೆ ಹಾರು ಬಂದು ಕಂಠ ಪೂರ್ತಿಯಾಗಿ ಆನೆಯ ಮಾಂಸವನ್ನು ತಿಂದು ತೇಗತ್ತೆ. ನಂತರ ತಂಜಾಣ್ಮೆಗೆ ತಾನೇ ಬೆನ್ನನ್ನು ತಟ್ಕೊಳ್ಳುತ್ತೆ.
1: ಅಂತೂ ನರಿ ತನ್ನ ಉಪಾಯದಿಂದ ಮೃಷ್ಟಾನ್ನ ಭೋಜನ ಮಾಡ್ತು.
2: ಇದ್ರೆ ಇಂತಹ ಜಾಣ್ತನ ಇರಬೇಕು ನೋಡು.
0: ಹೌದು ಹೌದು, ಚುರುಕು ಬುದ್ಧಿಯುಳ್ಳವ ತನ್ನ ಜಾಣ್ಮೆಯನ್ನು ಉಪಯೋಗಿಸಿ ಹೇಗಾದರೂ ಜೀವನ ಮಾಡ್ತಾನೆ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
6: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
5: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
6: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
5: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
7: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ ವಿದ್ಯಾರ್ಥಿಗಳು.

0: ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ ಪರಿಶುದ್ಧತೆಯ ಪ್ರತೀಕ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಅಭಿವ್ಯಕ್ತಿ ಟ್ರಸ್ಟ್ನಿಂದ May 9 and 10 ಕರ್ನಾಟಕ ಸಂಘದಲ್ಲಿ ಅಕ್ಷರಗಳ ಸಂಭ್ರಮ ಶಿವಮೊಗ್ಗ ಸಾಹಿತ್ಯ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಮುಖ್ಯಸ್ಥ ಡಾಕ್ಟರ್ ಸುಧೀಂದ್ರ ಪಿಆರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೊಂದು ವಿಶಿಷ್ಟ ರೀತಿಯ ಸಾಹಿತ್ಯ ಕಾರ್ಯಕ್ರಮವಾಗಿದೆ. ಈ ಸಾಹಿತ್ಯ ಹಬ್ಬದಲ್ಲಿ ಚರ್ಚಾಗೋಷ್ಠಿಗಳು, ಸಾಹಿತ್ಯ ಸಂವಾದ, ಕವಿಗೋಷ್ಠಿ, ಲೇಖಕರೊಂದಿಗೆ ಸಂವಾದ, ಪುಸ್ತಕ ಮಾರಾಟ, ಕೇಳುಗರೊಂದಿಗೆ ಮಾತು ಮುಂತಾದ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. May 9 ಶನಿವಾರ ಸಂಜೆ ಉದ್ಘಾಟನಾಗೋಷ್ಠಿ 1 ಭಾರತೀಯ ಸಾಹಿತ್ಯದಲ್ಲಿ ರಸಧ್ವನಿ ಔಚಿತ್ಯ ಕಾರ್ಯಕ್ರಮವಿರುತ್ತದೆ. ಸಂವಾದನಾಕಾರರಾಗಿ ಡಾಕ್ಟರ್ ಎಸ್ಆರ್ ಲೀಲಾ, ಸೂರ್ಯಪ್ರಕಾಶ್ ಪಂಡಿತ್ ಭಾಗವಹಿಸುತ್ತಾರೆ. ಸಂಜೆ 7 ನಾದೋಲ್ಲಾಸ ವಿಶೇಷ ವಯಲಿನ್ ಕಾರ್ಯಕ್ರಮವಿರುತ್ತದೆ. ಭಾನುವಾರ ಬೆಳಗ್ಗೆ 10 ಕವಿಗೋಷ್ಠಿ 2, ಕುವೆಂಪು ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಯ ಸಮನ್ವಯತೆ ಕುರಿತು ಸಂವಾದ ಇದೆ. ಟಿಎಲ್ ಪ್ರವೀಣ್, ಅಶ್ವಿನಿ ದೇಸಾಯಿ, ರೋಹಿತ್ ಚಕ್ರತೀರ್ಥ ಭಾಗವಹಿಸುತ್ತಾರೆಂದು ವಿವರಿಸಿದರು. ಬೆಳಗ್ಗೆ 11 ಭೈರಪ್ಪನವರ ಸಾಹಿತ್ಯ ಕನ್ನಡ ಓದುಗರ ವಲಯವನ್ನು ಉಳಿಸಿ ಬೆಳೆಸಿದ ಪರಿಗೋಷ್ಠಿ, 12 ಅಕ್ಕ ಅಲ್ಲಮ್ಮ ಅರಿವಿನ ಆಯಾಮಗಳು ಗೋಷ್ಠಿ ಹಾಗೂ ಮಧ್ಯಾಹ್ನ 2 ಪರಿಸರ ಅವ್ಯಕ್ತ ವಿಸ್ಮಯಗಳ ಆಗರ ಗೋಷ್ಠಿ ಇರುತ್ತದೆ. ಹಾಗೆಯೇ ಮಧ್ಯಾಹ್ನ 3:30 ಸಾಮಗಾನ ಜಿಎಸ್ ಕಾವ್ಯ ಸಂವಾದ ಇರುತ್ತದೆ. 4:30 ಸಮಾರೋಪ ಗೋಷ್ಠಿ, 7 ಕಲೆ ಮತ್ತು ಸಾಹಿತ್ಯದಿಂದ ಸಾಮಾಜಿಕ ಸ್ವಾಸ್ಥ್ಯ ಕುರಿತು ಗೋಷ್ಠಿಯಿದ್ದು, ಸಂವಾದಕರಾಗಿ ರೋಹಿತ್ ಚಕ್ರವರ್ತಿ, ಸಹನಾ ವಿಜಯಕುಮಾರ್, ಎಂಆರ್ ದತ್ತಾತ್ರಿ, ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ವಿನಯ್ ಶಿವಮೊಗ್ಗ, ದುರ್ಗಾ ಪ್ರಸಾದ್, ಡಾಕ್ಟರ್ ರಂಜನಿ ಬಿದರಹಳ್ಳಿ, ನವೀನ್ ಮುಂತಾದವರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 1 / 2 ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬ ತೆರವು ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ May 9 and 10 ಬೆಳಗ್ಗೆ 10 ಮಧ್ಯಾಹ್ನ 2 ದುರ್ಗಿಗುಡಿ, ಪಾರ್ಕ್ ಬಡಾವಣೆ, ಸೀತಾರಾಮ ಕಲ್ಯಾಣ ಮಂದಿರ ರಸ್ತೆ, ಗೋಪಿ ಸರ್ಕಲ್, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ವಾತ್ಸಲ್ಯ ಹಾಸ್ಪಿಟಲ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಸಮಾಜ ಸಂಯುಕ್ತ ಆಶ್ರಯದಲ್ಲಿ May 10 ಬೆಳಗ್ಗೆ 11 ಕುವೆಂಪು ರಂಗಮಂದಿರದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಇವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸುವರು. ಶಾಸಕ ಎಸ್ ಎನ್ ಚನ್ನಬಸಪ್ಪ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ತಂಗಡಗಿ ಶಿವರಾಜ್ ಸಂಗಪ್ಪರವರು ವಿಶೇಷ ಆಹ್ವಾನಿತರಾಗಿ ಉಪಸ್ಥಿತರಿರಲಿದ್ದಾರೆ. ಶಿವಮೊಗ್ಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗರಜ್ ಪರಿಸರ ಇವರಿಂದ ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ರಾಷ್ಟ್ರೀಯ ಶಿಕ್ಷಣ ಸಮಿತಿ, ಲಯನ್ಸ್ ಕ್ಲಬ್ ಹಾಗೂ ಮುಳುಗು ತಜ್ಞ ಟೀಂ ಈಶ್ವರ್ ಮಲ್ಪೆ ವತಿಯಿಂದ ರಾಷ್ಟ್ರೀಯ ಪ್ರೌಢಶಾಲೆಯ ಆವರಣದಲ್ಲಿ May 10 and 11 2 ಕಾಲ ಉಚಿತ ಕಿವಿ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರಕ್ಕೆ ಸಹಾಯಧನ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮುಳುಗು ತಜ್ಞ ಟೀಂ ಈಶ್ವರ್ ಮಲ್ಪೆ ವತಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು

ಬರುತ್ತಿದ್ದು, ಇದೀಗ ಶ್ರವಣದ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಶಿಬಿರ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಭಾಗವಹಿಸಲು ನೋಂದಣಿ ಕಡ್ಡಾಯವಾಗಿದ್ದು 30 ಜನರಿಗೆ ಮಾತ್ರ ಸೀಮಿತವಾಗಿದೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಅನುಭವ ಪಡೆದಿರುವ ವೈದ್ಯರು ಈ ಶಿಬಿರದಲ್ಲಿ ರೋಗಿಗಳ ತಪಾಸಣೆ ನಡೆಸುತ್ತಿದ್ದಾರೆ. ಇದರೊಂದಿಗೆ ಶ್ರವಣ ಯಂತ್ರಕ್ಕೆ ಅಗತ್ಯವಿರುವ ವೆಚ್ಚದ 40% ಮೊತ್ತವನ್ನು ಭರಿಸಲಾಗುತ್ತಿದೆ. ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ 8551804399 ಸಂಪರ್ಕಿಸಲು ಪತ್ರಿಕಾ ಪ್ರಕಟಣೆಯಲ್ಲಿ ಕೋರಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರಿ ರೇಡಿಯೋ ಶಿವಮೊಗ್ಗ, ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಜನಾಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ಅಥವಾ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ 2025-26 ಸಾಲಿನ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು sp.postmatric.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು. ಕೊನೆಯ ದಿನಾಂಕವನ್ನು ಮೇ 16 ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 8050577 ಅಥವಾ 1902 ಹಾಗೂ ಇಮೇಲ್ bcwdhelpline@gmail.com ಅನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಭದ್ರಾವತಿ ನಗರದ ಜನ್ನಾಪುರ ಅಪರಂಜಿ ಅಭಿನಯ ಶಾಲೆಯಿಂದ ಪ್ರತಿ ವರ್ಷದಂತೆ ಈ ಬಾರಿ ರೋಟರಿ ಕ್ಲಬ್ ಸಹಯೋಗದೊಂದಿಗೆ 2nd ಹಂತದ ರಜಾ ಮಜಾ ಬೇಸಿಗೆ ಶಿಬಿರ ಮೇ 10-17 ಆಯೋಜಿಸಲಾಗಿದೆ. ಉಂಬ್ಳೆಬೈಲು ರಸ್ತೆ ನ್ಯೂಟೌನ್ ರೋಟರಿ ಕ್ಲಬ್ ಸಭಾಂಗಣದಲ್ಲಿ 10:30 1:30 ಶಿಬಿರ ನಡೆಯಲಿದ್ದು, ಶಿಬಿರದಲ್ಲಿ 6-16 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದಾಗಿದೆ. ಡ್ರಾಮಾ ಜೂನಿಯರ್, ಅಭಿನಯ ಗೀತೆ ಗಾಯನ, ಅಭಿನಯ ನೃತ್ಯ, ಡ್ರಾಯಿಂಗ್, ವ್ಯಕ್ತಿ ವಿಕಸನ, ಕ್ರಾಫ್ಟ್ ವರ್ಕ್ ಮತ್ತು ಯೋಗ ಕುರಿತು ಸಂಪನ್ಮೂಲ ವ್ಯಕ್ತಿ, ರಂಗಕರ್ಮಿ, ಕಿರುತೆರೆ ಚಲನಚಿತ್ರ ನಟ ಅಪರಂಜಿ ಶಿವರಾಜ್ ಮತ್ತು ತಂಡದವರಿಂದ ತರಬೇತಿ ನೀಡಲಾಗುವುದು. ಆಸಕ್ತರು ಹೆಸರು ನೋಂದಾಯಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ 9985344406 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಂದಿನ ವಿವರ. ಶ್ರೀ ಸಿಗಂದೂರು ಚೌಡೇಶ್ವರಿ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೇ 13-28 ಅಗ್ನಿವೀರ್, ಪ್ಯಾರಾಮಿಲಿಟರಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಹಾಗೂ ಅರ್ಜಿ ಸಲ್ಲಿಸ ಬಯಸುವವರಿಗೆ ಮಲೆನಾಡು ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರ ನುರಿತ ತರಬೇತುದಾರರಾದ ಯೋಧರಿಂದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಊಟ ವಸತಿ ಹಾಗೂ ದೈಹಿಕ ಮತ್ತು ಲಿಖಿತ ತರಬೇತಿಗಳು ಮತ್ತು ಮಾರ್ಗದರ್ಶನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ತರಬೇತಿಗೆ 10th ಉತ್ತೀರ್ಣ ಹೊಂದಿದ 25 ವಯೋಮಿತಿಯೊಳಗಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೇರಿಕೊಳ್ಳಬಹುದು. ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ರಾಜ್ಯದ ಎಲ್ಲ ಆಸಕ್ತ ಅಭ್ಯರ್ಥಿಗಳು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 7019776749 ಅಥವಾ 7406212345 ಅಥವಾ 9448954052 ಹಾಗೂ 9749809992 ಸಂಪರ್ಕಿಸಬಹುದು ಅಥವಾ https://malnadsoldiercoaching.rf.gd ಅನ್ನು ಸಂಪರ್ಕಿಸಿ ತಮ್ಮ ಹೆಸರು ಮತ್ತು ಸ್ವವಿವರವನ್ನು ನೋಂದಾಯಿಸಿಕೊಳ್ಳಬಹುದು. ಹಾಗೂ ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ ಎಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ಗಳಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ನೋಡಬಹುದು. ತರಬೇತಿಗೆ ಹಾಜರಾಗುವವರು ಮೇ 13 8:00 ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಕನಿಷ್ಠ ಒಬ್ಬರು ಪೋಷಕರೊಂದಿಗೆ ಹಾಜರಿರುವುದು. ನಂತರದ ದಿನಗಳಲ್ಲಿ ಬರುವವರಿಗೆ ಅವಕಾಶವಿಲ್ಲ. ದೂರವಾಣಿ ಮೂಲಕ ಹೆಸರು ನೋಂದಣಿ ಮಾಡಿಕೊಂಡವರಿಗೆ ಮೊದಲ ಆದ್ಯತೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಮೇ 11 ಬೆಳಗ್ಗೆ 10 ಪ್ರತಾಪ್ ಆರ್ಕೆಡ್ 2nd ಮಹಡಿ ದುರ್ಗಿಗುಡಿ ಜೈಲ್ ರಸ್ತೆ DCB ಬ್ಯಾಂಕ್ ಹತ್ತಿರ ಶಿವಮೊಗ್ಗದಲ್ಲಿ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ರೇಜ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಕಂಪನಿ ಭಾಗವಹಿಸಲಿದ್ದು ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. PUC ಮತ್ತು ಯಾವುದೇ ಡಿಗ್ರಿ ತೇರ್ಗಡೆ ಹೊಂದಿದ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಉಚಿತ ಪ್ರವೇಶ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, 2nd ಕ್ರಾಸ್, ಪಂಪಾನಗರ, ಸಾಗರ ರಸ್ತೆ, ಶಿವಮೊಗ್ಗ ಇವರನ್ನು ಖುದ್ದಾಗಿ ಅಥವಾ ಮೊಬೈಲ್ ಸಂಖ್ಯೆ 9386636606 ಅಥವಾ 9108235132 ಸಂಪರ್ಕಿಸುವಂತೆ ಉದ್ಯೋಗಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಪುರಾತನ ಪ್ರಸಿದ್ಧ ಶ್ರೀ ಕ್ಷೇತ್ರ ಮಂಡಳಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವವು March 9 ಇಂದು ವಿಜೃಂಭಣೆಯಿಂದ ನೆರವೇರಲಿದ್ದು ಬೆಳಗ್ಗೆ ಗುಗ್ಗಳ ಕೆಂಡಾರ್ಚನೆ ಇರುತ್ತದೆ. May 9 ಇಂದು ಬೆಳಗ್ಗೆ 5 ಗಂಗಾಪೂಜೆ ಆರಂಭವಾಗಿದ್ದು ಗಣಪತಿ, ಉಮಾಮಹೇಶ್ವರ, ಪಂಚಕಲಶ ಪೂಜೆ, ಮಹಾರುದ್ರಾಭಿಷೇಕ, ಶಿರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಕುಂಕುಮಾರ್ಚನೆ ಇರುತ್ತದೆ. ಮಧ್ಯಾಹ್ನ 12:30 ದಿಂಡದಹಳ್ಳಿಯ ಪೂಜ್ಯಶ್ರೀ ಪಶುಪತಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಜರುಗಲಿದ್ದು ನಂತರ ಮಹಾಪ್ರಸಾದ ವಿನಿಯೋಗವಿರುತ್ತದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಪ್ರತಿಷ್ಠಿತ ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಸಂಭ್ರಮ ನಿಮಿತ್ತ May 10 ಭಾನುವಾರ ಬೆಳಗ್ಗೆ 10 ಹಳೇ ತಾಲೂಕು ಆಫೀಸ್ ರಸ್ತೆಯ NDV ಹಾಸ್ಟೆಲ್ ಆವರಣದಲ್ಲಿ ಸಂಘದ ಮಹಿಳಾ ಸದಸ್ಯರು ಮತ್ತು ಅವರ ಕುಟುಂಬದ ಹೆಣ್ಣು ಮಕ್ಕಳಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಹೊರಾಂಗಣ ಕ್ರೀಡೆಗಳಾದ ಲೆಮನ್ ಆ್ಯಂಡ್ ಸ್ಪೂನ್, ತಲೆ ಮೇಲೆ ಪುಸ್ತಕ ಇಟ್ಟುಕೊಂಡು ವಾಕ್ ಮಾಡುವುದು, 50 ಮೀಟರ್ ರಿಲೇ, 40 ಮೇಲ್ಪಟ್ಟವರಿಗೆ ಬಾಂಬ್ ಇನ್ ದಿ ಸಿಟಿ, ಮ್ಯೂಸಿಕಲ್ ಚೇರ್ಸ್, ಪಾಸಿಂಗ್ ದ ಬಾಲ್ ಸ್ಪರ್ಧೆಗಳಿರುತ್ತವೆ. ವಿಶೇಷವಾಗಿ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಜೊತೆಗೆ ವಿನೂತನವಾದ ಶತಸಂಜೀವಿನಿ ಸ್ಪರ್ಧೆ ಇರುತ್ತದೆ. ವಿಜೇತರಿಗೆ ತಲಾ 3 ಬಹುಮಾನ ಇರುತ್ತದೆ. ಸಂಘದ ಮಹಿಳಾ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಅಧ್ಯಕ್ಷ ಸಂತೋಷ್ ಬಳ್ಳಿಕೆರೆ ಕೋರಿದ್ದಾರೆ. ಇನ್ನಿತರ ವಿವರಗಳಿಗಾಗಿ ಅನಿತಾ ರವಿಶಂಕರ್ 9449834882 ಅಥವಾ ಶಾಂತಾ ಆನಂದ್ 9901144081 ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯವು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯ ಆವರಣದಲ್ಲಿ May 15 June 13 1 ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಆಯೋಜಿಸಲಾಗಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಬೆಣ್ಣೆ ಬಿಸ್ಕತ್ತು, ಕೊಕೊನಟ್ ಕುಕ್ಕೀಸ್, ಕೊಕೊನಟ್ ಬಿಸ್ಕತ್ತು, ಮಸಾಲಾ ಬಿಸ್ಕತ್ತು,

मेल्टिंग मोमेंट बिस्कुटू, पीनट कुकीज, वेनिला बटन, बनाना केक, फ्रूट केक, स्पॉन्ज केक, ऑरेंज केक, कप केक, चॉकलेट केक, जैम रोल, जेल केक, पेस्ट्री, बटर आइसिंग, डोनट, मिल्क ब्रेड, बन, रस्क, पिज़्ज़ा, पप पेस्ट्री, दिल पसंद, बॉम्बे कारा हागू इतरे बेकरी उत्पन्नगळ ತಯಾರಿಕೆಯ ಬಗ್ಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಆಯೋಜಿಸಲಾಗಿದ್ದು, ಆಸಕ್ತರು ತರಬೇತಿ ಶುಲ್ಕ 4,500 ಪಾವತಿಸಿ ಮೇ 14 ಒಳಗಾಗಿ ದೂರವಾಣಿ ಮೂಲಕ ಅಥವಾ ಕೃಷಿ ಮಹಾವಿದ್ಯಾಲಯ ನವಲೆ ಶಿವಮೊಗ್ಗ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ ಎಂದು ಕಾಲೇಜಿನ ಪ್ರೊಫೆಸರ್ ತಿಳಿಸಿರುತ್ತಾರೆ. ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಜಯಶ್ರೀ ಎಸ್ ಮೊಬೈಲ್ ಸಂಖ್ಯೆ 9449877633 ಮತ್ತು ಜಯಶಂಕರ 9686555897 ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99

0: ಲಕ್ಷದಿಂದ ಶುರು.
1: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
2: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
1: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಟಿಫನ್ ಆಯ್ತಾ? ಏನ್ ಸಮಾಚಾರ? ನಾನಂತೂ ಟಿಫನ್ ಕೂಡ ಮಾಡ್ಕೊಂಡು ಬಂದಿದ್ದಾಯ್ತು. ಕಾರ್ಯಕ್ರಮನ ನಡ್ಸ್ಕೊಡೋಕೆ ಶಕ್ತಿ ಬೇಕಲ್ಲ, ಹಾಗಾಗಿ ಟೈಮ್ ಟೈಮ್ಗೆ ಟಿಫನ್ ನ ಮಾಡ್ಬೇಕು. ನೀವು ಕೂಡ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನ ಮಾಡಿ, ಸರಿನಾ? ಹಾಗಿದ್ಮೇಲೆ ಇವತ್ತು ಪರಿಸರ ಪರಿಚಯ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನಿಮ್ಮೆಲ್ರಿಗೂ ಕೂಡ ಮೊದಲನೇದಾಗಿ ಪ್ರೀತಿಪೂರ್ವಕವಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಪರಿಸರದ ಬಗ್ಗೆ ಒಂದೊಂದಿಷ್ಟು ವಿಷಯವನ್ನ ಪರಿಚಯ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಹಾಗೆ ಪರಿಸರ ಅಂತ ಹೇಳುವಾಗ ನಮ್ಮ ಕಣ್ಣ ಮುಂದೆ ಸಾಕಷ್ಟು ನದಿಗಳು, ಬೆಟ್ಟ, ಗುಡ್ಡ, ಕಾಡು, ಜಲಪಾತ, ಜಲಚರಗಳು, ಜೀವಿಗಳು, ಪ್ರಾಣಿ, ಪಕ್ಷಿ ಎಲ್ಲವೂ ಕೂಡ ಕಾಣುವಂಥದ್ದು, ಹಾಗೆ ಕಾಣುವಂಥದ್ದು. ಅದಕ್ಕಾಗಿ ಇವತ್ತು ಕೂಡ ಪರಿಸರದ ಭಾಗವಾಗಿರುವಂತಹ ಜಲಪಾತಗಳ ಬಗ್ಗೆ ಮಾತಾಡೋಣ ಅಂತ. ಯಾಕಂದ್ರೆ ಜಲಪಾತಗಳು ಅಂದ್ರೆ ಕೇಳೋಕೆ ಖುಷಿ ಆಗತ್ತೆ, ನೋಡೋಕಂತೂ ಇನ್ನು ಸಾಕಷ್ಟು ಖುಷಿ ಆಗತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ಜಲಪಾತವನ್ನ ನೋಡೋದೇ ಒಂದ್ ರೀತಿ ಖುಷಿ. ಮಳೆ ಬಂದ್ರೆ ಸಾಕು, ಜಲಪಾತಗಳಿಗೆ ಜೀವ ಕಳೆನೆ ಬರುತ್ತೆ. ಎಷ್ಟು ವಯ್ಯಾರದಿಂದ ಜಲಧಾರೆಗಳು ಎಲ್ಲರನ್ನ ಕೈ ಬೀಸಿ ಕೂಡ ಕರೆಯುತ್ತೆ ಅಲ್ವಾ? ಹೌದು, ಜಲಪಾತಗಳು ನಿಜವಾಗ್ಲೂ ಎಷ್ಟೋ ಜೀವಿಗಳಿಗೆ ಜೀವನಾಡಿಯಾಗಿದೆ. ಹಾಗಿದ್ಮೇಲೆ ಜಲಪಾತಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಪರಿಚಯವನ್ನ ಮಾಡ್ಕೊಳ್ಳೋಣವಾ. ಜಲಪಾತಗಳು ಅಂತ ಹೇಳುವಾಗ ನಮ್ಮ ಶಿವಮೊಗ್ಗದಲ್ಲೇ ಕೂಡ ಸಾಕಷ್ಟು ಜಲಪಾತಗಳಿದೆ, ಕರ್ನಾಟಕದಾದ್ಯಂತ ಹೆಚ್ಚು ಜಲಪಾತಗಳಿದೆ, ಇನ್ನು ಭಾರತಾದ್ಯಂತ ಇನ್ನಷ್ಟು ಜಲಪಾತಗಳಿದೆ, ಹಾಗೆ ಪ್ರಪಂಚಾದ್ಯಂತ ಎಷ್ಟೋ ಜಲಪಾತಗಳು ಇರುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಒಂದು ಜಿಲ್ಲೆಗೆ ಜಲಪಾತಗಳ ಜಿಲ್ಲೆ ಅಂತಾನೆ ಕರೀತಾರೆ. ಯಾವ ಜಿಲ್ಲೆ ಇರ್ಬೋದು ಗೊತ್ತಾಯ್ತಾ? ಸ್ವಲ್ಪ ಯೋಚನೆ ಮಾಡಿ. ಹೌದು, ಜಲಪಾತಗಳ ಜಿಲ್ಲೆ ಅಂತಾನೆ ಖ್ಯಾತಿ ಪಡ್ಕೊಂಡಿರೋದು ಉತ್ತರ ಕನ್ನಡ ಜಿಲ್ಲೆ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜಲಪಾತಗಳಲ್ಲಿ ಒಂದಿಷ್ಟು ಜಲಪಾತಗಳ ಬಗ್ಗೆ ಮಾಹಿತಿಯನ್ನ ಕೊಡೋಣ ಅಂತ ಇದ್ದೀನಿ. ಯಾಕಂದ್ರೆ ಎಲ್ಲಾ ಜಲಪಾತಗಳು ಮಳೆಗಾಲದಲ್ಲಿ ಹೊಸ ಕಳೆಯೊಂದಿಗೆ ಆಕರ್ಷಣೆಯ ತಾಣವಾಗಿ ಮಾರ್ಪಾಡಾಗುತ್ತೆ. ಇದೇ ಕಾರಣದಿಂದನೇ ಪ್ರಕೃತಿ ಪ್ರಿಯರು ಜಲಪಾತಗಳಿಗೆ ಭೇಟಿ ನೀಡಿ ಆನಂದಿಸ್ತಾರೆ. ಒಮ್ಮೊಮ್ಮೆ ಈ ಪ್ರಯಾಣ ಪ್ರಯಾಸಕರವಾಗಿದ್ರೂ ಕೂಡ ಧುಮ್ಮುಕ್ಕುವ ಜಲಪಾತಗಳನ್ನ ನೋಡ್ತಿದ್ದಂತೆ ಎಲ್ಲ ಪ್ರಯಾಸ ಆಗಿರ್ಬೋದು, ದಣಿವು ಕೂಡ ಮರೆತು ಹೋಗ್ತೀವಿ. ಯಾಕಂದ್ರೆ ಅಲ್ಲಿ ಸಿಗುವಂತಹ ದೃಶ್ಯ ಅಷ್ಟು ಚೆನ್ನಾಗಿರುತ್ತೆ, ಆಹ್ಲಾದಕರ ವಾತಾವರಣ ಇರುತ್ತೆ, ಸುಂದರ ಪರಿಸರ ನಮ್ಮನ್ನ ತನ್ನ

ಮಯಗೊಳಿಸುತ್ತೆ. ಮನಸ್ಸಿಗೆ ಖುಷಿ ನೀಡುವಂತಹ ತಾಣಗಳಲ್ಲಿ ಜಲಪಾತಗಳು ಕೂಡ ಒಂದು. ಬೇಸಿಗೆಯಲ್ಲಿ ನೀರಿಲ್ದಲೆ ಸೊರಗಿರುವಂತಹ ಜಲಪಾತಗಳು ಮಳೆಗಾಲಕ್ಕಾಗಿ ಕಾಯ್ತಾ ಇರುತ್ತೆ. ಮಳೆಗಾಲ ಬಂತು ಬಂತು ಹೊಸ ಜೀವ ಕಳೆಯೊಂದಿಗೆ ಧುಮ್ಮುಕುತ್ತೆ. ಈ ಸೊಬಗನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದಷ್ಟು ಅಪೂರ್ವ ಜಲಪಾತಗಳ ಬಗ್ಗೆ ಇವತ್ತು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ ಇದ್ದೀನಿ. ಹಾಗಿದ್ರೆ ಯಾವೆಲ್ಲ ಜಲಪಾತಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಏನು ಅಂತ ಹೇಳಿ ಇದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡ್ತಾ ಇರಿ. ನಾನು ಹೀಗೆ ಹೋಗಿ ಹಾಗೆ ಬರ್ತೀನಿ, ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಲಪಾತಗಳ ಬಗ್ಗೆ ಮಾತಾಡ್ತಾ ಇದೆ. ಅದರಲ್ಲೂ ಜಲಪಾತಗಳ ಜಿಲ್ಲೆ ಅಂತಾನೆ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಜಲಪಾತಗಳ ಬಗ್ಗೆ ಮಾತನಾಡ್ತಿದ್ದೆ. ಅದರಲ್ಲೂ ಮೊದಲನೇದಾಗಿ ನಿಮ್ಗೆ ಹೇಳಬೇಕು ಅಂತ ಇರೋ ಒಂದು ಜಲಪಾತ ಅಂದ್ರೆ ಅದೇ ಉಂಚಳ್ಳಿ ಜಲಪಾತ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದು ಈ ಉಂಚಳ್ಳಿ ಜಲಪಾತ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಬಳಿ ಉಂಚಳ್ಳಿ ಜಲಪಾತವನ್ನ ನಾವು ನೋಡಬಹುದು. ಲುಷಿಂಗ್ಟನ್ ಜಲಪಾತ ಅಂತಾನೆ ಇದನ್ನ ಕರೀತಾರೆ. ಇದಕ್ಕೆ ಕಾರಣ ಕೂಡ ಇದೆ, ಏನ್ ಗೊತ್ತಾ? ಈ ಜಲಪಾತವನ್ನ ಮೊದಲು ಗುರುತಿಸಿದ್ದು ಬ್ರಿಟಿಷ್ ಸರ್ಕಾರದ ಅಧಿಕಾರಿಯಾಗಿದ್ದಂಥ ಜೆಡಿ ಲುಷಿಂಗ್ಟನ್ ಅವರು. 1845 ಲುಷಿಂಗ್ಟನ್ ಅವರು ಈ ಜಲಪಾತವನ್ನ ಗುರುತಿಸಿದ್ರು, ಅದಕ್ಕಾಗಿ ಇವರ ಹೆಸರೇ ಬಂತು. ಇಲ್ಲಿನ ಸುಂದರ ಪರಿಸರ ಮನಮೋಹಕವಾಗಿದೆ. ದಟ್ಟ ಕಾಡಿನ ನಡುವೆ ಹರಿಯುವಂತಹ ಜಲಪಾತ, ಇದರ ಸೊಬಗು ನಯನ ಮನೋಹರವಾಗಿದೆ. ಇದು ಅಗನಾಶಿನಿ ನದಿಯ ಒಂದು ಭಾಗ. ಈ ಒಂದು ಜಲಪಾತ ಸುಮಾರು 116 ಮೀಟರ್ ಅಂದ್ರೆ 381 ಅಡಿ ಎತ್ತರದಿಂದ ನೀರ್ ಬೀಳುತ್ತೆ. ನೀವೇನಾದ್ರೂ ಟ್ರಕ್ಕಿಂಗ್ ಮಾಡ್ಬೇಕು ಅಂತಿದ್ರೆ, ಪ್ರಕೃತಿ ಮಧ್ಯೆ ಓಡಾಡಬೇಕು ಅಂತಿದ್ರೆ ಈ ಜಲಪಾತ ತುಂಬಾನೇ ಇಷ್ಟ ಆಗುತ್ತೆ. ಈ ಉಂಚಳ್ಳಿ ಜಲಪಾತ ಸಿದ್ದಾಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಸೊ ಸಿದ್ದಾಪುರಕ್ಕೆ ಯಾರಾದ್ರೂ ಹೋಗಿದ್ರೆ ಅಥವಾ ಹೋಗೋ ಪ್ಲಾನ್ ಇದ್ರೆ ಖಂಡಿತವಾಗ್ಲೂ ಈ ಒಂದು ಜಲಪಾತಕ್ಕೆ ಭೇಟಿ ನೀಡಿ. ಹಾಗೆ ಮತ್ತೊಂದು ಜಲಪಾತದ ಬಗ್ಗೆ ನಾನು ಹೇಳಲೇಬೇಕು, ಅದೇನೆ ಸಾತೋಡಿ ಫಾಲ್ಸ್. ಈ ಜಲಪಾತದ ಬಗ್ಗೆ ಕೇಳಿದಿರಾ ಅಲ್ವಾ? ಹೌದು, ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಳಿ ಕಲ್ಲರ ಮನೆ ಘಟ್ಟದ ಸನಿಹ ಇರುವಂತಹ ಈ ಒಂದು ಜಲಪಾತ. ಇದನ್ನ ಸಾತೋಡಿ ಜಲಪಾತ ಅಂತಾನೆ ಕರೀತಾರೆ. ಈ ಒಂದು ಜಲಪಾತ ಸುಮಾರು 15 ಮೀಟರ್ ಅಂದ್ರೆ 49.2 ಅಡಿ ಎತ್ತರದ ಜಲಪಾತ. ಇದು ತುಂಬಾ ಎತ್ತರದಿಂದ ಏನು ಹರಿಯುವುದಿಲ್ಲ, ಆದ್ರೆ ಈ ಜಲಪಾತವನ್ನು ನೋಡೋಕೆ ತುಂಬಾನೇ ಖುಷಿಯಾಗುತ್ತೆ. ಈ ಹೊಳೆ ನಂತರ ಕೊಡ್ಸಳ್ಳಿ ಅಣೆಕಟ್ಟಿನ ಹಿನ್ನೀರಿನ ಕಾಳಿ ನದಿಗೆ ಸೇರುತ್ತೆ ಈ ಒಂದು ಜಲಪಾತ. ಯಲ್ಲಾಪುರಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಅಲ್ಲಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿ ಸಾತೋಡಿ ಜಲಪಾತ ಇದೆ. ಇಲ್ಲಿನ ಶಾಂತ ಪ್ರಕೃತಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ಒಂದು ಜಲಪಾತ ನೋಡುವಾಗ ಸುತ್ತಲೂ ಕೂಡ ಕಾಡಿರುತ್ತೆ. ಆ ಒಂದು ಕಾಡಿನ ಅನುಭವವನ್ನ ನೀವು ಅನುಭವಿಸಬಹುದು. ಇನ್ನು ಮಳೆಗಾಲದಲ್ಲಿ ಏನಾದ್ರೂ ನೀವು ಈ ಜಲಪಾತಕ್ಕೆ ಹೋಗ್ತೀರಾ ಅಂದ್ರೆ ಇದರ ನೋಟ ಅಂತೂ ವರ್ಣಿಸೋಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ಮಿನಿ ಜೋಗ ಅಂತ ಕೂಡ ಕರೀತಾರೆ, ಗೊತ್ತಾ? ಹಾಗಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಮತ್ತೊಂದು ಜಲಪಾತದ ಬಗ್ಗೆ ಕೂಡ ನಿಮಗೆ ಹೇಳಲೇಬೇಕು. ಆ ಒಂದು ಜಲಪಾತ ಯಾವ್ದು ಗೊತ್ತಾ? ಮಾಗೋಡು ಜಲಪಾತ. ಈ ಜಲಪಾತದ ಸೊಬಗು ತುಂಬಾನೇ ಸುಂದರವಾಗಿದೆ. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮತ್ತೊಂದು ಪ್ರೇಕ್ಷಣೀಯ, ಹಾಗೆ ಜನರ ಮನಸ್ಸನ್ನ ಗೆದ್ದಿರುವಂತಹ ಜಲಪಾತ. ಯಾಕಂದ್ರೆ ಜಲಪಾತ ಎಲ್ಲರ ಮನಸ್ಸೆಳೆಯುತ್ತೆ. ಇದು ಯಲ್ಲಾಪುರದ ಪಟ್ಟಣಕ್ಕೆ ಸೇರುತ್ತೆ, ಇದರ ಹತ್ರನೇ ಇದೆ. ಯಲ್ಲಾಪುರದಿಂದ ಮಾಗಡು ಜಲಪಾತಕ್ಕೆ ಇರೋದು ಸುಮಾರು 11 ಮೈಲಿ ಅಂದ್ರೆ 17 ಕಿಲೋಮೀಟರ್ ಆಯ್ತಾ. ಬೆಡ್ತಿ ನದಿ ಬಗ್ಗೆ ನೀವು ಕೇಳಿರ್ಬೋದು. ಈ ಬೆಡ್ತಿ ನದಿಯು ಸುಮಾರು 200 ಮೀಟರ್ ಅಂದ್ರೆ 660 ಅಡಿ ಎತ್ತರದಿಂದ ಎರಡು ಹಂತಗಳಲ್ಲಿ ಬೀಳುತ್ತೆ. ವರ್ಷದ ಎಲ್ಲಾ ಟೈಮಲ್ಲಿ ಕೂಡ ಈ ಜಲಪಾತವನ್ನ ವೀಕ್ಷಿಸಬಹುದು, ಯಾಕಂದ್ರೆ ಯಾವಾಗ್ಲೂ ಕೂಡ ನೀರು ಹರಿಯುವಂತದ್ದು. ಹಾಗೆ ಮಳೆಗಾಲದಲ್ಲಿ ಏನಾದ್ರೂ ನೀವು ವಿಸಿಟ್ ಮಾಡ್ತೀರಾ ಅಂದ್ರೆ ಈ ಸೊಬಗು ಅದ್ಭುತವಾಗಿರುತ್ತೆ. ಈ ಜಲಪಾತ ಮೈದುಂಬಿ ಹೊಸ ಕಳೆಯೊಂದಿಗೆ ಜಲಪಾತ ಕಂಗೊಳಿಸ್ತಾ ಇರುತ್ತೆ. ರಸ್ತೆ ಕೂಡ ಉತ್ತಮವಾಗೇನೆ ಇದೆ ಇಲ್ಲಿ ಹೋಗ್ಲಿಕ್ಕೆ, ಹಾಗಾಗಿ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ ಈ ಒಂದು ಜಲಪಾತ. ಹಾಗಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತಿನ್ನೆಲ್ಲ ಯಾವ ಜಲಪಾತ ಇದೆ, ಯಾಕೆ ಜಲಪಾತಗಳನ್ನ ವೀಕ್ಷಿಸಬೇಕು, ಇದ್ರ ಬಗ್ಗೆ ಎಲ್ಲ ಮತ್ತೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಒಂದು ಭಾಗವಾಗಿರುವಂತಹ ಜಲಪಾತಗಳ ಬಗ್ಗೆ ಮಾತಾಡೋಣ ಅಂತ. ಯಾಕಂದ್ರೆ ನದಿಗಳು ಹರಿಯುತ್ತಿರುವಾಗ ಅದು ಜಲಪಾತವಾಗಿ ಧುಮ್ಮುಕ್ಕುವಾಗ ಅದನ್ನ ನೋಡೋದೇ ಒಂದು ರೀತಿ ವಿಶೇಷ. ಮನ ಸೆಳೆಯುವಂತಹ ದೃಶ್ಯಗಳು ನಮಗೆ ಕಾಣುವಂಥದ್ದು ಅಲ್ವಾ? ಅದರಲ್ಲೂ ಜಲಪಾತಗಳ ಜಿಲ್ಲೆ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಜಲಪಾತಗಳನ್ನ ನೋಡೋಕೆ ಜೀವನದಲ್ಲಿ ಒಂದು ಬಾರಿಯಾದ್ರೂ ಹೋಗ್ಬೇಕು. ಅದರಲ್ಲೂ ನಾನು ಜಲಪಾತಗಳ ಬಗ್ಗೆ, ಅದರಲ್ಲೂ ಇಷ್ಟು ತನಕ ನಿಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಮಾಗೋಡು ಜಲಪಾತ, ಸಾತೋಡಿ ಫಾಲ್ಸ್ ಹಾಗೆ ಉಂಚಳ್ಳಿ ಜಲಪಾತದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೆ. ಹಾಗೆ ಇನ್ನಷ್ಟು ಜಲಪಾತಗಳು ಇದೆ. ಅದ್ಯಾವುದಪ್ಪ ಅಂದ್ರೆ ವಿಭೂತಿ ಫಾಲ್ಸ್. ಈ ಒಂದು ಫಾಲ್ಸ್ ನೀವು ಕೇಳಿರ್ಬೋದು. ಏನಾದ್ರೂ ಯಾಣ ಹೋಗ್ಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಯಾಣ ನೋಡ್ಕೊಂಡು ವಿಭೂತಿ ಫಾಲ್ಸ್ಗೆ ಹೋಗ್ಬೋದು. ವಿಭೂತಿ ಹೊಳೆಯ ಸೃಷ್ಟಿಯೇ ವಿಭೂತಿ ಜಲಪಾತ. ಅಂಕೋಲಾ ತಾಲೂಕಿನ ಆಚೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದೆ ಈ ವಿಭೂತಿ ಫಾಲ್ಸ್. ವಿಶೇಷ ಏನಪ್ಪ ಅಂದ್ರೆ 100 ಅಡಿಗೂ ಎತ್ತರದಿಂದ ಈ ಜಲಪಾತ ಧುಮ್ಮುಕುತ್ತೆ. ಶಿರಸಿ, ಕುಮಟಾ, ಅಂಕೋಲಾ, ಗೋಕರ್ಣಕ್ಕೆ ಹತ್ತಿರ ಬರುವಂತಹ ಜಲಪಾತ. ನಿಸರ್ಗದ ಈ ರಮಣೀಯ ತಾಣ ಪಿಕ್ನಿಕ್ ಸ್ಪಾಟ್ ಕೂಡ ಆಗಿದೆ. ಈ ವಿಭೂತಿ ಫಾಲ್ಸ್ ಶಿರಸಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ರಾಜ್ಯ ಹೆದ್ದಾರಿ 143ರ ಮೂಲಕ ಕೂಡ ಇಲ್ಲಿಗೆ ಬರಬಹುದು. ರೈಲಿನಲ್ಲಿ ಬರುವುದಾದರೆ ಕುಮಟಾ ರೈಲ್ ನಿಲ್ದಾಣ ಹತ್ತಿರದಲ್ಲಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬಂದು ಇಲ್ಲಿನ ಸೊಬಗನ್ನ ಸವಿತಾ ಇರ್ತಾರೆ. ನಾವು ಕೂಡ ನಮ್ಮ ಆಫೀಸ್ ಕಡೆಯಿಂದ ಇಲ್ಲಿಗೆ ಟ್ರಿಪ್ ಹೋಗಿದ್ವಿ. ಈ ವಿಭೂತಿ ಫಾಲ್ಸ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಡೇಂಜರಸ್ ಫಾಲ್ಸ್ ಅಂತಾನೆ ಹೇಳ್ಬೋದು. ಮಳೆಗಾಲದಲ್ಲಿ ಇಲ್ಲಿ ಹೆಚ್ಚು ನೀರು ಹರಿಯುವಂತದ್ದು, ಜೊತೆಗೆ ಇದರ ರಭಸ ತುಂಬಾನೇ ಇರುತ್ತೆ. ಸುಮಾರು 1.5-2 ಕಿಲೋಮೀಟರ್ ನಿಂದನೇ ಈ ಒಂದು ಶಬ್ದ ಕೇಳಿಸ್ತಾ ಇರುತ್ತೆ. ನಾನು ನಿಮ್ಗೆ ಹಿಂದೆ ಹೇಳ್ತಾ ಇದ್ದೆ, ಕೆಲವೊಂದು ಜಲಪಾತಗಳು ಶಾಂತವಾಗಿ ಹರಿದ್ರೆ ಮತ್ತಿಷ್ಟು ಜಲಪಾತಗಳು ರುದ್ರ ರಮಣೀಯವಾಗಿ ಧುಮ್ಮುಕುತ್ತೆ ಅಂತ. ಅದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಈ ವಿಭೂತಿ ಜಲಪಾತ ಅಂತ ಹೇಳ್ಬೋದು. ಹಾಗೆ ಅಣಜಿ ಜಲಪಾತ, ಎಲ್ ನೋಡಿದ್ರು ಕಣ್ಮನ ಸೆಳೆಯುವಂತಹ ಹಸಿರು ಬೆಟ್ಟ ಗುಡ್ಡಗಳ ಸಾಲೆ ಇರುತ್ತೆ. ಈ ಸುಂದರ ಪ್ರಕೃತಿಯ ನಡುವೆ ಇರೋದೇ ಅಣಶಿ ಜಲಪಾತ. ಕಾರವಾರದ ದಾಂಡೇಲಿ ಮಾರ್ಗದ ಮಧ್ಯೆ ಈ ಜಲಪಾತವಿದೆ. ಬೇಸಿಗೆ ಕಾಲದ ಕೆಲವು ತಿಂಗಳು ಈ ಜಲಪಾತದಲ್ಲಿ ನೀರಿರುತ್ತೆ, ಆದ್ರೆ ಮಳೆಗಾಲದಲ್ಲಿ ಇಲ್ಲಿ ಸೊಬಗು ಕಣ್ ತುಂಬಿಕೊಳ್ಳೋ ಖುಷಿನೇ ಬೇರೆ ಕಣ್ರಿ. ಹಾಲ್ ನೊರೆಯಂತೆ ಧುಮ್ಮುಕುತ್ತೆ ಈ ಜಲಪಾತ. ಅಲ್ಲಿಗೆ ಬರುವಂತಹ ಪ್ರೇಕ್ಷಕರನ್ನ ಮಂತ್ರ ಮುಗ್ಧರನ್ನಾಗಿಸದೆ ಇರೋದಿಲ್ಲ ಈ ಜಲಪಾತ. ಕದ್ರಾ ಅಣೆಕಟ್ಟೆಯಿಂದ ಇಲ್ಲಿಗಿರುವಂತಹ ದೂರ ಸುಮಾರು 8 ಕಿಲೋಮೀಟರ್. ಕಾರವಾರದಿಂದ ಕೂಡ ಇಲ್ಲಿಗೆ ಹೋಗಬಹುದು, ಅಲ್ಲಿಂದ ಒಂದು 32 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜಲಪಾತ ಸುಮಾರು 150 ಅಡಿ ಎತ್ತರದಿಂದ ಧುಮುಕುತ್ತೆ. ಈ ಅಣಶಿ ಜಲಪಾತವನ್ನ ನಾವು ನೋಡಬಹುದು. ರಸ್ತೆ ಪಕ್ಕದಲ್ಲೇ ಈ ಜಲಪಾತ ಇರೋದ್ರಿಂದ ಇಲ್ಲಿಗೆ ಹೋಗೋಕೆ ತುಂಬಾ ಕಷ್ಟ ಪಡಬೇಕಾಗಿಲ್ಲ. ಇನ್ನೊಂದು ಜಲಪಾತ ಯಾವ್ದಪ್ಪ ಅಂದ್ರೆ ಬೆಣ್ಣೆ ಹೊಳೆ ಜಲಪಾತ. ಇದು ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇದು ಶಿರ್ಸಿಯಿಂದ ಕುಮಟಾ ಕಡೆಗೆ ಹೋಗುವ ದಾರಿಯಲ್ಲಿ ಬೆಣ್ಣೆ ಹೊಳೆ ಈ ಜಲಪಾತ ಸಿಗುವಂತದ್ದು. 100 ಅಡಿಗಿಂತಲೂ ಹೆಚ್ಚು ಎತ್ತರದಿಂದ ಈ ಜಲಪಾತ ಧುಮುಕುತ್ತೆ. 200 ಅಡಿಗಿಂತಲೂ ಹೆಚ್ಚು ಎತ್ತರದಿಂದ ಈ ಜಲಪಾತ ಧುಮುಕುತ್ತೆ. ಹಾಗೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನಷ್ಟು ಜಲಪಾತಗಳಿದೆ. ಅದರಲ್ಲೂ ಬುರುಡೆ ಜಲಪಾತ ಇರಬಹುದು, ಶಿವಗಂಗಾ ಜಲಪಾತ, ವಾಟೆಹಳ್ಳಿ ಜಲಪಾತ, ಲಾಲುಳಿ ಜಲಪಾತ, ತುಮರಿಕೋಡ್ಲು, ಸೋಸುಬಿ ಕೋಡ್ಲು, ಹೀಗೆ ಇನ್ನಷ್ಟು ಜಲಪಾತಗಳು ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಎಲ್ಲಾ ಜಲಪಾತಗಳು ಹೊಸ ಕಳೆಯೊಂದಿಗೆ ಕಂಗೊಳಿಸುತ್ತೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕಿಂತ ಬಂದ್ರೆ ಸಾಕಷ್ಟು ಮಂದಿ ಈ ಜಲಪಾತಗಳಿಗೆ ಭೇಟಿಯನ್ನ ನೀಡ್ತಾರೆ. ಕೇಳುಗರೆ, ನೀವು ಜಲಪಾತಗಳಿಗೆ ಹೋಗೋದು ಸರಿ, ಅಲ್ಲಿ ವೀಕ್ಷಣೆ ಮಾಡೋದು ಸರಿ, ನಿಮ್ಗೆ ಖುಷಿ ಕೊಡುತ್ತೆ ನಿಜ. ಆದ್ರೆ ನೀವು ಜಲಪಾತಗಳನ್ನ ವೀಕ್ಷಣೆ ಮಾಡೋಕೆ ಹೋಗ್ತಾ ಇದ್ರಾ ಅನ್ನುವಾಗ ಅಲ್ಲಿನ ಪರಿಸರವನ್ನ ಕೂಡ ಅದ್ರ ಪಾಡಿಗೆ ಸ್ವಚ್ಛತೆಯಿಂದ ಇರೋದಕ್ಕೆ ಬಿಡಬೇಕು. ನಾವಲ್ಲಿ ಹೋಗಿ ಮನುಷ್ಯರು ಅಲ್ಲಿರುವಂತಹ ಪರಿಸರವನ್ನ ಹಾಳು ಮಾಡೋದಲ್ಲ. ಯಾಕಂದ್ರೆ ಪ್ರಕೃತಿ ನಮಗಾಗಿ ಸುಂದರ ಸೊಬಗು ಸೌಂದರ್ಯವನ್ನ ನೀಡ್ತಾ ಇರುವಾಗ ನಾವಲ್ಲಿ ಹೋಗಿ ಆ ಸೌಂದರ್ಯವನ್ನ ಹಾಳು ಮಾಡಬಾರ್ದು ಅಲ್ವಾ? ಜಲಪಾತಗಳಿಂದ ಎಷ್ಟೋ ಜೀವಚರಗಳು ಜೀವರಾಶಿಗಳು ಬದುಕ್ತಾ ಇದೆ. ಈ ಜಲಪಾತಗಳು ಎಷ್ಟೋ ಜೀವಿಗಳಿಗೆ ಆಧಾರವಾಗಿದೆ. ಆದ್ರೆ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸ್ತೇ ಇರುವಂತಹ ಎಷ್ಟೋ ಜೀವಿಗಳಿಗೆ ಜಲಪಾತಗಳು ಜೀವನವನ್ನೇ ಒದಗಿಸ್ತಾ ಇದೆ. ಹಾಗಿರುವಾಗ ಈ ಜಲಪಾತಗಳಿಗೆ ನಾವು ಹೋದಾಗ ಅಲ್ಲಿಗೆ ಪ್ಲಾಸ್ಟಿಕ್ ಎಸೆಯೋದು, ಪ್ಲಾಸ್ಟಿಕ್ ಪೇಪರ್ಗಳನ್ನ ಎಸೆಯೋದು, ಅಥವಾ ಗಿಡ ಮರಗಳನ್ನ ಕೀಳೋದು, ಅಲ್ಲಿರುವಂತಹ ಪ್ರಾಣಿಗಳಿಗೆ ಹಿಂಸೆ ಕೊಡೋದು, ಆ ರೀತಿ ಎಲ್ಲ ಮಾಡೋದು ಬೇಡ. ಪರಿಸರವನ್ನ ಗೌರವಿಸೋಣ, ಪ್ರೀತಿಸೋಣ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇಷ್ಟು ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ನಿಮ್ಮ RJ ಅರ್ಪಿತಾ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ನನ್ನ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
2: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೈದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
1: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೈದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
0: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
2: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೈದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
1: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೈದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೈದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
3: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮ್ಗೆ ಒಂದು ಅದ್ಭುತವಾಗಿರುವ ಬೀಚ್ ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಬೀಚ್ ಯಾವ್ದಪ್ಪ ಅಂತ ಹೇಳಿದ್ರೆ ಕುಂದಾಪುರದಲ್ಲಿರುವ

ಅಂತಹ ಕೋಡಿ ಬೀಚ್. ಹೌದು, ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಶಾಂತಿಯುತ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವಂತಹ ತಾಣವಾಗಿದೆ ಈ ಒಂದು ಕೋಡಿ ಬೀಚ್. ಇಲ್ಲಿ ನದಿ ಮತ್ತು ಸಮುದ್ರ ಸಂಗಮವಾಗುವ ದೃಶ್ಯವನ್ನು ನೋಡಬಹುದು. ಮ್ಯಾಂಗ್ರೋವ್ ಕಾಡುಗಳು, ಲೈಟ್ ಹೌಸ್ ಮತ್ತು ಡಾಲ್ಫಿನ್ ವೀಕ್ಷಣೆಗೆ ಹೆಸರುವಾಸಿಯಾಗಿದೆ. ಹಾಗೆಯೇ ತುಂಬಾ ಪ್ರಶಾಂತವಾಗಿರುವಂತಹ ಒಂದು ತಾಣವು ಕೂಡ ಇದಾಗಿದೆ. ಕುಂದಾಪುರದಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿ ಕೋಡಿ ಎಂಬಲ್ಲಿ ಈ ಬೀಚ್ ಇದೆ. ಇದು 3 ಕಡೆ ನೀರಿನಿಂದ ಸುತ್ತುವರೆದಿದೆ. ಡಾಲ್ಫಿನ್ಗಳ ದರ್ಶನ, ಕೋಡಿ ಬೀಚ್ನ ಬಳಿ ಡಾಲ್ಫಿನ್ಗಳು ಹೆಚ್ಚಾಗಿ ಕಾಣಿಸುತ್ತೆ. ಇದು ಪ್ರವಾಸಿಗರ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ. ಹಾಗೆಯೇ ಸೌಪರ್ಣಿಕಾ ನದಿ ಅರಬ್ಬಿ ಸಮುದ್ರವನ್ನು ಸೇರುವ ಸುಂದರ ಸಂಗಮ ಸ್ಥಳ ಇದಾಗಿದೆ. ಹಾಗೆ ಇಲ್ಲಿ ಲೈಟ್ ಹೌಸ್ನಿಂದ ಸಮುದ್ರದ ಸುಂದರ ನೋಟವನ್ನು ಸವಿಯಬಹುದಾಗಿದೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವಂತಹ ಈ ಒಂದು ಕೋಡಿ ಬೀಚ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಸುತ್ತಮುತ್ತಲು ಇರುವಂತಹ ಸ್ಥಳಗಳ ಬಗ್ಗೆ ಕೂಡ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಉಡುಪಿ ಬಳಿ ಇರುವಂತಹ ಕೋಡಿ ಬೀಚ್ ಬಗ್ಗೆ ತಿಳಿಸ್ತಾ ಇದೆ. ಸೊ ಹಾಗೆ ಕೋಡಿ ಬೀಚ್ ಒಂದು ಪ್ರಶಾಂತವಾದ ವಾತಾವರಣವನ್ನು ಹೊಂದಿರುವಂತಹ ಸ್ಥಳವಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಕೋಡಿ ಬೀಚ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ಕೋಡಿ ಬೀಚ್ 3 ಕಡೆ ನೀರಿನಿಂದ ಆವೃತವಾಗಿದ್ದು ಪಿಕ್ನಿಕ್ ಹಾಗೆ ಈಜೋದಕ್ಕೆ ವಿಶ್ರಾಂತಿಗೆ ಸೂಕ್ತವಾದ ಮತ್ತು ಪ್ರಶಾಂತವಾದ ಸ್ಥಳವಾಗಿದೆ. ಇನ್ನು ಕೋಡಿ ಅಂತ ಅಂದರೆ ತೀರ ಎನ್ನುವಂತಹ ಅರ್ಥ ಕೂಡ ಇದೆ. ಹಾಗೆ ಕೋಡಿ ಬೀಚ್ನಲ್ಲಿರುವಂತಹ ಬ್ರೇಕ್ ವಾಟರ್ನಲ್ಲಿ ನಿರ್ಮಿಸಲಾದ 1 ಕಿಲೋಮೀಟರ್ ಉದ್ದದ ಮಾರ್ಗವಾಗಿದ್ದು ಪ್ರವಾಸಿಗರು ಸಮುದ್ರದ ಮೇಲೆ ನಡೆಯುವ ಅನುಭವವನ್ನು ಆನಂದಿಸಲು ಇದು ಅನುವು ಮಾಡಿಕೊಡುತ್ತೆ. ರಕ್ಷಣಾತ್ಮಕ ಗೋಡೆಗಳು ವಾಕ್ವೆಯ ಪಕ್ಕದಲ್ಲಿ ಇದೆ. ಪ್ರವಾಸಿಗರನ್ನು ಅಲೆಗಳಿಂದ ರಕ್ಷಿಸೋದ್ರ ಜೊತೆಗೆ ಸುರಕ್ಷತೆಯನ್ನು ಕೂಡ ಇದು ಕಾಪಾಡುತ್ತೆ. ಹಾಗೆ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಬೀಚ್ಗೆ ಹೋಗಬೇಕು ಅಂದರೆ ಕೋಡಿ ಬೀಚ್ಗೆ ಖಂಡಿತವಾಗ್ಲೂ ಹೋಗಬಹುದಾಗಿದೆ. ಹಾಗೆ ಇಲ್ಲಿಗೆ ಭೇಟಿ ನೀಡೋದಕ್ಕೆ ಅಕ್ಟೋಬರ್ ಮತ್ತು ಫೆಬ್ರವರಿ ನಡುವಿನ ಸಮಯ ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇಲ್ಲಿ ಒಳ್ಳೆಯ ಹವಾಮಾನ ಇರುತ್ತೆ ಆ ಟೈಮ್ನಲ್ಲಿ. ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡಬಹುದಾಗಿದೆ. ಹಾಗೆ ಪ್ರಕೃತಿ ಪ್ರಿಯರು, ಸಾಹಸ ಪ್ರಿಯರು ಮತ್ತು ಸಮುದ್ರದಲ್ಲಿ ಎಂಜಾಯ್ ಮಾಡಬೇಕು, ಸಮುದ್ರವನ್ನು ತುಂಬ ಇಷ್ಟಪಡೋರಿಗೆ ಖಂಡಿತವಾಗ್ಲೂ ಕೋಡಿ ಬೀಚ್ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿನ ಅಲೆಗಳು ಅಷ್ಟಾಗಿ ಸದ್ದು ಮಾಡುವುದಿಲ್ಲ. ಪ್ರಶಾಂತತೆಯಿಂದ ಕೂಡಿದಂತಹ ಅಲೆಗಳು ಇಲ್ಲಿ ಇರುತ್ತೆ. ಹಾಗೆ ಇಲ್ಲಿನ ಒಂದು ಮರಳಿನ ಬಣ್ಣ ಏನಿದೆ, ಇದು ಚಿನ್ನದ ಬಣ್ಣದಲ್ಲಿ ಇರುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ಒಂದೊಳ್ಳೆ ಬೀಚ್ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ, ಹಾಗೆ ಸ್ವಲ್ಪ ಪ್ರೈವಸಿನೂ ಬೇಕು, ಜನ ಜಾಸ್ತಿ ಇರಬಾರ್ದು ಅನ್ನೋ ಥರ ಎಲ್ಲ ನೀವು ಯೋಚನೆ ಮಾಡ್ತಿದ್ರೆ, ಪ್ರಶಾಂತವಾಗಿರೋ ವಾತಾವರಣ ಬೇಕು ಅಂತ ಅನ್ಕೊಳ್ತಿದ್ರೆ, ಖಂಡಿತವಾಗ್ಲೂ ಮಿಸ್ ಮಾಡದೆ ಕೋಡಿ ಬೀಚ್ಗೆ ಹೋಗಿ. ಹಾಗೆಯೇ ಕೋಡಿ ಬೀಚ್ಗೆ ಹೋದರೆ ಸುತ್ತಮುತ್ತಲೂ ಇನ್ನೂ ಯಾವೆಲ್ಲ ಸ್ಥಳಗಳಿಗೆ ಹೋಗ್ಬೋದು, ಬೇರೆ ಇನ್ನೂ ಯಾವೆಲ್ಲ ಸ್ಥಳಗಳಿಗೆ ವಿಸಿಟ್ ಮಾಡ್ಬೋದು, ಅಲ್ಲಿನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಗೆ ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
6: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ಶಿಸ್ಬಹುದು, ಯಾವೆಲ್ಲ ಪ್ಲೇಸ್ಗೆ ಹೋಗಬಹುದು ಅನ್ನೋದನ್ನು ನೋಡೋದಾದ್ರೆ, ಈ ಒಂದು ಕೋಡಿ ಬೀಚನ್ನ ಕೋಡಿ ಡೆಲ್ಟಾ ಪಾಯಿಂಟ್ ಅಂತಲೂ ಕೂಡ ಕರೀತಾರೆ. ನೀವು ಕೋಡಿ ಬೀಚ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಕೋಡಿ ಡೆಲ್ಟಾ ಪಾಯಿಂಟ್ಗೆ ಹೋಗ್ಬೋದು. ನದಿ ಮತ್ತು ಸಮುದ್ರ ಸೇರುವ ಅದ್ಭುತ ಜಾಗ, ಒಂದು ಬದಿ ನದಿ ಇನ್ನೊಂದು ಬದಿ ಸಮುದ್ರ ಇರುವಂತಹ ವಿಶಿಷ್ಟ ದೃಶ್ಯವನ್ನು ನೋಡಬಹುದಾಗಿದೆ. ಹಾಗೆ ಕೋಡಿ ಸೇವಾಕ ಸುಮಾರು ಆಗಲೇ ಹೇಳಿದಾಗೆ 1 ಕಿಲೋಮೀಟರ್ ಉದ್ದದ ಸಮುದ್ರದೊಳಗೆ ನಿರ್ಮಿಸಲಾದ ಹಾದಿ ಇದಾಗಿದೆ. ಸಂಜೆಯ ವಿಹಾರಕ್ಕೆ ಇದು ಉತ್ತಮವಾಗಿರುವಂತಹ ಸ್ಥಳವಾಗಿದೆ ಅಂತಲೇ ಹೇಳಬಹುದು. ಹಾಗೆ ನೀವು ಇನ್ನೂ ಯಾವುದಾದ್ರೂ ಬೀಚ್ಗೆ ವಿಸಿಟ್ ಮಾಡಬೇಕು, ಕೋಡಿ ಬೀಚ್ ಬಿಟ್ಟು ಬೇರೆ ಬೀಚ್ಗೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಅಲ್ಲೇ ಹತ್ತಿರದಲ್ಲಿರುವಂತಹ ಮರವಂತೆ ಬೀಚ್ಗೆ ಹೋಗಬಹುದು. ಇದು ಕುಂದಾಪುರದಿಂದ ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಒಂದು ಬದಿ ರಾಷ್ಟ್ರೀಯ ಹೆದ್ದಾರಿ, ಇನ್ನೊಂದು ಬದಿ ಸಮುದ್ರ, ಮತ್ತು ಪಕ್ಕದಲ್ಲೇ ಸೌಪರ್ಣಿಕ ನದಿ ಹರಿಯುತ್ತೆ. ಸೊ ಆ ಒಂದು ಅದ್ಭುತವಾಗಿರೋ ದೃಶ್ಯವನ್ನು ಕೂಡ ನೀವು ಕಣ್ತುಂಬಿಕೊಳ್ಬಹುದಾಗಿದೆ. ಹಾಗೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು. ಕೋಟೇಶ್ವರದ ಹತ್ತಿರ ಇರುವ ಪುರಾತನ ಗಣೇಶ ದೇವಸ್ಥಾನ ಇದು ಧಾರ್ಮಿಕ ಪ್ರವಾಸಿಗರಿಗೆ ನೆಚ್ಚಿನ ಸ್ಥಳವಾಗಿದೆ. ಇನ್ನು ಉಪ್ಪಿನ ಕುದ್ರು ದ್ವೀಪಕ್ಕೆ ಹೋಗಬಹುದು. ಪ್ರಕೃತಿ ಸೌಂದರ್ಯ ಮತ್ತು ದೋಣಿ ವಿಹಾರಕ್ಕೆ ಪ್ರಸಿದ್ಧ ವಾತಾವರಣವನ್ನು ಹೊಂದಿರುವ ಪ್ರಸಿದ್ಧ ತಾಣ ಈ ಒಂದು ಉಪ್ಪಿನ ಕುದ್ರು ದ್ವೀಪ. ಹಾಗೆ ಮಲ್ಯಾಡಿ ಪಕ್ಷಿಧಾಮಕ್ಕೆ ಹೋಗ್ಬೋದು. ಪ್ರಕೃತಿ ಪ್ರೇಮಿಗಳಿಗೆ ಮತ್ತೆ ಪಕ್ಷಿ ವೀಕ್ಷಣೆಗೆ ಸೂಕ್ತವಾದ ಸ್ಥಳ ಅಂತ ಹೇಳಿದ್ರೆ ಒಂದು ಮಲ್ಯಾಡಿ ಪಕ್ಷಿಧಾಮವಾಗಿದೆ. ಹಾಗೆ ಕೋಡಿ ಬೀಚ್ನಲ್ಲಿ ನೀವು ಯಾವೆಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡಬಹುದು ಅಂತ ನೋಡೋದಾದ್ರೆ ದೋಣಿ ವಿಹಾರ ಮತ್ತು ಕಯಾಕಿಂಗ್ಗೆ ಹೋಗಬಹುದು. ಬ್ರಹ್ಮಾಸ ಬೋಟಿಂಗ್ ಮೂಲಕ ಮ್ಯಾಂಗ್ರೋವ್ ಅರಣ್ಯ ಮತ್ತು ನದಿಯಲ್ಲಿ ದೋಣಿ ವಿಹಾರ ಮಾಡಬಹುದು. ಡಾಲ್ಫಿನ್ ವೀಕ್ಷಣೆ ಆಗಲೇ ಹೇಳಿದ ಹಾಗೆ ಬೆಳಗಿನ ಜಾವ ದೋಣಿ ವಿಹಾರದಲ್ಲಿ ಡಾಲ್ಫಿನ್ಗಳನ್ನು ನೋಡಬಹುದಾಗಿದೆ. ಸೊ ಹಾಗಾಗಿ ನೀವೇನಾದರೂ ಅಲ್ಲಿ ಹೋಗಿ ಸ್ಟೇ ಆದರೆ ಕುಂದಾಪುರದಲ್ಲಿ ಸ್ಟೇ ಆಗ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಡಾಲ್ಫಿನ್ ವೀಕ್ಷಣೆಯನ್ನು ಮಾಡಬಹುದಾಗಿದೆ. ATV ರೈಡ್ ಇದೆ ಬೀಚ್ನಲ್ಲಿ, ATV ವಾಹನಗಳ ಸವಾರಿ ಇರುತ್ತೆ. ಸೊ ಇದಂತೂ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಇಲ್ಲಿಗೆ ಹತ್ತಿರದಲ್ಲಿರುವಂತಹ ರೈಲ್ವೆ ನಿಲ್ದಾಣ ಅಂತ ಹೇಳಿದ್ರೆ ಕುಂದಾಪುರ ರೈಲ್ವೆ ನಿಲ್ದಾಣ, ಹಾಗೆ ಹತ್ತಿರದಲ್ಲಿರುವ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಮಂಗಳೂರು ವಿಮಾನ ನಿಲ್ದಾಣವಾಗಿದೆ. ಸೊ ನೀವೇನಾದರೂ ಬೀಚ್ ಕಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ಕೋಡಿ ಬೀಚ್ಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೆ ಒಂದು ದಿನ ನೀವೇನಾದರೂ ಸ್ಟೇ ಆಗ್ತೀರಾ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳು ಇದೆ ಸ್ಟೇ ಆಗಲಿಕ್ಕೆ. ಸೊ ಹಾಗಾಗಿ ಸ್ಟೇ ಬೀಚ್ನ ಹತ್ತಿರವೇ ನೀವು ರೆಸಾರ್ಟ್ಗಳನ್ನ ಬುಕ್ ಮಾಡಿಕೊಂಡು ಸ್ಟೇ ಆಗಿ ಎಂಜಾಯ್ ಮಾಡಬಹುದಾಗಿದೆ. ಸೊ ಹಾಗೆ ಇನ್ನೊಂದು ಮಾತು ಏನಪ್ಪ ಅಂತ ಹೇಳಿದ್ರೆ ಬೀಚ್ಗಳಿಗೆಲ್ಲ ಹೋದಾಗ ಆದಷ್ಟು ಎಚ್ಚರಿಕೆಯಿಂದ ಇರಿ. ಸೊ ಹಾಗೆ ಸಂಜೆಯ ಟೈಮ್ನಲ್ಲಿ ಹಾಗೆ ಮಳೆ ಬರುವಂತಹ ಸಮಯದಲ್ಲಿ ಅಲೆಗಳು ತುಂಬಾ ವೇಗವಾಗಿ ಇರುತ್ತೆ. ಹಾಗೆ ನೀರಿನಲ್ಲಿ ಎಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಅದರಿಂದ ಸಂಜೆ ಟೈಮ್ನಲ್ಲಿರ್ಬೋದು ಮಳೆ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮ್ಗೆ ದಯವಿಟ್ಟು ಬೀಚ್ ಕಡೆ ಹೋಗಬೇಡಿ. ನೀವು ಹೋಗಿದ್ದೀರಾ ಅಂತ ಹೇಳಿದ್ರೆ ಎಂಜಾಯ್ ಮಾಡಿಕೊಂಡು ಬನ್ನಿ. ಅದೇ ರೀತಿಯಾಗಿ ಅದೇ ರೀತಿ ಅಪಾಯಕಾರಿ ಅಲ್ಲಿ ಇದೆ ಅಂತ ನಿಮಗೆ ಅನ್ಸಿದ್ರೆ ಖಂಡಿತವಾಗ್ಲೂ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9626027926 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಅಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊಂದು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
3: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಮಕ್ಕಳು ನಾಳಿನ ಭಾರತವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಸ್ನೇಹಿತರೆ, ಇಲ್ಲಿ ಮಕ್ಕಳನ್ನು ನಾವು ಬೆಳೆಸುವಂತಹ ವಿಧಾನ ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಮಕ್ಕಳಿಗೆ ನಾವು ಯಾವ ರೀತಿಯ ಒಂದು ಮೌಲ್ಯಯುತ ಜೀವನದ ಬಗ್ಗೆ ತಿಳಿಸ್ಕೊಡ್ತೀವಿ, ಅವರಿಗೆ ಯಾವ ರೀತಿಯಲ್ಲಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಬದುಕುವಂಥದ್ದನ್ನು ಕಲಿಸ್ಕೊಡ್ತೀವಿ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂತಹ ಮಾತಿದೆ. ಅಂದರೆ ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಲು ಧೈರ್ಯವು ಅತ್ಯವಶ್ಯಕವಾದ ಸಾಧನವಾಗಿದೆ. ಧೈರ್ಯ ಬಂದಿದ್ದರೆ ಯಾವುದೇ ಕಷ್ಟ ಬರಲಿ, ಸಮಸ್ಯೆಗಳು ಬರಲಿ, ಅದರಿಂದ ಆ ಸಮಸ್ಯೆಗಳನ್ನ ಎದುರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಅದರಿಂದ ಪಾರಾಗಬಹುದು ನಾವು. ಸೊ ಇದನ್ನು ತಿಳಿಸಿಕೊಡುವಂಥದ್ದು ಧೈರ್ಯವನ್ನು, ಆತ್ಮವಿಶ್ವಾಸವನ್ನು, ಜೀವನದ ಮೌಲ್ಯಯುತ ಬದುಕಿನ ಬಗ್ಗೆ ತಿಳಿಸ್ಕೊಡುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಕೂಡ ಆಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನೋ ಒಂದು ಮಾತಿದೆ. ಆ ಮಕ್ಕಳಲ್ಲಿ ಆ ಗುಣಗಳನ್ನು ನಾವು ಬೆಳೆಸಿದ್ದೇ ಆದಲ್ಲಿ ದೊಡ್ಡವರಾದ್ಮೇಲೂ ಕೂಡ ಆ ಒಳ್ಳೆಯ ಗುಣಗಳನ್ನೇ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಮಕ್ಕಳು ಎಳೆಯ ಸಸಿಗಳಿದ್ದಂತೆ, ನಾವು ಅವರನ್ನು ಹೇಗೆ ತಿದ್ದಿ ತೀಡಿ ಬೆಳೆಸ್ತೀವೋ ಹಾಗೆ ಮುಂದೆ ಅವರು ಫಲವನ್ನು ಕೊಡ್ತಾರೆ. ಒಂದು ಒಳ್ಳೆಯ ವಿಚಾರಗಳೊಂದಿಗೆ, ಪ್ರೇರಣಾತ್ಮಕ ಮಾತುಗಳೊಂದಿಗೆ ವಿಶೇಷವಾಗಿ ಮಕ್ಕಳನ್ನು ನಾವು ಪ್ರೋತ್ಸಾಹಿಸಬೇಕು. ಅವರು ಸೋತಾಗ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಬೇಕು. ಎಲ್ಲಿ ಸೋತಿರ್ತಾರೋ ಅಲ್ಲೇ ಗೆಲ್ಲುವಂತಹ ಒಂದು ಆತ್ಮವಿಶ್ವಾಸವನ್ನು ಅವರಲ್ಲಿ ನಾವು ತರಬೇಕು. ಅವರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವಂತಾಗಬೇಕು. ಅವರ ತಪ್ಪುಗಳಿಗೆ ಯಾವಾಗಲೂ ನಾವು ನೀರೆರಿಬಾರ್ದು ಸ್ನೇಹಿತರೆ. ಎಲ್ಲಿ ತಪ್ಪು ಮಾಡಿರ್ತಾರೋ ಅಲ್ಲೇ ಅವರನ್ನು ತಿದ್ದಬೇಕು. ಆ ತಪ್ಪು ಮತ್ತೆ ಮರುಕಳಿಸದಂತೆ ಕೂಡ ನೋಡ್ಕೊಳ್ಬೇಕು. ನಮ್ಮ ಒಂದು ಸಣ್ಣ ಆತ್ಮವಿಶ್ವಾಸದ ಮಾತು ಕೂಡ ನಾಳೆಯ ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ಇದೇ ವಿಷಯಕ್ಕೆ ಸ್ನೇಹಿತರೆ, ಕುವೆಂಪು ಅವರು ಕೂಡ ಒಂದು ಮಾತು ಹೇಳ್ತಾರೆ. ಎಲ್ಲ ಮಕ್ಕಳು ಕೂಡ ಹುಟ್ಟುವಾಗ ವಿಶ್ವಮಾನವರಾಗೇ ಹುಟ್ಟುತ್ತಾರೆ. ಆದರೆ ಬೆಳೀತಾ ಬೆಳೀತಾ ಆ ಮಕ್ಕಳನ್ನ ಅಲ್ಪ ಮಾನವರನ್ನಾಗಿ ಮಾಡಿಬಿಡ್ತೀವಿ. ಆ ಮಕ್ಕಳಲ್ಲಿ ಧೈರ್ಯ ಇರುತ್ತೆ, ಛಲ ಇರುತ್ತೆ, ಸಾಧನೆ ಮಾಡಬೇಕು ಅನ್ನುವಂತಹ ಹಂಬಲ ಕೂಡ ಇರುತ್ತೆ. ಆದರೆ ಆ ಮಕ್ಕಳಿಗೆ ನಾವು ಎದುರಿಸಿ ಬೆದರಿಸಿ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅದು ಮುಟ್ಬೇಡ ಇದು ಮುಟ್ಬೇಡ ಹಾಗಾಗತ್ತೆ ಹೀಗಾಗತ್ತೆ ಅಲ್ಲಿ ದೆವ್ವ ಇದೆ ಇಲ್ಲಿ ಭೂತ ಇದೆ ಅದು ಹಾಗೆ ಹೀಗೆ ಅಂತ ಅವ್ರ ತಲೆಯಲ್ಲಿ ಸಾಕಷ್ಟು ಅದು ಇದು ಬೇಡದೇ ಇರೋ ವಿಷಯನ ತುಂಬಿ ಅವರನ್ನು ಅಲ್ಪ ಮಾನವರನ್ನಾಗಿ ಮಾಡಿಬಿಡ್ತೀವಿ. ನಮ್ಮ ಮಕ್ಕಳನ್ನು ನಾವು ವಿಶ್ವ ಮಾನವರನ್ನಾಗಿ ಮಾಡೋಣ. ಅವರು ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಒಂದು ಒಳ್ಳೆಯ ಭವಿಷ್ಯವನ್ನು ಅವರು ರೂಪಿಸ್ಕೊಳ್ಬೇಕು. ಆ ರೀತಿಯ ಒಂದು ಮೌಲ್ಯಯುತವಾದಂತಹ ಜೀವನವನ್ನು ಅವರಿಗೆ ಕಟ್ಕೊಡೋಣ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಮುದ್ದು ಪುಟಾಣಿಗಳಾದ ಅಂಗನವಾಡಿಗೆ ಹೋಗ್ತಾ ಇರುವಂತಹ ಪುಟಾಣಿಗಳಾದ ಇಂಚರ ಮತ್ತು ಧನಲಕ್ಷ್ಮಿ ಅನ್ನುವರು ಶ್ಲೋಕಗಳನ್ನು ಹಾಗೆ ಕತೆಗಳನ್ನು ಹಾಗೆ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಸೊ ಇಂಚರ ಮತ್ತು ಧನಲಕ್ಷ್ಮಿ ಅವರಿಂದ ಆ ಶ್ಲೋಕ ಕತೆ ಗೀತೆಗಳನ್ನ ಕೇಳ್ತಾ ಹೋಗೋಣ. ಮುದ್ದು ಪುಟಾಣಿಗಳಿಂದ ಕೇಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳಿದಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಓದ್ತಾ ಇರುವಂತಹ ಮುದ್ದು ಪುಟಾಣಿ ಇಂಚರ ಶ್ಲೋಕವನ್ನು ಹೇಳ್ತಾ ಇದ್ದಾಳೆ ಸ್ನೇಹಿತರೆ. ಆ ಪುಟಾಣಿ ಯಾವ ಶ್ಲೋಕವನ್ನು ಹೇಳ್ತಾ ಇದ್ದಾಳೆ ಅನ್ನೋದನ್ನು ಇಂಚರಳಿಂದಲೇ ಕೇಳೋಣ.
4: ನನ್ನ ಹೆಸರು ಇಂಚರ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಗನವಾಡಿ ಓದುತ್ತಿದ್ದೇನೆ. ಗಣಪತಿ ರಾಯ ಮುಗಿವೆವು ಕೈಯ, ಚಿಕ್ಕ ಚಿಕ್ಕ ಮಕ್ಕಳು ನಿನ್ನ ಬೇಡಿಕೊಂಡೆವು, ತಪ್ಪಿದ ಒಪ್ಪಿಕೋ. ಚೌತಿ ದಿವಸ ಬರುವನು, ಕಡುಬು ಪಾಯಸ ತಿನ್ನುವನು, ಬಾವೆಗೆ ಬೀಳುವನು, ಮುಳುಗಿ ಮುಳುಗಿ ಹೇಳುವನು, ಬಾ ನನ್ನ ಗಣಪ್ಪ ಕೊಡು ನಿನ್ನ ನೇನಪ್ಪ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಬೇಗ ನಾನು ಹೇಳುವೆ, ಹಲ್ಲುಗಳನ್ನು ಉಜ್ಜುವೆ, ಕಣ್ಣು ಮೂಗು ತೊಳೆಯುವೆ, ಕೈ ಕಾಲು ಚಿಕ್ಕುವೆ, ಹಾಲು ನಾನು ಕುಡಿಯುವೆ, ದೇವರಿಗೆ ನಮಿಸುವೆ, ಸ್ಲೇಟು ಬಲಪ ಹಿಡಿದು ನಾನು ಶಾಲೆ ಕಡೆಗೆ ಹೋಗುವೆ. ಯಾವ ಮ್ಯಾವು ಮ್ಯಾವುಕ್ಕ ಕಿರಬಾರಿ ಪುಷ್ಯಕ್ಕ ಜಿಲ್ದಡೆ ಪರಿಯದೆ ಹಿಡಿಯಕ್ಕ, ಮನೆಯನ್ನು ಚುಚ್ಚ ಮಾಡಕ್ಕ, ಇಲಿಗಳ ಬಿಲ್ಡಿಂಗ್ ನೋಡಕ್ಕ, ಬಾರೋ ಬಾರೋ ಗಣಪ್ಪ, ಬಾಲಚಂದ್ರ ನೀನಪ್ಪ, ದೊಡ್ಡ ಹೊಟ್ಟೆ ಗಣಪ್ಪ, ಅಗಲ ಕಿವಿಯು ಏಕಪ್ಪ, ಈಟು ಕಣ್ಣು ನೆನಪ್ಪ, ಉದ್ದ ಸಂಡಿಲು ಏಕಪ್ಪ, ಮೋದಕ ಚಕ್ಕುಲಿ ತಿಂದ್ಯಪ್ಪ, ಇಲಿಯ ಮೇಲೆ ಕುಂತಪ್ಪ, ಡುಪ್ಪಂತ ಬಿದ್ಯಪ್ಪ, ಹೊಟ್ಟೆ ಹೊರ್ಕೊಂಡು ತಪ್ಪ, ಹೊಟ್ಟೆಗೆ ಅವನು ಸಿಕ್ಕೊಂಡ್ಯಪ್ಪ, ಇನ್ನ ನೋಡಿ ಚಂದ್ರಪ್ಪ, ಚಂದ್ರಗೆ ತಪ್ಪ ಕೊಟ್ಟಪ್ಪ. ಎಲ್ಲರಿಗೂ ನಮಸ್ಕಾರ. ಜೈನ್ ಜೈ ಕರ್ನಾಟಕ.
3: ಇದೇ ವಿಷಯ ಕೇಳಿದ್ದು ಸ್ನೇಹಿತರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಮಕ್ಕಳ ಪ್ರತಿಭೆಯನ್ನು ನಾವು ಈಗಿಂದಲೇ ಗುರುತಿಸಿ ಅದಕ್ಕೆ ನೀರೆರೆದ್ರೆ ಆ ಮಗುವಿನ ಭವಿಷ್ಯ ಕೂಡ ಉಜ್ವಲವಾಗಿರುತ್ತೆ. ನಿಜ ಅಲ್ವಾ? ಇಂಚರ ಅವರು ಒಂದು ಒಳ್ಳೆಯ ಪ್ರಾರ್ಥನೆ ಗೀತೆಯೊಂದಿಗೆ ಅಂಗನವಾಡಿಯಲ್ಲಿ ಹೇಳ್ಕೊಡುವಂತಹ ಪದ್ಯಗಳನ್ನು ತುಂಬ ಮುದ್ದಾಗಿ ಹಾಡಿದರು. ಈ ಪುಟಾಣಿಗೆ ಒಳ್ಳೆಯದಾಗಲಿ, ಇವಳ ಕನಸುಗಳೆಲ್ಲ ನನಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್.
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಂಗನವಾಡಿಯಲ್ಲಿ ಓದ್ತಾ ಇದ್ದಂತಹ ಇಂಚರ ಪುಟಾಣಿ ತುಂಬ ಮುದ್ದಾಗಿ ಈ ಶ್ಲೋಕವನ್ನು ಹೇಳೋದ್ರ ಜೊತೆಗೆ ಅಂಗನವಾಡಿಯಲ್ಲಿ ಹೇಳ್ಕೊಟ್ಟಂತಹ ಪದ್ಯವನ್ನು ಕೂಡ ತುಂಬ ಸೊಗಸಾಗಿ ಹಾಡಿದರು. ಅದೇ ಶಾಲೆಯಲ್ಲಿ ಓದ್ತಾ ಇರುವಂತಹ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಓದ್ತಾ ಇರುವಂತಹ ಮತ್ತೋರ್ವರು, 4ನೇ ತರಗತಿ ಓದ್ತಾ ಇರುವಂತಹ ಧನಲಕ್ಷ್ಮಿ ಅವರು ಕೂಡ ದೇಶಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದಾರೆ. ಧನಲಕ್ಷ್ಮಿ ಅವರಿಂದ ಆ ಗೀತೆಯನ್ನು ಕೇಳೋಣ.
4: ನನ್ನ ಹೆಸರು ಧನಲಕ್ಷ್ಮಿ, ನಾನು 4ನೇ ತರಗತಿ ಓದುತ್ತಿದ್ದೆ, ಸರ್ಕಾರಿ ಪ್ರಾಥಮಿಕ ಶಾಲೆ, ಅಶೋಕನಗರ, ಶಿವಮೊಗ್ಗ. ನಾನು

ಇವರಾಡಿ ಬಡಿದ ಕಿತ್ತೂರು ರಾಣಿಯ ಕತೆ ಬಂದ, ಕಿತ್ತೂರು ರಾಣಿಯ ಕತೆ ಬಂದ. ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ವೀರಪುತ್ರಿಯು ಜನಿಸಿಯಳು. ದುಡಪ್ಪ ದೇಸಾಯಿ ಪದ್ಮಾವತಿಯ ಕುಲಪುತ್ರಿಯೇ ಚನ್ನಮ್ಮ. ಕುಲಪುತ್ರಿ

ಬಿಲ್ಲು ಬಾಣ್ ಕುದುರೆ ಸವಾರಿಯ ಕಲಿತಿಯಳು, ಕುದುರೆ ಸವಾರಿಯ ಕಲಿತಿಯಳು. ಕಿತ್ತೂರು ದೊರೆಯ ಮಲ್ಲ ಸರ್ಜನ ಪ್ರೀತಿಯ ಮಡಿಲೆ ಎನಿಸಿಯಳು, ಮಲ್ಲ ಸರ್ಜನ ಮರಳ ಮರ್ದನ ಕಿತ್ತೂರು ರಾಣಿಯ ಆಕಿಯಳು.

0: ಯನ್ನು ಸೋಲಿಸಿ ಅವಳು ವೀರವನಿತೆ ಎನಿಸಿಯಳು, ವೀರವನಿತೆ ಎನಿಸಿಯಳು. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು. ಎಸ್ ಸ್ನೇಹಿತರೆ, ಈ ರೀತಿಯಲ್ಲಿ ಮುದ್ದು ಮಕ್ಕಳು ಶ್ಲೋಕವನ್ನು ಹೇಳೋದ್ರ ಜೊತೆಗೆ, ಹಾಗೆ ದೇಶಭಕ್ತಿ ಗೀತೆ ಭಾವಗೀತೆಯನ್ನು ಹಾಡೋದ್ರ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳ್ಕೊಳ್ತಾರೆ. ಸ್ಥಳದ ವಿಶೇಷತೆ ಬಗ್ಗೆ ಇರ್ಬೋದು, ವ್ಯಕ್ತಿಯ ವಿಶೇಷತೆ ಬಗ್ಗೆ ಇರ್ಬೋದು, ಅದರೊಟ್ಟಿಗೆ ಈ ರೀತಿಯ ಗೀತೆಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅವರು ಕೂಡ ಕಲ್ತಾಗತ್ತೆ, ಹಾಗೆ ಒಂದು ಒಳ್ಳೆಯ ಅಭ್ಯಾಸ ಕೂಡ. ಈ ರೀತಿಯಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಮುದ್ದು ಮುದ್ದು ಪುಟಾಣಿಗಳು ಶ್ಲೋಕವನ್ನು ಹೇಳ್ತಾರ ಸ್ನೇಹಿತರೆ, ಹಾಡುಗಳನ್ನು ಹಾಡ್ತಾರ, ಅಥವಾ ನಿಮಗೂ ಕೂಡ ಪುಸ್ತಕ ಓದುವ ಹವ್ಯಾಸ ಇದೆಯಾ? ಸೊ ಈ ರೀತಿಯ ಹವ್ಯಾಸಗಳಿದ್ರೆ, ಈ ರೀತಿಯ ಅಭ್ಯಾಸಗಳಿದ್ರೆ ನೀವು ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. 9686927996 ನಮ್ಮ ರೇಡಿಯೋ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮುಖಾಂತರ ನಿಮ್ಮ ಒಂದು ಶ್ಲೋಕಗಳನ್ನು, ಗೀತೆಗಳನ್ನು, ಹಾಗೆ ನೀವು ಓದಿರುವಂತಹ ಪುಸ್ತಕದ ಪರಿಚಯ ಕೂಡ ಮಾಡಿಕೊಡ್ಬೋದು. ಮುದ್ದು ಪುಟಾಣಿಗಳಾದ ಇಂಚರ ಮತ್ತು ಧನಲಕ್ಷ್ಮಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ರಾ? ಆರಾಮಾಗಿದ್ರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಆಗಿದೆ, ಸೊ ಫುಲ್ ಎನರ್ಜಿನಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟನ್ನ ತಿನ್ಕೊಂಡು ನಾನು ಬಂದಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟಿಫನ್ ಮಾಡ್ತಾ ಇದ್ರೆ ಟಿಫನ್ ಮಾಡ್ತಾ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಹಾಗೆ ಇವತ್ತು ನೀವು ಗುಣಗ್ತಾ ಇದ್ದಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗಿದ್ರೆ ಈ ಸಮಯಕ್ಕೆ ಸರಿಯಾಗಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ನೀವು ಕೂಡ ಹಾಡನ್ನು ಹಾಡ್ಬೋದು. ಸೊ ಹಾಗಿದ್ರೆ ನಮ್ಮ ಸಂಖ್ಯೆ ಕರೆ ಮಾಡಿ 9686096279968692. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಸಕಲಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಎಲ್ಲರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಆನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅವ್ರಿಗೆಲ್ಲರೂ ಕೂಡ ನಮ್ಮ ಕಡೆಯಿಂದ ವಿಶಸ್ನ ತಿಳಿಸೋಣ. ಹಾಗೆ ನೀವೇನಾದ್ರು ಪರ್ಸನಲ್ ಆಗಿ ವಿಶಸ್ನ ತಿಳಿಸ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ನೀವು ಗುಣಗ್ತಾ ಇದ್ದಂತಹ ಹಾಡನ್ನು ಹಾಡಬಹುದು. ಆ್ಯಂಡ್ ಯಾರೋ ಒಬ್ಬರು ಒಂದೇನೋ ಸಾಲನ್ನು ಹಾಡ್ತಾ ಇರ್ತಾರೆ. ಸೊ ಅದೇ ಹಾಡನ್ನು ಕೇಳಿ ಕೇಳಿ ಕೇಳಿ ಮತ್ತೆ ನಮ್ಮ ಬಾಯಲ್ಲಿ ಅದೇ ಹಾಡು ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಆ್ಯಂಡ್ ನಿಮಗೂ ಅದೇ ಥರ ಅನ್ನಿಸ್ತಾ ಇದ್ದಾರೆ. ಸೊ ನೀವು ಗುಣಗ್ತಾ ಇದ್ದಂತಹ ಹಾಡನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ
9: ಹಲೋ
8: ಹಲೋ
9: ಹಲೋ ಶ್ರೀಧರ್ ಅವರೇ, ಗುಡ್ ಮಾರ್ನಿಂಗ್.
8: ವೆರಿ ಗುಡ್ ಮಾರ್ನಿಂಗ್.
9: ಹೇಗಿದ್ದೀರಿ? ಆರಾಮ?
8: ನಾವು ಆರಾಮಾಗಿದ್ದೀವಿ. ಶೋಭಾ ಅವರೇ, ನೀವು ಹೇಗಿದ್ದೀರಾ? ಹೌದು,
9: ಏನ್ ಟಿಫನ್?
8: ನಮ್ದು ಇವತ್ತು ಉಪ್ಪಿಟ್ಟು. ನಿಮ್ದು?
9: ನಮ್ದು ಮಸಾಲೆ ರೊಟ್ಟಿ.
8: ಮಸಾಲೆ ರೊಟ್ಟಿ, ಓಕೆ. ಸೊ ಶೋಭಾ ಅವರೇ, ಇವತ್ತು ಯಾವ ಹಾಡನ ಗುನುಕ್ತಾ ಇದ್ರಿ ನೀವು?
9: ಗುನುಕ್ತಾ ಇಲ್ಲ, ಆಡ್ತಿದೀವಿ.
8: ಆಡ್ತಿದೀರಾ?
9: ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಶ್ರೀ ಅಶ್ವಥ್, ಗಾಯನ ಡಾಕ್ಟರ್ ರಾಜಕುಮಾರ್.
8: ಓಕೆ,
9: ಭಾವಗೀತೆ ಇದು.

0: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ. ಆಕ್ಚುಲಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಕಾಲ್ ಮಾಡಿ, ಯಾಕೆಂದರೆ ಸೊ ಈಗ ನೀವು ಗುನುಕ್ತಾ ಇದ್ದಂತಹ ಹಾಡನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಯಾಕೆಂದರೆ ಬೆಳಗ್ಗೆಯಿಂದ ಸೊ ಯಾವುದೋ ಒಂದು ಹಾಡನ್ನ ಕೇಳಿರ್ತೀರಾ, ಹಾಡನ್ನು ಗುನುಕ್ತಾ ಇರ್ತೀರಾ, ಅಥವಾ ಬಾತ್ರೂಮ್ ಸಿಂಗರ್ಸ್ ಅಂತ ಇದ್ದಾರೆ, ಸೊ ಬಾತ್ರೂಮಲ್ಲಿ ಕೂತ ಹಾಡ್ತಾ ಇರ್ತೀರಾ, ಸೊ ಆ ಥರದ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಳ್ಬೋದು. ಬರೀ ಗುನುಕ್ತಾ ಇದ್ದರೆ ಆ ಹಾಡು ಅಲ್ಲಿಗೆ ಸೀಮಿತ ಆಗಿಬಿಡುತ್ತೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಹಾಡನ್ನು ನೀವು ಕೂಡ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹಿಡಿದರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನ್ ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದೀನಿ. ಸೀತಾ ಸರ್, ತಿಂಡಿ ಆಯ್ತಾ?
0: ನಮ್ದಾಗಿದೆ ಬ್ರಹ್ಮಾನಂದ್ ಅವರೇ, ನಿಮ್ದು ಆಯ್ತಾ ಟಿಫನ್?
1: ನಿಮ್ದು ಸರ್?
0: ನಮ್ದು ಇವತ್ತು ಉಪ್ಪಿಟ್ಟು ಸರ್. ಇವತ್ತು ಯಾವ ಹಾಡನ್ನ ಗುನುಕ್ತಾ ಇದ್ರಿ, ಆ ಹಾಡನ್ನ ಹಾಡ್ಬೇಕು.
1: ನಾನು ದಿನ ಒಂದ್ ಹಾಡನ್ನ ಯಾವಾಗ ಗುನುಕ್ತಾನೆ ಇರ್ತೀನಿ, ದಿನಕ್ಕೊಂದ್ಸಲ.
0: ಹೌದು, ಅದಕ್ಕೆ ಇವತ್ತಿನ ಹಾಡನ್ನ ಚೂಸ್ ಮಾಡ್ಕೊಂಡು ಹಾಡಿ.
1: ಹೌದು ಸರ್, ಬಹಾದ್ದೂರ್ ಗಂಡಿಂದನೆ, ರಾಜ್ಕುಮಾರ್ ಅವ್ರದ್ದು.
0: ಓಕೆ.
1: Love me or hate me, kiss me or kill me. Love me or hate me, kiss me or kill me. Oh darling, please do something to me. ಮೈಯೆಲ್ಲಾ ಹಗುರಾಗಿ ತೂರಾಡು ಬಂತಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ಮೈಗೆಲ್ಲ ಹಗುರಾಗಿ ತೂರಾಡು ಬಂತಿದೆ, ನಿನ್ನಾಸೆ ಅತಿಯಾಗಿ ಮನಸೋತು ನೊಂದಿದೆ. ನಿಂತಲ್ಲೇ ನೋಡದೆ ನೀನಿಲ್ಲಿ ಬಾರೆ, ಕಣ್ಣಲ್ಲಿ ಕೊಲ್ಲದೆ ನನ್ನನ್ನು ಸೇರೇ.

0: ತಂದರೆ ಕಣ್ಣಲ್ಲೇ ತುಂಬುವೆ ಹೊಸತನ ನಾನು, ನಿಂತಲ್ಲೇ ಹೊಂದುವೆ ಸಂತೋಷ ನೀನು, ಇನ್ನು ಬೇಕೆನ್ನುವೆ ಲವ್ ಮೀ ಆರ್ ಗೆಟ್ ಮೀ ಕಿಸ್ ಮೀ ಆರ್ ಕಿಲ್ ಮೀ ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ಸ್ ಟು ಮೀ ಸರ್. ಇದನ್ನ ಡೈಲಿ ನಾನು ಬೈಕ್ ಅಲ್ಲಿ ಹೋಗುವಾಗ ಈ ಹಾಡು ಹೇಳ್ಕೊಂಡು ಹೋಗ್ತೀನಿ, ಬೈಕ್ ಹೊಡಿಯಕ್ಕೆ ಜರ್ನಿಗೆ ಖುಷಿ ಆಗುತ್ತೆ.
1: ಜಾಲಿ ರೈಡ್ ಮಾಡ್ತಾ ಇರ್ತೀರಾ ಹಾಗಾರೆ? ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ಚೆನ್ನಾಗಿ ಹಾಡಿದ್ರಿ. ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಗುಣತಾ ಇರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಸಹ ಪ್ರತಿದಿನ ಒಂದಲ್ಲ ಒಂದು ಹಾಡನ್ನ ಹಾಡ್ತಾ ಇರ್ತೀರಾ, ಗುಣಗ್ತಾ ಇರ್ತೀರಾ, ಅಂತನಾರ ಅಂತಾ ಇರ್ತೀರಾ. ಸೊ ಆ ತರದ ಯಾವ್ದೋ ಒಂದು ಟ್ಯೂನ್ ಇಟ್ಕೊಂಡು ಹಾಡನ್ನ ಕೂಡ ಹಾಡ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕರೆ ಮಾಡಿ ನೀವು ಗುಣಗ್ತಾ ಇದ್ದಂತಹ ಹಾಡನ್ನ ಇವತ್ತಿನ ಶೋನಲ್ಲಿ ಎಂಜಾಯ್ ಮಾಡ್ತಾ ಹಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಸರ್.
1: ನಮಸ್ತೆ ಮಹೇಶ್ ಅವರೇ, ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್.
1: ಓಕೆ, ಶಿಕಾರಿಪುರದಲ್ಲಿ ಹೇಗೆ ಬಿಸಿಲು?
2: ಬಿಸಿಲು ಇದೆ ಸರ್ ಈ ಸಲ, ತುಂಬಾ ಇದೆ.
1: ಓಕೆ, ಸೊ ಮಹೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುಣಗ್ತಾ ಇದ್ದಂತಹ ಹಾಡನ್ನ ಹಾಡ್ಬೇಕು ಇವತ್ತು.
2: ಓಕೆ ಸರ್.
1: ಸೊ ಯಾವ
2: ಸಲ ಒಟ್ಟೆ ಅವಾಗ ವಾರಕ್ಕೆ ಹಿಂಗೆ ಗುಣಗ್ತಿರ್ತಾವಲ್ಲ ಆ ಸಾಂಗ್ ಸರ್ ಅದು.
1: ಹೌದಾ? ಓಕೆ, ಇವತ್ತು ಯಾವ್ದು ಹಂಗ ನೆನಪಾಗಿಲ್ಲ ಅಂತ?
2: ಇವತ್ತು ಅಲ್ಲ, ಒಟ್ಟು ದಿನ ನೆನಪಾಗುತ್ತೆ. ದಿನ ಅಂದ್ರೆ ಆಗಲ್ಲ, ಒಂದು
1: ವಾರಕ್ಕೆ. ಹಾಡಿ ಹಾಡಿ ಹಾಡಿ.
2: ಕೆಳ ಕೂತಿದೆ ನಿನ್ನ ಕಣ್ಣೋಟ, ಕುಣಿಸುತ್ತಿದೆ ನಿನ್ನ ಕಣ್ಣಾಟ, ಸೆಳೆಯಲು ನಿನ್ನ ತನುವಿನ ಮಾಟ, ಕಲಿಯಲು ಆಸೆ ಪ್ರಣಯದ ಪಾಠ, ಮಾಡುವುದೇ ನೀಗ ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಸಂಜೆ ಬಾಲ ಬಣ್ಣ ಕಂಡೆ ಕೆನ್ನೆಲಿ, ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ, ಸಂಜೆ ಬಾಲ ಕಂಡೆ ನಿನ್ನ ಕೆನ್ನೆಲಿ, ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ. ನೀ ನುಡಿದರು ಸೊಗಸು ಮೌನವು ಸೊಗಸು, ಎಲ್ಲ ಸಂಗೀತವೇ ಕೆಣಕುತ್ತಿದೆ ನಿನ್ನ ಕಣ್ಣೋಟ, ಕುಣಿಸುತ್ತಿದೆ ನಿನ್ನ ಕಣ್ಣಾಟ. ಈ ಸಾಂಗ್ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ.
2: ಓಕೆ ಸರ್, ಥ್ಯಾಂಕ್ ಯು.
1: ಹಿಂಗೆ ಗುಣಗ್ತಾ ಇದ್ರ ಅಥವಾ ಬೇರೆ ಬೇರೆ ತರ ಹೇಳ್ತಿದ್ರ ನೀವು?
2: ಇಲ್ಲ ಸರ್, ಇದೇ ತರನೇ
1: ಹೇಳ್ತಿದ್ರೆ ಹೇಳ್ಕೊಳ್ತಾ ಇದ್ರ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಮಹೇಶ್ ಅವರು ಕರೆ ಮಾಡಿದ್ರು ಶಿಕಾರಿಪುರದಿಂದ, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬೆಳಗ್ಗೆಯಿಂದ ಯಾವುದೋ ಒಂದು ಹಾಡನ್ನ ಕೇಳಿಸ್ಕೊಂಡಿರ್ತೀರಾ, ಹಾಡನ್ನ ಗುಣಗ್ತಾ ಇರ್ತೀರಾ, ಹಾಡನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಎಂಜಾಯ್ ಮಾಡಬಹುದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೊಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್. ಗುಡ್ ನಮಸ್ತೆ ಸರ್, ಗುಡ್ ಮಾರ್ನಿಂಗ್.
1: ನಮಸ್ತೆ ಮೇಡಮ್, ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೀರಾ ನೀವು?
3: ಯಾವಾಗ್ಲೂ ಮೇಡಮ್ ಬರ್ತಾ ಇದ್ರಲ್ಲ, ಸಾಟರ್ಡೆ ಮಾತ್ರ ನೀವು ಬರೋದಲ್ವಾ
1: ಸರ್? ಸ್ವಲ್ಪ ಎನರ್ಜಿ ಇರಲಿ ಅಂತ ನಾವು ಬರ್ತೀವಿ.
3: ಕನ್ಫ್ಯೂಸ್ ಮಾಡ್ಕೊಂಡೆ.
1: ಓಕೆ,
3: ತಿಂಡಿ ಆಯ್ತಾ ಸರ್?
1: ತಿಂಡಿ ಆಗಿದೆ. ಉಮಾ ಅವರೇ, ನಿಮ್ದು ಆಯ್ತಾ?
3: ಇಲ್ಲ ಸರ್, ಗೊಜ್ಜು ಅವಲಕ್ಕಿ ಮಾಡ್ಬೇಕಿನ್ನ.
1: ಓಕೆ, ಸೊ ಉಮಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುಣಗ್ತಾ ಇದ್ದಂತಹ ಹಾಡನ್ನ ಹಾಡ್ಬೋದು.
3: ಹ್ಞೂ ಸರ್.
1: ಸೊ ಯಾವ್ದಾದ್ರು ಹಾಡನ್ನ ಬೆಳಗ್ಗೆಯಿಂದ ಏನಾದ್ರು ಗುಣಗ್ತಾ ಇದ್ರಾ?
3: ಇಲ್ಲ ಇಲ್ಲ, ಇವತ್ತು ಯಾವ್ದು ನುಗ್ತಾ ಇರ್ಲಿಲ್ಲ. ಅಂದ್ರೆ ಸ್ವಲ್ಪ ಜ್ಞಾಪಕ ಬರ್ತಾ ಇದೆ, ನಮ್ ಮನೇದು ರಿಂಗ್ ಟೋನ್ ಇದೇ ಇರತ್ತೆ, ಹಂಗಾಗಿ ಅದ್ ಬಂದಾಗ ಸ್ವಲ್ಪ ನಗು ಎಂದಿದೆ ಮಂಜಿನಾ ಬಿಂದು, ನಲಿ ಎಂದಿದೆ ಗಾಳಿಂದು, ನಗು ಎಂದಿದೆ ಮಂಜಿನಾ ಬಿಂದು, ನಲಿ ಎಂದಿದೆ ಗಾಳಿಂದು, ಚಿಲಿಪಿಲಿ ಅಂದು ಹಕ್ಕಿಯು ಹಾಡಿದೆ ಈಗ ಬಾಬಾ, ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರು ನೀ ಬೇಗ ಬಾಬಾ, ಹಾರಲು ಆಗದೆ ಸೋತಿರಲು ಬಾಳಿಗೆ ಗೆಳೆಯಲು ಬೇಕಿರಲು ಬಯಸಿದೆ.

0: ಧನ್ಯವಾದ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್. ಇದು ನಿಮ್ಮ ಮನೆಯವ್ರ ರಿಂಗ್ ಟೋನ್ ಇದು?
0: ಹ್ಞೂ ಸರ್.
1: ಹಾ, ಸೂಪರ್ ಸೂಪರ್.
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಉಮಾರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಅವರ ಮನೆಯವರ ರಿಂಗ್ ಟೋನ್ ಅಂತೆ ಆ ಹಾಡನ್ನ ಕೇಳಿದಾಗೆಲ್ಲ ಈ ಹಾಡನ್ನ ಹಾಡ್ತಾ ಇರ್ತಾರಂತೆ. ಸೊ ಹಾಗೆ ನೀವು ಕೂಡ ಈ ರೀತಿ ರಿಂಗ್ ಟೋನ್ ಏನಾದ್ರು ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕರೆ ಮಾಡಿ ನಮ್ಮ ಸಂಖ್ಯೆ 9686809692799. ಈ ಸಂಖ್ಯೆ ಕರೆ ಮಾಡಿ ಇವತ್ತು ನೀವು ಗುಣಿತಾ ಇದ್ದಂತಹ ಹಾಡನ್ನ ಇಲ್ಲಿ ಹಾಡ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ, ನಮಸ್ತೆ ಪ್ರೇಮ ಅವರು, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್.
1: ಓಕೆ ಪ್ರೇಮ ಅವರೇ, ಹಾಸನ ಹೇಗಿದೆ?
2: ತುಂಬಾ ಬಿಸಿಲು, ಮಳೆನೇ ಬಂದಿಲ್ಲ.
1: ಹೌದಾ, ಸೆಕೆ ಜೋರು ಇದೆಯಾ?
2: ಸಿಕ್ಕಾಪಟ್ಟೆ ಸೆಕೆ ಸರ್.
1: ಓಕೆ, ಏನ್ ಟಿಫನ್ ಮಾಡಿದ್ರಿ ಪ್ರೇಮ ಅವರು?
2: ಟಿಫನ್ ಇವತ್ತು ಉಪ್ಪಿಟ್ಟು ಸರ್. ಇವತ್ತು
1: ಉಪ್ಪಿಟ್ಟು? ಉಪ್ಪಿಟ್ಟು ಹಾಕಾರೆ, ನಮ್ದು ಉಪ್ಪಿಟ್ಟೆ. ಓಕೆ, ಸೊ ಪ್ರೇಮ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುಣಕ್ತಾ ಇದ್ದಂತಹ ಹಾಡನ್ನ ಹಾಡ್ಬೋದು ಇವತ್ತು. ಯಾವ ಹಾಡನ್ನ ಗುಣಕ್ತಾ ಇದ್ರಿ?
2: ಹಾಡ್ತೀನಿ ಸರ್, ನಾನು ಒಂದು ರಾಮಂದ ಗುಣಕ್ತಾ ಇದ್ದೆ ಸರ್ ಬೆಳಿಗ್ಗೆ ಇದ್ದು.
1: ಹೋ, ಓಕೆ ಹಾಡಿ ಮೇಡಮ್. ಹಾಗಾರೆ
2: ರಾಮ ನಿನ್ನ ನಾಮ ಗೈದೆ ನಿತ್ಯ ಧ್ಯಾನ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ. ಪರಮ ಪುಣ್ಯ ನಾಮ ಶಾಮ ಸೌಖ್ಯ ದಾಮ, ನಿರತ ಮುಖ್ಯ ಪ್ರಾಣ ಜ್ಞಾನ ದೈವ ನಾಮ, ತೋರೋ ನಿನ್ನ ಚರಣ ಜಯ ಜಯ ರಾಮ, ಸ್ವಾಮಿ ಬಂದು ಕಾಯೋ ಜಯ.

0: स्वामी देगा बंधु कायो जय जय राम ಈ ತರ ಗುಣತಾ ಇದೆ ಸರ್ ನಮ್ಮ ಬೆಳಗ್ಗೆ
1: ಹೊತ್ತು. ಸೂಪರ್ ಆಗ್ಯಾರ, ಚೆನ್ನಾಗಿ ಹಾಡಿದ್ರಿ ಮೇಡಮ್.
0: ಥ್ಯಾಂಕ್
1: ಯು. ಪ್ರೇಮ ಅವರು ಕರೆ ಮಾಡಿದ್ರು ಹಾಸನದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಈ ರೀತಿ ಹಾಡನ್ನ ಗುನುಗ್ತಾ ಇರ್ತೀರಾ, ಸೊ ಕೆಲವೊಂದು ಲಿರಿಕ್ಸ್ಗಳು ಗೊತ್ತಿರಲ್ಲ, ಅದು ಕೂಡ ಹಾಡಿನ ರಾಗನ ಹೇಳ್ತಾ ಇರ್ತೀರಾ ನೀವು ಕೂಡ, ಅಂತ ರಾಗ ಬರ್ತಾ ಇರುತ್ತೆ. ಎನಿವೆ, ನೀವು ಕೂಡ ಆ ಥರ ಏನಾದ್ರು ಗುನುಗ್ತಾ ಇರುವಂತಹ ಹಾಡುಗಳನ್ನ ನೆನ್ಪಿಟ್ಕೊಂಡಿದ್ದೀರಾ ಅಂತಂದ್ರೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನು ಹಾಡ್ಬೋದು. ಕರೆ ಮಾಡಿ ನಮ್ಮ ಸಂಖ್ಯೆ 9686926279. ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಮಾಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ ನವಾಜ್ ಅವರು.
2: ಹೌದ್ರಿ ಸರ್, ಆರಾಮದಿರಿ?
1: ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
2: ನಾವು ಎಲ್ಲ ಆರಾಮದೇ ನೋಡ್ರಿ ಸರ್.
1: ಬಿಜಾಪುರ ಕಡೆ ಏನಾದ್ರು ಮಳೆ ಆಯ್ತಾ ಸರ್?
2: ಸರ್, ಮೊನ್ನೆ ಸ್ವಲ್ಪ ಐತ್ರಿ ಮಳೆ, ಸುಮ್ಮ ತುಂತುರು ಹನಿರಿ ಜಾಗ ಜಾಗನಾಗ ಆಯ್ತು. ಎಲ್ಲಿ ಇಲ್ರಿ ಮೇಡಮ್ ಸರ್, ಆಗಿಲ್ರಿ ಮಳೆ ಜಾಸ್ತಿ ರೀ.
1: ಹೌದಾ? ಓಕೆ.
2: ಹಂಗೆ ಆದ್ರೆ ಗಾಳಿ ಬಿಟ್ಟದ್ರಿ ಸರ್, ಬಿಸಿ ಗಾಳಿ ಬಾಳ್ರಿ.
1: ಹೌದಾ? ಓಕೆ ಓಕೆ.
2: ನಾಷ್ಟ ಏನ್ ಮಾಡಿ ಬಂದ್ರಿ ಇವತ್ತ?
1: ನಮ್ದು ಇವತ್ತು ಉಪ್ಪಿಟ್ಟು ಸರ್. ನೀವು?
2: ಹೌದ್ರ, ನಮ್ದು ಇವತ್ತ ಇದು ನೋಡ್ರಿ ಸರ್, ಚಪಾತಿ ರೀ.
1: ಚಪಾತಿ?
2: ಹಾ, ಚಪಾತಿ ಊಟ ಮಾಡ್ಕೊಂಡು ಕೇಸಿ ಹಂಗೆ ಕಾರ್ಯಕ್ರಮ ಕೇಳಾಗತ್ತೆ ಸರ್, ಹಂಗೆ ಕೆಲಸ ಮಾಡ್ಕೋತ ಕಾರ್ಯಕ್ರಮ ಕೇಳಾತ್ತಿದ್ರಿ. ಸೂಪರ್ ಮೂಡಿ ಬರಕತ್ತಿದ್ರಿ ಸರ್.
1: ಓ, ಥ್ಯಾಂಕ್ ಯು ಸರ್. ಹಾಗೆ ಇವತ್ತು ನೀವು ಯಾವ ಹಾಡನ ಗುನುಗ್ತಾ ಇದ್ರಿ ಸರ್ ಬೆಳಗ್ಗೆಯಿಂದ?
2: ನಾ ಬೆಳಗ್ಗೆ ಅಂತ ಇವತ್ತು ಯಾವಾಗ ಗುನಿಗಿಲ್ರಿ ಸರ್, ಆದ್ರೇನು ಕಾರ್ಯಕ್ರಮ ಕೇಳಕತ್ತೀರಿ, ಒಂದ್ ಸುಮ್ ಹಾಡ್ತಿ ನೋಡಿ ಸರ್. ನಾವ್ ಒಂದ್ ಐದ್ರಿ, ನಮ್ಮ ಸೇವಂತಿ ಸೇವಂತಿ ಇದ್ರಿ.
1: ಹಾಡಿ ಹಾಡಿ.
2: ಆದ್ರೆ ಎಲ್ಲ ಸ್ವಲ್ಪ ಉಣಗುಸ್ತೇವ್ ಸರ್, ಹಂಗೆ ಜನಪದ ರೀ, ಮತ್ತೆ ನಮ್ಮ ಏನದ ಚಿತ್ರಗೀತೆಗಳು ರೀ, ಸುಮ್ ಸ್ವಲ್ಪ ಹಂಗೆ ಕೆಲಸ ಮಾಡ್ಕೋತ ಒಂದೊಂದ್ ಯಾವ ನೆನಪರ್ತಾವ್ ಗುಣಗುಡ್ತೇವ್ರಿ.
1: ಹಾಡಿ ಸರ್, ಹಾಡಿ.
2: ಜಾಜಿ ಮಲ್ಲಿಗೆ ನೋಡೆ ತುಜುಗದ ಹೂವೆ ನೋಡೆ ಎನ್ನ ಮೇಲೆ ಮುನಿವಾರೆ, ಕಮಲದ ಹೂವೆ ನಿನ್ನ ಕಾಣದೆ ಇರಲಾರೆ, ಮಲ್ಲಿಗೆ ಮಾಯೇ ಕೇದಿಗೆ ಕರೆಯವಳೆ, ರಾಮ ಲಕ್ಕುಮಿ ಬಾರೆ, ರಾಮ ಕಾಮ ಕಸ್ತೂರಿ ಬಾರೆ, ಮಾರುದ ಜಡೆಯವಳೆ ಚಿತ್ತರದ ಹೆಣ್ಣೆ, ನೀಲಿ ಬಣ್ಣದ ಸೀರೆ ಬೆಳ್ಳಿ ಕಾಲುಂಗೂರ, ಹಳ್ಳದ ನೀರು ತರುತ್ತಾಳೆ ನನ್ನ ಗೆಳತಿ, ಬಣ್ಣದ ಬಳೆ ನೀ ಕೇಳೆ ಎನ್ನ ಮ್ಯಾಲ ಮುನಿವಾರೆ. ಜಾಜಿ ಮಲ್ಲಿಗೆ ನೋಡೆ ಸೊಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ.
1: ಧನ್ಯವಾದ್ರಿ ಸರ್. ಥ್ಯಾಂಕ್ ಯು. ನಮಸ್ತೆ. ನವಾಜ್ ಅವರು ಕರೆ ಮಾಡಿದ್ರು ಬಿಜಾಪುರಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ ಹಾಡಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುರುಂಗ್ತಾ ಇದ್ದಂತಹ ಹಾಡನ ಹಾಡಬಹುದು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಸರ್. ನಮಸ್ಕಾರ.
1: ನಮಸ್ತೆ.
3: ಆರಾಮಿದ್ದೀರಿ ಸರ್?
1: ಆರಾಮಾಗಿದ್ದೀವಿ. ರಮೇಶ್ ಅವರ, ನೀವು ಹೇಗಿದ್ದೀರಾ?
3: ಆರಾಮದೇರಿ ಸರ್ ನಾವು.
1: ಓಕೆ ರಮೇಶ್ ಅವ್ರ, ಏನ್ ಟಿಫನ್ ಮಾಡಿದ್ರಿ?
3: ಇನ್ನ ಇಲ್ರಿ ಸರ್, ಇಟ್ಟ ನಾವು ಹೊಲಕ್ ಹೋಗಿದ್ದೀನಿ ಸರ್. ಈಗ ಬಂದೇನೆ, ಇನ್ನ ಮಾಡ್ಬೇಕ್ರಿ ಸರ.
1: ಓಕೆ ರಮೇಶ್ ಅವ್ರೆ, ಇವತ್ತಿನ ಟಾಪಿಕ್ ಏನಂತಂದ್ರೆ, ನೀವು ಯಾವ ಒಂದು ಹಾಡನ್ನ ಗುನುಗ್ತಾ ಇದ್ರಿ, ಆ ಹಾಡನ್ನ ಇವತ್ತು ಹಾಡ್ಬೋದು.
3: ಹಾಡ್ಬೋದ್ರಿ ಸರ್. ನಾ ಯಜಮಾನ್ ಚಿತ್ರದೊಂದು ಹೆಚ್ಚು ಗುಣಗುತ್ತಿರ್ತೇನ್ರಿ ಸರ್, ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ರಿ. ಓ ಮೈನಾ ಓ ಮೈನಾ ಏನಿದು ಮಾಯೆ, ಮಳೆ ಇಲ್ಲದೆ ಮೈನೆನೆಯೋ ಮಾಯದ ಮಾಯೆ, ನಿನ್ನೆ ಕಂಡ ನೋಟವೇ ಅಂತರಾಳವಾಗಿದೆ, ಇಂದು ಕಂಡ ನೋಟವೇ ಗಟ್ಟಿ ವೇಳವಾಗಿದೆ, ರಾಗ ಎನ್ನಲೆ ಅನುರಾಗ ಎನ್ನಲೆ ಪ್ರೀತಿ ಎನ್ನದೆ ಹೊಸ ಮಾ

0: ಎಲ್ಲಿ ದುನಿತಾ ಇರೋ ಹಾಡಲ್ಲ, ಹೆಚ್ಚು ಕಡಿಮೆ ಆಗತ್ತೆ.
1: ರಾಜೇಶ್ ಕೃಷ್ಣನ್ ಅವ್ರು ಅಂದ್ರೆ ನನಗೆ ಪಂಚ ಪ್ರಾಣ ಸರ. ಅವ್ರ ಹಾಡುಗಳು ಅವಾಗವಾಗ ಒಂದ್ ಸ್ವಲ್ಪ ಹಂಗ ಗುಣಗುಣಿಸ್ತಿರ್ತೇವ್ರಿ ಸರ್ ಕೆಲಸದ ಜೊತೆ. ಅದನ್ನ ಅವಕಾಶ ಕೊಟ್ಟಿರಲ್ರಿ ಸರ್, ಇವತ್ತು ಆ ವಿಷಯ ತಂದದ್ ಖುಷಿ ಆಯ್ತ್ರಿ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ನಮಸ್ಕಾರ ಸರ್.
0: ನಮಸ್ತೆ ನಮಸ್ತೆ. ಸೊ ರಮೇಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ ಹಾಡಿದ್ರು. ಸೊ ಗುಣಿತಾದಂತಹ ಹಾಡನ ನೀವು ಕೂಡ ಹಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 709900

0: ಏಳು ಏಳು ಏಳು ಐದು ಐದು ಐದು ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಆರ್ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನೀವು ಗುಣಕ್ತಾದಂತಹ ಹಾಡನ್ನು ಇವತ್ತಿನ ಶೋನಲ್ಲಿ ಹೇಳ್ಬೋದು. ಸೊ ಹಾಗಿದ್ರೆ ಕರೆ ಮಾಡಿ, ನಮ್ಮ ಸಂಖ್ಯೆ 9686896279 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ಗುಡ್ ಮಾರ್ನಿಂಗ್ ಸುಧಾ.
1: ವೆರಿ ಗುಡ್ ಮಾರ್ನಿಂಗ್ ಮೀನಾ ಅವರು, ಹೇಗಿದ್ದೀರಾ?
2: ಹಾ, ಚೆನ್ನಾಗಿದ್ದೀವಿ.
1: ಓಕೆ, ಏನು ಟಿಫನ್ ಮಾಡಿದ್ರಿ?
2: ಟಿಫನ್ ಸಾಬೂದಾನಿ ಉಪ್ಪಿಟ್ಟು.
1: ಸಾಬೂದಾನಿ ಉಪ್ಪಿಟ್ಟು ಮರ್ತಾ ಬಿಟ್ರ ಬೆಳಗ್ಗೆನೆ? ಓಕೆ. ಸೊ ಹೆಂಗಿದೆ ಮೇಡಮ್ ಬೆಂಗಳೂರಲ್ಲಿ ವೆದರ್?
2: ಇವಾಗ ತುಂಬಾ ಬಿಸಿಲಿದೆ ಇಲ್ಲಿ.
1: ಓಕೆ, ಶೆಕೆನೂ ಜಾಸ್ತಿನಾ?
2: ಬೆಳಗ್ಗೆಯಿಂದ ಒಂದ್ ಹಾಡು ಬರ್ತಾ ಇತ್ತು. ಆಮೇಲೆ ನಾವು ಟ್ರಾವೆಲಿಂಗ್ ಮಾಡುವಾಗ ಟ್ರೈನ್ ಬಸ್ ಅಲ್ಲಿ ಗ್ರೀನರಿ ನೋಡಿ ಯಾವಾಗ್ಲೂ ಹಾಡ್ತಾ ಇರ್ತೀವಿ.
1: ಹಾಡ
2: ಹೇಳ್ತೀನಿ.

0: ஹசிரு சீரியலி மனசு மெரியலி. ஓகே சார்,
1: ஓகே சனக ஹாடுதுரி
0: நாக் லைன் மாத்திரானே அதுக்கு நாக் லைன்.
1: ஓகே ஓகே, தேங்க்யூ தேங்க்யூ மேடம், தேங்க்யூ
0: தேங்க்யூ தேங்க்யூ.
1: ஓகே, மீனா அவரு கரை மாடிதரு பெங்களூரிந்த, அவரு கூட கரை மாடி ಚೆನ್ನಾಗಿ ಹಾಡನ ಹಾಡಿದ್ರು. ಸೊ ನೇಚರ್ ಎಲ್ಲ ನೋಡಿದಾಗ ಅಥವಾ ಟ್ರಾವೆಲ್ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಈ ಹಾಡನ್ನು ಗುಣಕ್ತಾ ಇರ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಹಾಗೆ ನೀವು ಸಹ ಇದೇ ರೀತಿ ಹಾಡುಗಳನ್ನ ಗುಡುಕ್ತಾ ಇರ್ತೀರಾ. ಸೊ ಆ ಹಾಡನ್ನು ಇವತ್ತಿನ ಶೋನಲ್ಲಿ ಹಾಡ್ಬೋದು. ಹಾಗಿದ್ರೆ ಕರೆ ಮಾಡಿ ನಮ್ಮ ಸಂಖ್ಯೆಗೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಿಗಾದ್ರು ವಿಶ್ವಾಸ ಅಂತ ಹೇಳಬೇಕು ಅಂದ್ರೆ ಕೂಡ ತಿಳಿಸಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
2: ಗುಡ್ ಮಾರ್ನಿಂಗ್ ಶ್ರೀಧರ್.
1: ವೆರಿ ಗುಡ್ ಮಾರ್ನಿಂಗ್ ಕುಸುಮ ಅವರು, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಶ್ರೀಧರ್, ನೀವ್ ಹೇಗಿದ್ದೀರಾ?
1: ನಾವು
2: ಚೆನ್ನಾಗಿದ್ಯಾ?
1: ಬಿಸಿಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕುಸುಮ ಅವರು
2: ನಾನು ಇದು ಅವಲಕ್ಕಿ ಪಲಾವ್.
1: ಅವಲಕ್ಕಿ ಪಲಾವಾ?
2: ನೀವು ಮಾಡಿಲ್ಲ ಅಲ್ವಾ?
1: ಇಲ್ಲ ಇಲ್ಲ, ನಮಗೆ ಇದು ಐಡಿಯಾನೇ ಬಂದಿಲ್ಲ.
2: ಐಡಿಯಾ ಮಾಡ್ಕೋಬೇಕು ನಾವು ನಾವೇನೆ.
1: ಅವಲಕ್ಕಿ ಪಲಾವ್ ಎರಡು ಹೆಂಗೆ ನೀವು ಅವಲಕ್ಕಿ ಹಾಕಿ?
2: ಅವಲಕ್ಕಿ ಪ್ಲೈನ್ ಅವಲಕ್ಕಿ ತಿನ್ನೋದಕ್ಕಿಂತ ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲೆ ಈ ತರ ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ಹಾಕಿದ್ರೆ ಅವಲಕ್ಕಿ ಪಲಾವ್ ಆಗುತ್ತೆ. ಹೊಸ ಟೇಸ್ಟ್ ಮತ್ತೆ ಬರೀ ಅವಲಕ್ಕಿ ತಿನ್ನೋದಕ್ಕಿಂತ ಚೆನ್ನಾಗಿರುತ್ತೆ.
1: ನೋಡಿ, ಡಿಫ್ರೆಂಟ್ ಟೇಸ್ಟ್ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ರೆ. ಓಕೆ ಕುಸುಮ ಅವರೇ,
2: ಶ್ರೀಧರ್,
1: ಸೊ ಇವತ್ತು ಯಾವ ಹಾಡನ್ನ ಗುರುತಾ ಇದ್ರಿ?
2: ಇವತ್ತು ಅಂತಾನ ಯಾವಾಗ್ಲೂ ಅಂತಾನ?
1: ಇವತ್ತು ಅಂತ ಪರ್ಟಿಕ್ಯುಲರ್ ಕೇಳ್ತಾ ಇದ್ದೆ.
2: ಹೌದಾ? ಇವತ್ತು ಅಂದ್ರೆ ಇವತ್ತು ಸಾಟರ್ಡೇ ಅಲ್ವಾ, ಹಾಗಾಗಿ ರಾಮನ ಹಾಡನ್ನ ಆಡ್ತಾ ಪೂಜೆ ಮಾಡ್ದೆ, ಅದನ್ನ ಹಾಡ್ಬಿಡ್ತೀನಿ.
1: ಓಕೆ ಹಾಡಿ.

0: రఘురామనగు రామనగ రామ జగ రామ రామ రామ రామ రామ రామ.
1: ఓకే, చెన్నై హాడ్రి కుసుమ అవరే,
2: శ్రీధర్
1: థ్యాంక్ యూ, థ్యాంక్
2: యూ ಅವಕಾಶಕ್ಕೆ ಧನ್ಯವಾದಗಳು ನಿಮಗೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸೊ ಕುಸುಮ ಅವರು ಕರೆ ಮಾಡಿದ್ರು ಶಿವಮೊಗ್ಗದ ಕೃಷಿನಗರದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ, ನೀವು ಗುಣಗ್ತಾ ಇದ್ದಂತಹ ಹಾಡನ್ನ ಇವತ್ತು ಹಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ಹಲೋ,
1: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಯಾರಿದು?
3: ಚೈತ್ರ ಅಂತ.
1: ಓಕೆ, ಚೈತ್ರ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ಶಿವಮೊಗ್ಗದಿಂದನೇ ಸರ್.
1: ಶಿವಮೊಗ್ಗದಿಂದ. ಚೈತ್ರ ಅವರು ಏನ್ ಟಿಫನ್ ಮಾಡಿದ್ರಿ?
3: ನಾ ಹೌಸ್ ವೈಫ್ ಸರ್.
1: ಓಕೆ, ಏನ್ ಟಿಫನ್ ಮಾಡಿದ್ರಿ ಇವತ್ತು?
3: ಇವತ್ತು ಆಕ್ಚುಲಿ ಅಕ್ಕಿ ರೊಟ್ಟಿ ಅಂಡ್ ಪಲ್ಯ.
1: ಅಕ್ಕಿ ರೊಟ್ಟಿ ಮಾಡಿದ್ರಾ? ಓಕೆ,
3: ಹೌದು.
1: ಓಕೆ ಚೈತ್ರ ಅವ್ರೆ,
3: ಹೇಳಿ ಸರ್.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ಗುಣಗ್ತಾ ಇದ್ದಂತಹ ಹಾಡನ್ನ ಹಾಡಬಹುದು. ಯಾವ್ದಾರ ಹಾಡನ್ನ ಕೇಳಿ ಬೆಳಗ್ಗೆಯಿಂದ ಗುಣಗ್ತಾ ಇದ್ರ?
3: ಹೌದು ಸರ್, ಆಕ್ಚುಲಿ ಗುಣಗ್ತಾ ಇದ್ದೆ. ಅದು ಬಂದು ನನ್ನ ಫೇವರೇಟ್ ಅನಂತ್ ನಾಗ್ ಸರ್ ಸಾಂಗ್ ಹುಡುಕ್ತಾ ಇದ್ದೆ.
1: ಹಾಡಿ ಹಾಗಾರೆ.
3: ಓಕೆ,

0: ಸೂಪರ್ ಆಗಿ ಹಾಡಿದ್ರಲ್ಲ ಮೇಡಮ್, ಇದೇ ತರನೇ ಗುಣಗ್ತಾ ಇರ್ತೀರಾ ಅಥವಾ ಹ್ಮ್ ಅಂತ ಇರ್ತೀರಾ?
1: ಇಲ್ಲ ಸರ್, ನಾನು ಗುಣಗ್ತಾ ಇರ್ತೀನಿ ಆಲ್ವೇಸ್.
0: ಹೌದಾ? ಸ್ವಲ್ಪ ಗುಣಗ್ತಾ ಇರೋದಕ್ಕಿಂತ ಸಖತ್ ಹಾಡಿದ್ರಿ ಇವತ್ತು. ಓಕೆ ಓಕೆ, ಇದೇ ರೀತಿ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಓಕೆ, ಚೈತ್ರ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಅವರು ಕೂಡ ಗುಣಗ್ತಾ ಇರ್ತಾರಂತೆ ಯಾವಾಗ್ಲೂ. ಅಂಡ್ ನೀವು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಇದೇ ರೀತಿ ನೀವು ಗುಣಗ್ತಾ ಇದ್ದಂತಹ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
0: ನಮಸ್ತೆ.
2: ಹಲೋ, ನಮಸ್ತೆ ಶ್ರೀಧರ್ ಅವರೇ. ಹಲೋ,
0: ನಮಸ್ತೆ.
2: ಹಾ, ಕೇಳಿಸ್ತಾ ಇಲ್ವಾ?
0: ಕೇಳಿಸ್ತಾ ಇದೆ. ಗಿರೀಜ್ ಅವರೇ, ಹೇಗಿದ್ರಾ?
2: ಹಾ, ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ರಾ?
0: ನಾವು ಚೆನ್ನಾಗಿದ್ದೀವಿ ಮೇಡಮ್.
2: ಹಾ, ಇವತ್ತು ಟಾಪಿಕ್ ಗೊತ್ತಾಯ್ತು ಆಕ್ಚುಲಿ. ಹಾ, ನಿನ್ನೆ ಚಾರ್ಟ್ ಆಫೀಸ್ ಮೂವಿ ನೋಡಿದ್ವಿ. ಮಕ್ಕಳೆಲ್ಲ ಹಾಲಿಡೇಸ್ ಇದೆ ಅಲ್ಲ, ಅದಕ್ಕೆ ಓಲ್ಡ್ ಮೂವಿ ಹಾಕೋಣ ಅಂತ ಹೇಳಿ ರಾತ್ರಿ ಎಲ್ಲ ಕುಂಚ್ಕೊಂಡು ಮೂವಿ ನೋಡಿದ್ವಿ. ಅದೊಳಗಿಂದ ಒಂದ್ ಸಾಂಗ್ ಆಕ್ಚುಲಿ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ನಾನು ಇವತ್ ಬೆಳಿಗ್ಗೆ ಬೆಳಿಗ್ಗೆ ನೆನಪಾಗ್ತಾ ಇತ್ತು, ಅದೇ ಹೇಳ್ಬಿಡ್ತೀನಿ.
0: ಓಕೆ, ಹಾಡಿ.
2: ಮಾನಾ ಅಪನಿ ಜೇಬ್ ಸೇ ಫಕೀರ್ ಹೈ ಫಿರ್ ಭೀ ಯಾರೋ ದಿಲ್ ಮೇ

0: किसी की मुस्कुराहटों पे हो निसार, किसी की दर्द मिले न हो सके ना इतने उधार, किसी की वास्ते हो तेरे दिल में प्यार, जीना इसी का नाम है. ಲಾಸ್ಟ್ ವೀಕ್ ಕೇಳಿದ್ರೆ ಏನೋ ಬೇರೆ ಬೇರೆ ಇತ್ತು, ಅಂದ್ರೆ ಮದ್ವೆ ವೈಬ್ ಎಲ್ಲ ಇತ್ತು
1: ಮನೆಯಲ್ಲಿ.
0: ಗಿರಿಜಾ
1: ಅವರು ಕರೆ ಮಾಡಿದ್ರು ಬೆಳಗಾವಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ನಿನ್ನೆ ಸಿನಿಮಾ ನೋಡಿದೆ, ಅದೇ ಹಾಡನ್ನ ಗುನುಗ್ತಾ ಇದ್ದೇವತ್ತು ಅಂತ ಹೇಳಿ ಹೇಳಿದ್ರು. ಸೊ ಹಾಗೆ ನೀವು ಕೂಡ ಇದೇ ರೀತಿಯ ಹಾಡನ್ನ ಎಲ್ಲೋ ಕೇಳಿಸ್ಕೊಂಡಿರ್ತೀರಾ, ಗುನುಗ್ತಾ ಇರ್ತೀರಾ, ಅಥವಾ ನಿಮಗೆ ಇಷ್ಟ ಆಗಿರೋ ಹಾಡನ್ನ ಗುನುಗ್ತಾ ಇರ್ತೀರಾ, ಅಂತಹ ಹಾಡನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬೆಳಗ್ಗೆ ಸ್ವಲ್ಪ ಗುನುಗ್ತಾ ಇದ್ದಂತಹ ಹಾಡನ್ನ ಪ್ಲೇ ಮಾಡ್ತೀನಿ. ಹಾಡನ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ.

0: ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ಸೊ ಹಾಗೆ ಈ ಸಾಂಗ್ ನ ಇವತ್ತು ನಾನು ಗುಣಗ್ತಾ ಇದೆ. ಇದರಲ್ಲಿ ವಿಜುವಲ್ ಸೌಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ನೀವು ಕೂಡ ಇದೇ ರೀತಿ ಸಾಂಗ್ ಗಳನ್ನ ಕೇಳಿರ್ತೀರಾ, ಎಂಜಾಯ್ ಮಾಡ್ತಾ ಗುಣಗ್ತಾ ಇರ್ತೀರಾ. ಸೊ ಅಂತಹ ಹಾಡನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಿ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಕಾಲ್ ಕೂಡ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ ಮೀನ ಅವರ, ಹೇಗಿದ್ದೀರಾ?
1: ಚೆನ್ನಾಗಿದೀವಪ್ಪ. ಇಡ್ಲಿ ಇಡ್ಲಿ ಆಗಿತ್ತು, ತಟ್ಟೆ ಇಡ್ಲಿ. ಇವತ್ತು ನಾವು ಗುಣಗುವಂತ ಹಾಡು ಅಂತ ಕೇಳಿದಿರಲ್ವಾ?
0: ಹೌದು,
1: ನಾನು ಕೆಲವೊಂದೆಲ್ಲ ಹಾಡು ಗುಣಗ್ತಾ ಇರ್ತೀನಿ. ಒಂದು ಚಿತ್ರಗೀತೆ, ಭಾವಗೀತೆ, ಭಕ್ತಿ ಗೀತೆ ಎಲ್ಲಾನು. ಈಗ ನಾನು ಬಿ ಎಂ ಶ್ರೀ ಅವರ ಒಂದು ಭಾವಗೀತೆನ, ಇದು ಇದು ನನಗೆ ಹೈಸ್ಕೂಲ್ ಅಲ್ಲಿ ಪದ್ಯ ಕೂಡ ಆಗಿತ್ತು, ನನಗೆ ತುಂಬಾ ಇಷ್ಟವಾದ ಹಾಡು.

ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ, ಕಷ್ಟದಡಿಯ ಕಳೆದು ಬಿಟ್ಟ ಹೊಳೆಗಳ ಹಾದು, ಕಷ್ಟದಡಿಯ ಕಳೆದು ಬಿಟ್ಟ ಹೊಳೆಗಳ ಹಾದು ಇರುಳನ್ನು.

0: ಧನ್ಯವಾದಗಳು.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಓಕೆ, ವೀಣಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವ್ರಿಗೆ ಗುಣಗ್ತಾ ಇದ್ದಂತಹ ಹಾಡನ್ನು ಇವತ್ತು ಹಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಿ, ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುಣಗ್ತಾ ಇರುವಂತಹ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮ ಕೂಡ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದ ನಾನು ಆರ್ಜಿ ಶ್ರೀಧರ್. ಇದು ವಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಂಡಿ ಪುನೋಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ, ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
3: ಪ್ರೀ ಕೆಜಿಯಿಂದ ಹತ್ತನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
2: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನಾಡಿ ಪುನೋಡ ಫ್ಯಾಮ್ ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ನೀವು ಗುಣಗ್ತಾ ಇದ್ದಂತಹ ಹಾಡನ್ನು ಹಾಡಬಹುದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
8: ನಮಸ್ತೆ ಸರ್.
1: ನಮಸ್ತೆ.
8: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯನ್.
1: ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಾ?
8: ನಾವು ಸೂಪರ್ ಆಗಿದ್ದೆ ಸರ್, ನೀವ್ ಹೇಗಿದ್ದೀರಾ ಸರ್?
1: ನಾವು ಚೆನ್ನಾಗಿದ್ದೀವಿ. ಹೇಗಿದೆ ನಿಮ್ಮ ಕಡೆ ಬೆಂಗಳೂರಲ್ಲಿ ವೆದರ್?
8: ತುಂಬಾನೇ ಇದೆ ಸರ್, ಬಿಸಿಲು.
1: ಓಕೆ ಸುಬ್ರಹ್ಮಣ್ಯ ಅವರೇ, ಇವತ್ತು ಯಾವ ಹಾಡನ್ನ ಗುನುಗ್ತಾ ಇದ್ರಿ ನೀವು?
8: ನಾವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಯಜ್ಞಾನಕಮ್ಮ ಅವ್ರ ಗೀತೆ ಸದಾ ಗುನುಗ್ತಾನೆ ಇರ್ತೀನಿ ಸರ್. ಅದ್ರಲ್ಲೂ ಬಹಳಷ್ಟು ಸಾವಿರಾರು ಗೀತೆ ಇದೆ, ಆದ್ರೆ ನನ್ ಗೆದ್ದ ಮಗ ಚಿತ್ರ ಗೀತೆ ಆಯ್ದುಕೊಂಡಿದ್ದೀನಿ ಸರ್. ಹಾಡ್ಲಾ ಸರ್?
1: ಹಾಡಿ ಹಾಡಿ.
8: ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು, ಒಲವೆಂಬ ಕಡಲಲ್ಲಿ ಜಾಡಿ ನಲಿವ ಮೀನು, ರಾಣಿ ರಾಣಿ ರಾಣಿ. ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು, ಒಲವೆಂಬ

0: ಅಂದ ದರತಿಯು ಮಾರನ ಸತಿಯು ಕುಣಿಯಲು ಅರನೆ ಸೋತಂತೆ. ಪ್ರೀತಿಗೆ ಸಂಕೇತ ಈ ನೂತನ ಸಂಗೀತ. ಸಂಜೆಯ ರಂಗು ಅರೆಯದ ಗುಂಗು ಒಡಲಲಿ ತಂದಿದೆ ಆವೇಗ. ಸಂಭ್ರಮ ನೋಡೆಂದು ಸಂಗಮ ಬೇಕೆಂದು ಮೈಗೆ ಮೈ ಸೋಕುವಾಗ ಏನು ಹಸೆ ನನ್ನಲ್ಲಿ. ಬ್ರಹ್ಮಾಂದೆ ಬರೆದು ಬಿಟ್ಟ ಹೀಗೆ ಎಂದು ಬಾಳಲ್ಲಿ. ಜೊತೆಗಾರ ಬಳಿಬಾರ ನಿನಗಾಗಿ ಕಾದೆ ನಾನು ಒಂದು ಗಂಡು ಹೆಣ್ಣು. ಈ ಸೃಷ್ಟಿಯ ಕಣ್ಣು ಒಲವೆಂಬ ಕಡಲಲ್ಲಿ ಈ ಜಾಡಿ ನಲಿವ ಮೀನು.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್.
2: ಥ್ಯಾಂಕ್ ಯು ಸರ್, ತುಂಬಾ ಅದ್ಭುತವಾದ ಸಾಹಿತ್ಯ ಆರ್ಎನ್ ಜಯಗೋಪಾಲ್ ಅವ್ರದ್ದು ಸರ್. ಹಂಗೆ ಸತ್ಯಮ್ ಅವ್ರ ಸಂಗೀತ ಕೂಡ ಅಷ್ಟೇ ಅದ್ಭುತವಾಗಿದೆ ಸರ್.
1: ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿಂದ, ಅವರು ಕೂಡ ಕರೆ ಮಾಡಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುಣಕ್ತಾ ಇದ್ದಂತಹ ಹಾಡನ್ನು ಹಾಡಬಹುದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ
1: ವೇದಾ ಶೆಟ್ಟಿ ಅವರು.
3: ನಾವು
1: ಆರಾಮಾಗಿದ್ದೀವಿ ಮೇಡಮ್, ನೀವು?
3: ನಾನು ಪರವಾಗಿಲ್ಲ.
1: ಓಕೆ, ಸೊ ವೇದಾ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುಣಕ್ತಾ ಇದ್ದಂತಹ ಹಾಡನ್ನ ಹಾಡಬಹುದು.
3: ಇತ್ತೀಚೆಗೆ ಈ ಹಾಡೇ ನೆನಪಿಗೆ ಬರ್ತಾ ಇರುತ್ತೆ.
1: ಹೌದಾ? ಓಕೆ,
3: ಅಲ್ಲ ಮೊದಲು ತುಂಬಾ ಇತ್ತು, ಈಗ ಈ ಹಾಡೇ ನೆನಪಿಗೆ ಬರೋದು ಎಲ್ಲ ಸಂದರ್ಭ ಅಲ್ವಾ.

0: ಧನ್ಯವಾದಗಳು.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್.
0: ನಮಸ್ತೆ.
1: ಥ್ಯಾಂಕ್ ಯು. ನಮಸ್ತೆ. ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರು ಗುಣತಾ ಇದ್ದಂತಹ ಹಾಡನ್ನ ಹಾಡಿದ್ರು. ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡನ್ನ ಹಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ತೆ ಸರ್. ಸತೀಶ್ ವಿಜಯನಗರ ಸರ್.
1: ಸತೀಶ್ ಅವರು ಹೇಗಿದ್ದೀರಾ? ನಾವು ಚೆನ್ನಾಗಿದೀವಿ
2: ಸರ್. ಭಾರಿ ಭಾರಿ ಸಿಕ್ಕೆ ಸರ್, ಭಾರಿ ಬಿಸಿಲು, ಭಾರಿ ಸಿಕ್ಕೆ ಏನ್ ಸರ್ ಇದು?
1: ಹೌದು ಹೌದು ಸರ್, ಎಲ್ಲರು ಸಿಕ್ಕಾಪಟ್ಟೆ ಹಿಟ್ ಅಲ್ಲಿದೆ.
2: ರಾತ್ರಿ ತುಂಬಾ ಜಾಸ್ತಿ ಸರ್.
1: ಹೌದು
2: ಸರ್. ಹಾಗೆ ಸರ್ ಒಂದು ಮಾತು. ಸರ್ ಒಂದ್ ಹೇಳ್ತೀನಿ ಸರ್, ಒಂದ್ ಹಾಡು.
1: ಒಂದ್ ಹಾಡು ಹೇಳೋದಕ್ಕಿಂತ ನೀವು ಗುಣುಕ್ತಾ ಇದ್ದಂತಹ ಹಾಡನ್ನ ಹಾಡಿ ಸರ್.
2: ಯಾವ ಸರ್? ಹೇಳ್ತೀನಿ ಹೇಳ್ತೀನಿ ಸರ್.
1: ಓಕೆ ಓಕೆ.
2: ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರು ನಗಬೇಕಾ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಮಕ್ಕಳನ್ನು ಜ್ಯೂಜಲ್ಲಿ ಇಡುವಾಗ ನೋಡಿಕೊಂಡು ಇರಬೇಕಾ, ಯುದ್ಧವನ್ನು ಗೆಲ್ಲೋಕೆ ಬಲ್ಲವನು ಕೈ ಕಟ್ಟಿ ಕೂರಬೇಕಾ. ನಾರಿಯೇ ಕಾಂಚನ ಕೌರವರ ಮೋಜಿಗೆ, ಧರ್ಮವೇ ಲಾಂಛನ ಪಾಂಡವರ ಜೋಜಿಗೆ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿಯ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ.
1: ಓಕೆ ಸತೀಶ್ ಅವರ.
2: ಸರ್
1: ಯಾಕೆ ಈ ಹಾಡನ್ನ ಗುಣಗ್ತಾ ಇದ್ರೆ?
2: ಸರ್ ಹಿಂಗೆ ಸುಮ್ಮನೆ ಸರ್, ಬರತ್ತಲ್ಲ. ಸರ್ ಚೆನ್ನಾಗಿದೆ, ಹಾಡ್ ಚೆನ್ನಾಗಿದೆಲ್ಲ, ಹಾಗಾಗಿ.
1: ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಸತೀಶ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರು ಗುಣಗ್ತಾ ಇದ್ದಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುಣಗ್ತಾ ಎಂಜಾಯ್ ಮಾಡ್ತಾ ಇದ್ದಂತಹ ಹಾಡನ್ನ ಇವತ್ತಿನ ಶೋನಲ್ಲಿ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಇಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ
3: ಅಣ್ಣ, ನಮಸ್ಕಾರ. ನಾವು ಮುರಳಿಧರ, ಶಿವಮೊಗ್ಗ.
1: ಮುರಳಿಧರ್ ಅವರು ಹೇಗಿದ್ರಾ?
3: ಚೆನ್ನಾಗಿದ್ದೀವಿ ಸರ್, ಕೆಲಸ ಮಾಡಿ ಸಾಕಾಗಿ ಬಂದ್ಬಿಟ್ಟೆ ಬಿಸಿಲಿಂದ.
1: ಹೌದಾ ಮುರಳಿಧರ್?
3: ಪಾರಂಗ್ ಬಂದ್ ಕುತ್ಕೊಂಡಿದ್ವಿ, ಒಂದ್ ಹಾಡ್ ಹೇಳ್ಬೇಕು ಅನ್ಸ್ತು. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳೆ, ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು, ಕಂಗಳು ಹಿಂದೆಂದು ಕಾಣದ ಹೊಸಂದು, ನೋಡಕ್ಕೆ ನನ್ನನ್ನು ನೀ ಸೆಳೆದೆ. ಇಷ್ಟೇ ಸಾಕು ಸರ್, ಧನ್ಯವಾದಗಳು.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಯಾರಿಗೋಸ್ಕರ ಹಾಡಿದಿದ್ದ
3: ಇದು? ಯಾಕಂದ್ರೆ ಜೀವನದಲ್ಲಿ ಎಲ್ಲಾ ಕಷ್ಟಗಳನ್ನ ತೀರ್ಸ್ಕೊಳ್ತೀನಿ ಸರ್, ನೆನ್ಪ್ ಮಾಡ್ಕೊಡಿ. ರೇಡಿಯೋ ಕೇಳ್ತೀನಿ, ಒಂದು ದುಃಖ ಮರ್ತ್ ಬಿಡ್ತೀನಿ, ಯಾವ್ದೊಂದ್ ಸಿಟ್ಟು ಇರ್ತಾ ಅದು ಬೇಜಾರು ಮರ್ತ್ ಬಿಡ್ತೀನಿ, ಯಾರ ತರ ಮಾತಾಡ್ತೀನಿ ಬಿಡ್ತೀನಿ, ಹಂಗ ಅದಕ್ಕೋಸ್ಕರ ಈ ಹಾಡುಗಳನ್ನ ಹೇಳ್ಕೊಡ್ತೀನಿ ಸರ್.
1: ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಮುರಳಿಧರ್ ಅವರು ಕರೆ ಮಾಡಿದ್ರು, ಶಿವಮೊಗ್ಗದಿಂದ ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಹಿಡಿದ್ರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ನಮಸ್ತೆ. ಅನಂತರಾಜ್ ಅವರು? ಓಕೆ
4: ಸರ್. ನಮಸ್ತೆ ಶ್ರೀಧರ್ ಸರ್, ಗುಡ್ ಮಾರ್ನಿಂಗ್. ನಮ್ಮ ಎಲ್ಲಾ ಎಫ್ಎಂ ಬಾನಲಿ ಮಿತ್ರರಿಗೆ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್.
1: ಓಕೆ, ವೆರಿ ಗುಡ್ ಮಾರ್ನಿಂಗ್. ನೀವು ಕೂಡ ಅನಂತರಾಜ್ ಅವರ, ಏನ್ ಟಿಫನ್ ಮಾಡಿದ್ರಿ? ಹಲೋ.
4: ಕೇಳ್ತಾ ಇದ್ದೆ ಸರ್.
1: ಏನ್ ಟಿಫನ್ ಮಾಡಿದ್ರಿ?
4: ನಮ್ ಕಡೆ ಮುದ್ದೆ ಸಾಂಬಾರ್.
1: ಮುದ್ದೆ ಸಾಂಬಾರ್, ಸೂಪರ್ ಅಲ್ಲ. ಓಕೆ
4: ಸರ್,
1: ಇವತ್ತು ಯಾವ ಹಾಡನ ಗುಣಗ್ತಾ ಇದ್ರಿ ಹೇಳ್ಬೋದಾ?
4: ನಾನು ಹಿಂಗೆ ಇದು ಹಾಡು ಗುಣಗ್ತಾ ಇರ್ತೀನಿ ಸರ್. ಅಮ್ಮ ಎಂದರೆ ಮೈ ಮನವೆಲ್ಲ, ಅಮ್ಮ ಎಂದರೆ ಮೈ ಮನವೆಲ್ಲ, ಹೂವಾಗುವುದಮ್ಮ ಎರಡಕ್ಷರದಲ್ಲಿ ಏನಿದೆ ಶಕ್ತಿ, ಹೇಳುವರಾರಮ್ಮ
1: ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ಅನಂತರಾಜ್ ಅವರು ಕೂಡ ಕರೆ ಮಾಡಿದ್ರು, ಅವ್ರು ಕೂಡ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ. ಓಕೆ, ಏನವೇ ಕಾಲ್ ಕಟ್ ಆಯ್ತು. ಸೊ ಹಾಗೆ ನೀವು ಸಹ ಇದೇ ರೀತಿ ಯಾವುದೋ ಒಂದು ಸಾಂಗ್ನ ಯಾವತ್ತೋ ಒಂದ್ಸರಿ ಕೇಳಿರ್ತೀರಾ, ಆ ಹಾಡನ್ನ ಗುನುಕ್ತಾ ಇರ್ತೀರಾ ಹಾಡಬೇಕು ಅಂತ ಹೇಳಿ. ಸೊ ಆ ರೀತಿಯ ಹಾಡನ್ನ ಇವತ್ತಿನ ಶೋನಲ್ಲಿ ಹಾಡ್ತಾ ಎಂಜಾಯ್ ಮಾಡ್ಬೋದು. ಸುಮಾರು ಜನ ಎಲ್ಲರೂ ಕೂಡ ಕರೆ ಮಾಡಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತಿದ್ದೀರಾ. ಸೊ ಹಾಗೆ ಮೆಸೇಜ್ ಕೂಡ ಮಾಡಿದಿರ ಸುಮಾರು ಜನ, ಇಂತಿಂಥ ಹಾಡನ್ನ ಹಾಡ್ತಾ ಇರ್ತೀವಿ, ಗುನುಕ್ತಾ ಇರ್ತೀವಿ ಅಂತ ಹೇಳಿ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ.
5: ಹಲೋ
1: ಹಲೋ ನಮಸ್ತೆ.
5: ಶುಭೋದಯ ಸರ್.
1: ಶುಭೋದಯ, ಕೇಳಿಸ್ತಾ ಇದೆಯಾ? ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
5: ಹಲೋ.
1: ಓಕೆ, ಇವಾಗ ಕೇಳ್ತಿದ್ಯಾ ಮೇಡಮ್? ಓಕೆ, ನೆಟ್ವರ್ಕ್ ಇರುವಂತಹ ಪ್ರದೇಶಕ್ಕೆ ಬಂದು ಕಾಲ್ ಮಾಡಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗ್ಬೇಡಿ, ಅಂಡ್ ಸಂಜೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್. ಹಾಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಹಾಕ್ತೀನಿ. ಈ ಸಾಂಗ್ನ ಭಾಳ ದಿನ ಆಗಿತ್ತು ನಾನು ಕೇಳಿ, ಆ್ಯಂಡ್ ಹಾಗೆ ನಿನ್ನೆ ಸ್ವಲ್ಪ ಕೇಳಿದೆ, ಆ್ಯಂಡ್ ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಸೊ ಎಲ್ರಿಗೂ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 8 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 3090 9 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಏನೇ ಒಂದೇ ಮಗು ಸಾಕು ಅಂತನಾ?
5: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
4: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
6: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
7: ಅಬ್ಬಾ, ಏನ್ ಬಿಸ್ಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
0: ಕಿರಣ್, ಯೋಚನೆ ಬಿಡು. ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರೋ
7: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ.
0: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು. 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
7: ವಾವ್!
0: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
8: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
7: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
8: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
9: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ, ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: Say yes or no. Say yes or no.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನು ನಿಮಗಾಗಿ ಇವತ್ತು ಹೇಳ್ತಾ ಇರುವಂತಹ ಕಥೆ ಒಂದು ಹನಿ ನೀರಿನ ಕಥೆ ಅಂತ ಹೇಳಿ. ಸೊ ಹಾಗಿದ್ರೆ ಕಥೆ ಪ್ರಾರಂಭಿಸೋಣ. ಸದಾಶಿವರಾಯರಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿ ಆಸ್ಪತ್ರೆಗೆ ಸೇರಿದ್ರಂತೆ. ಹಳ್ಳಿಯಿಂದ ನಿನ್ನೆ ಮಾವನ ಫೋನ್ ಬಂದಿತ್ತು. ರಾಯರು ಹೇಗಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅಂದ್ರೆ ಅಷ್ಟು ದೂರ ಪ್ರಯಾಣ, ನನ್ನಿಂದ ಸಾಧ್ಯವಿಲ್ಲ ಮಗನೇ. ನಿನ್ನ ವಿದ್ಯಾಭ್ಯಾಸಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ ರಾಯರು, ನೀನಾದರೂ ಅವ್ರ ಬಗ್ಗೆ ವಿಚಾರಿಸ್ಕೊಂಡ್ ಬಾ ಅಂತ ಅಪ್ಪಾಜಿ ಹೇಳಿದಾಗ ಆಸ್ಪತ್ರೆ ಎಂದ್ರೆ ಮಾರು ದೂರ ಓಡುವ ನನಗೆ ಏನು ಮಾಡುವುದೆಂದು ತಿಳಿಯದೆ ಕಂಗೆಟ್ಟಿದ್ದೆ. ಊರಿಗೆ ಹೋಗದೆ ಹಲವಾರು ವರ್ಷಗಳೇ ಕಳೆದಿದೆ. ಸದಾಶಿವರಾಯರ ಜೊತೆಗೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡಿದ ಹಾಗೆ ಆಗುವುದು ಅಂತ ಹೇಳಿ ಬೆಂಗಳೂರಿನಿಂದ ಮಂಗಳೂರು ಕಡೆ ಪ್ರಯಾಣ ಬೆಳೆಸಿದೆ. ರೋಗಿಯನ್ನ ಬರಿಗೈಯಲ್ಲಿ ನೋಡಲು ಹೋಗಲಾಗದೆಂದು ಸ್ವಲ್ಪ ಮೂಸುಂಬಿ ಕಿತ್ತಲೆ ಹಣ್ಣು ತೆಗೆದುಕೊಂಡು ಮಂಗಳೂರಿನ ಪ್ರಸಿದ್ಧ AJ ಆಸ್ಪತ್ರೆಯ ಮೆಟ್ಟಿಲು ಹತ್ತಿದೆ. ಸದಾಶಿವರಾಯರು ಯಾವ ವಾರ್ಡ್ನಲ್ಲಿದ್ದಾರೆಂದು ನರ್ಸ್ ಬಳಿ ವಿಚಾರಿಸಿ ಅವರ ಕೋಣೆಯ ಬಳಿ ಹೋದಾಗ ಒಳಗಿನಿಂದ ಅಳುವ ಸ್ವರ ಕೇಳುತ್ತಿತ್ತು. ಅಯ್ಯೋ, ಬಂದ ಹೊತ್ತು ಚೆನ್ನಾಗಿಲ್ಲ, ಸದಾಶಿವರಾಯರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂತ ಕಾಣುತ್ತೆ, ಅದಕ್ಕೆ ಈ ತರಹ ಅಳ್ತಿದ್ದಾರೆ ಅಂತ ಸುಮ್ಮನೆ ಕೋಣೆಯ ಹೊರಗೆ ನಿಂತು ಅವರ ಮನೆಯವರ ಮಾತು ಕೇಳುತ್ತಿದ್ದೆ. ನೋಡಿದ್ರೆ ರಾಯರ ಸ್ವರ ಕೇಳುತ್ತಿದೆ, ಒಂದು ಚಮಚದಷ್ಟಾದ್ರೂ ಕೊಡಿ ಅಂತ ಅಂಗಲಾಚುತ್ತಿದ್ದಾರೆ ರಾಯರು. ಅನಾಹುತ ಏನೂ ಸಂಭವಿಸಿಲ್ಲ ಎಂದು ಧೈರ್ಯದಿಂದ ಕೋಣೆಯ ಒಳಗೆ ಹೋದೆ. ನನ್ನನ್ನ ಕಂಡೊಡನೆ ರಾಯರು ಪರಿಚಯದ ನಗು ಬೀರಿದ್ರು. ಸದಾಶಿವರಾಯರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು. ಆಸ್ತಿ ವಿಚಾರಕ್ಕೆ ಗಲಾಟೆ ಮಾಡಿ ತನ್ನ ಹೆತ್ತವರನ್ನು, ಒಡ ಹುಟ್ಟಿದವರನ್ನು ದೂರ ಮಾಡಿ ಬದುಕನ್ನು ಕಟ್ಟಿಕೊಂಡು ಕೈಲಾದಷ್ಟು ಸಹಾಯ ಮಾಡಿ ಜನರ ಮನಸ್ಸು ಗೆದ್ದವರು. ವ್ಯಾಪಾರದಲ್ಲಿ ಸೋಲು ಗೆಲುವು ಕಂಡರೂ ಮನೆ ಬಾಗಿಲಿಗೆ ಬಂದವರಿಗೆ ಬರೀ ಹೊಟ್ಟೆಯಲ್ಲಿ ಕಳಿಸದೆ ಪಾನಕ ಇಲ್ಲವೇ ಊಟ ಮಾಡಿಯೇ ಬೀಳ್ಕೊಡುತ್ತಿದ್ದಂತಹ ವ್ಯಕ್ತಿತ್ವ ಅವರದ್ದು. 6 feet ಎತ್ತರದ ದಷ್ಟಪುಷ್ಟ ಶರೀರದ ರಾಯರು ಇಂದು 6 feet ಉದ್ದದ ಕೋಲನ್ನ ನೆನಪಿಸುವಷ್ಟು ತೆಳ್ಳಗಾಗಿದ್ದಾರೆ. ಲಿವರ್ ಹಾಗೂ ಮೂತ್ರಪಿಂಡ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಜೀವರಕ್ಷಕ ಅಳವಡಿಸಿದ್ದಾರೆ. ಗಂಜಿಯಂತಹ ದ್ರವ ಪದಾರ್ಥವನ್ನ ಪೈಪಿನ ಮೂಲಕ ತಿನ್ನಿಸುವಂತಹ ವ್ಯವಸ್ಥೆ. ಅಬ್ಬಾ, ಅವರ ಶೋಚನೀಯ ಸ್ಥಿತಿಯನ್ನ ಕಂಡ ನನ್ನ ಕಣ್ಣಿಂದಲೂ ಕೆಲವೊಂದು ಬಿಂದುಗಳು ಜಾರಿದ್ವು. ನನ್ನನ್ನು ಕಂಡ್ರೆ ರಾಯರಿಗೆ ಅತೀ ಕ್ಷೀಣ ಸ್ವರದಲ್ಲಿ, ನೀನಾದರೂ ಹೇಳೋ ಸಚಿನ್, ಒಂದು ಚಮಚದಷ್ಟು ನೀರು ಕೊಡಲು ಎಂದಾಗ, ಈಗ ನೀರು ಕುಡಿಸಬಾರ್ದೆಂದು ಡಾಕ್ಟರ್ ಹೇಳಿದ್ದಾರಲ್ಲ ಅಂತ ಅವರ ಶ್ರೀಮತಿಯವರು ಸಮಾಧಾನ ಮಾಡುತ್ತಿದ್ರು. ತಂದೆಯ ಕೊನೆಗಾಲದಲ್ಲಿ ಯಾಕೆ ಬಾಯಿ ಕಟ್ಟಬೇಕೆಂದು ರಾಯರ ಮಗ ತಂದೆಯ ಆಸೆಯಂತೆ ಒಂದು ಗ್ಲಾಸ್ನಲ್ಲಿ ನೀರು ತುಂಬಿಸಿ ಚಮಚದಿಂದ ಕುಡಿಸುತ್ತಿದ್ರು. ಕಾಕತಾಳಿಯೋ ಎಂಬಂತೆ ರಾಯರು ಮಗನ ಕೈಯಲ್ಲಿಯೇ ಇಹಲೋಕ ತ್ಯಜಿಸಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಸಂಬಂಧಿಕರೆಲ್ಲ ಸೇರಿದ್ರು. ಅಲ್ಲಿದ್ದು ಏನು ಮಾಡಬೇಕೆಂದು ತೋಚದೆ ಮನೆಯವರಿಗೆ ಸಮಾಧಾನ ಹೇಳಿ ಹೊರಬಂದೆ. ಕೋಣೆಯಿಂದ ಹೊರಬಂದಾಗ ರಾಯರು ಒಂದು ಚಮಚದಷ್ಟು ನೀರಿಗಾಗಿ ಹಂಬಲಿಸುತ್ತಿದ್ದು ಕಣ್ಣ ಮುಂದೆ ಕಾಣುತ್ತಿತ್ತು. ರಾಯರ ಸ್ಥಿತಿಯನ್ನ ನೋಡಿದ ನನಗೆ ಆಸ್ತಿ ಪಾಸ್ತಿ ಅಂತಸ್ತು ಎಷ್ಟೇ ಕೂಡಿಟ್ಟರೂ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಕೊನೆಯ ಪ್ರಯಾಣದಲ್ಲಿ ಏನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂಬ ಅರಿವಾಗಿ ನಿಧಾನವಾಗಿ ಆಸ್ಪತ್ರೆಯ ಮೆಟ್ಟಿಲುಗಳನ್ನು ಇಳಿಯುತ್ತಾ ಮನೆಯ ದಾರಿ ಹಿಡಿದೆ. ಕೇಳಿದ್ರಲ್ವಾ ಸ್ನೇಹಿತರೆ, ನಿಜ ಅಲ್ವಾ? ಜೀವನದಲ್ಲಿ ಕೊನೆಯ ಕ್ಷಣದಲ್ಲಿ ಎಷ್ಟು ಆಸ್ತಿ ಪಾಸ್ತಿ ಮಾಡಿದೀವಿ ಅನ್ನೋದು ಯಾವುದೂ ಕೂಡ ಲೆಕ್ಕಕ್ಕೆ ಬರುವುದಿಲ್ಲ. ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು, ಎಲ್ಲರ ಪಾಲಿಗೂ ಬಂದೇ ಬರುತ್ತೆ. ಹಾಗೆ ಈ ಒಂದು ಕಥೆ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ ಜಯರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ.

ಆಗಿರುತ್ತದೆ. ಅದನ್ನು ಯಾವುದೇ ಕಾರಣಕ್ಕೂ ಅಲ್ಲಗಳೆಯಲಾಗುವುದಿಲ್ಲ. ಇದನ್ನು ಬೇರೆ ಯಾರಾದರೂ ಹೇಳಿದ್ರೆ ರಾಘವ್ ನಂಬುತ್ತಿರಲಿಲ್ವೇನೋ. ಆದರೆ ಯಾವಾಗ ಅವನು ಸೀತೆಯ ಕಂಡನೋ ಅವನಿಗೆ ನಂಬಿಕೆ ಬಂದಿತು. ಸೀತೆ ಮತ್ತು ರಾಘವ್ ಇವರುಗಳದು ಪ್ರೇಮ ವಿವಾಹ. 10 ವರ್ಷಗಳ ಸ್ನೇಹ ಯಾವಾಗ ಪ್ರೀತಿಗೆ ತಿರುಗಿತು, ಅಂದೇ ಮನೆಯವರ ಒಪ್ಪಿಗೆಯೊಂದಿಗೆ ಮದುವೆಯಾದ ಜೋಡಿಗಳಿವರು. ರಾಘವ್ ಮತ್ತು ಸೀತಾ ತಮ್ಮ ಪದವಿ ಪೂರ್ವ ತರಗತಿಗಳಿಂದ ಸಹಪಾಠಿಗಳು. ಇಬ್ಬರ ಕನಸು ಉಪನ್ಯಾಸಕಿಯಾಗುವುದು. ಅದರಿಂದ ತಮ್ಮ ಎಲ್ಲಾ ಶಿಕ್ಷಣಗಳನ್ನು ಒಟ್ಟಿಗೆ ಮುಗಿಸಿ ಈಗ 4 ವರ್ಷದಿಂದ ಒಂದೇ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ರಾಘವ್ ಸೀತೆಯನ್ನ ತುಂಬಾ ವರ್ಷಗಳಿಂದ ನೋಡಿದ್ದರು. ಮದುಮಗಳ ಈ ವೇಷ ಅವನಿಗೆ ಹೊಸದು. ಅಂದು ಅವರ ಪ್ರಥಮ ರಾತ್ರಿ ತಿಳಿ ನೀಲಿ ಬಣ್ಣದ ಸೀರೆಯಲ್ಲಿ ದೇವತೆಯಂದೇ ಕಂಗೊಳಿಸುತ್ತಿದ್ಲು. ಅವನ ಹೆಸರಿನ ತಾಳಿ ಅವಳ ಎದೆಯ ಮೇಲೆ ಕಂಡವನಿಗೆ ಏನೋ ಒಂದು ಹೆಮ್ಮೆ. ಈ ಚೆಲುವೆ ನನ್ನವಳೆಂದು ಮಾತಿನ ಮಲ್ಲಿ ಸೀತೆ, ಇಂದು ಮೌನ ಗೌರಿ. ಅವಳ ಈ ಪರಿ ನಾಚಿಕೆ ಅವನಿಗೆ ಆಶ್ಚರ್ಯ. ಅವಳನ್ನ ಮೊದಲಿನಂತೆ ಮಾಡಲು ಅವನು ಪಟ್ಟ ಪರಿ ಅಷ್ಟಿಷ್ಟಲ್ಲ. ಅವಳಲ್ಲಿ ಹೊಸದಾಗಿ ಉದಯಿಸಿದ ನಾಚಿಕೆ ಸಂಕೋಚಗಳನ್ನ ಹೋಗಲಾಡಿಸಿ ಅವಳ ಒಪ್ಪಿಗೆಯೊಂದಿಗೆ ಸಂಪೂರ್ಣ ತನ್ನವಳನ್ನಾಗಿಸಿಕೊಂಡ. ದೂರದಲ್ಲೆಲ್ಲೋ ಗೀತೆಯೊಂದು ಕೇಳಿ ಬರುತ್ತಿತ್ತು ಚೆಲುವೆಯ ಅಂದದ ಮುಗಕ್ಕೆ. ಕೇಳಿದ್ರಲ್ವ ಈ ಒಂದು ಪುಟ್ಟ ಕಥೆಯನ್ನ. ಹಾಗೆಯೇ ಇವತ್ತು ಹೇಳಿದಂತಹ ಎರಡು ಕಥೆಗಳು ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686972796268692627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT NEET ಕೋಚಿಂಗ್ ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
5: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
4: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
7: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅನ್ನಂಗಾಯ್ತು.
5: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
4: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.

0: మా హీరో డాడీ.
1: ಹಲೋ ಗೆಳೆಯರೇ.
2: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: 6266.
1: Yes.
2: Hi, Sanju.
3: Hi, Geeta.
2: Sanju, ನಾ ವೋಟಿಂಗ್ ಹೋಗ್ತಿದ್ದೀನಿ.
3: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
2: ನಾಳೆ ಬರ್ತಿದ್ದಾನೆ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
5: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ಏನೇ, ಒಂದೇ ಮಗು ಸಾಕು ಅಂತನಾ?
10: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
9: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
11: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
12: How to make the heterogeneous mess that we have today take a decision in common and march in a cooperative way on that road which is bound.

ಜೈ ಬಿ, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾಸಿಕ್ನಲ್ಲಿ ಕಲಾರಾಮ್ ದೇವಸ್ಥಾನದ ಪ್ರವೇಶಕ್ಕಾಗಿ ಸತ್ಯಾಗ್ರಹ ಹಾಗೂ ದೇವಸ್ಥಾನದ ಪ್ರವೇಶ ಚಳವಳಿಯ ಆರಂಭದ ಒಂದು ಘಟ್ಟವನ್ನು ಓದ್ತಾ ಇದ್ದೇನೆ. ಭಾರತದ ಇತಿಹಾಸದಲ್ಲಿ 1930 ಇಸ್ವಿಯು ಕ್ರಿಯೆ ಹಾಗೂ ಪ್ರತಿಕ್ರಿಯೆಗಳ ವರ್ಷವಾಗಿತ್ತು. ಇದು ಹೊಸ ರೀತಿಯ ಚಿಂತನೆ ಹಾಗೂ ಹೊಸ ದೃಷ್ಟಿಕೋನಗಳು ಹಾಗೂ ತುಳಿತದ ಹೊಸ ವಿಧಾನಗಳ ಮತ್ತು ಮರುಮೈತ್ರಿಗಳ ವರ್ಷವಾಗಿತ್ತು. ಅದಕ್ಕಿಂತ ಮಿಗಿಲಾಗಿ ಅದು ಸತ್ಯಾಗ್ರಹಗಳ ಯುಗವಾಗಿತ್ತು. ಈ ವರ್ಷವೇ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ಸಿನ ಮುಂದಾಳತ್ವ ವಹಿಸಿ ಸ್ವತಂತ್ರ ಹೋರಾಟದ ಕೆಚ್ಚನ್ನು 1930 ಮಾರ್ಚ್ 12 ಹುಟ್ಟು ಹಾಕಿದ್ದರು. ಇಡೀ ದೇಶದಲ್ಲಿ ಅಶ್ವದಳದ ಪೊಲೀಸರ ಗುಂಡಿನ ಸುರಿಮಳೆ, ಕಾರಾಗೃಹ ವಾಸಗಳ ಪರಿಣಾಮವನ್ನು ಲೆಕ್ಕಿಸದೆ ಅಹಿಂಸಾತ್ಮಕವಾಗಿ ಅವುಗಳನ್ನು ಎದುರಿಸುವ ರಂಗವನ್ನು ನಿರ್ಮಿಸಿದ್ದರು. ಗಾಂಧಿಯವರ ದಂಡಿಯಾತ್ರೆ ಪ್ರಾರಂಭ ಆಗುವ 10 ದಿನಗಳ ಮೊದಲು ಭಾರತದ ಸಾಮಾಜಿಕ ಚಳವಳಿಯ ಜನಕರಾದಂತಹ ಅಂಬೇಡ್ಕರ್ ಅವರು ನಾಸಿಕ್ನಲ್ಲಿ ದೇವಸ್ಥಾನ ಪ್ರವೇಶ ಚಳವಳಿಯನ್ನು ಆರಂಭಿಸಿದರು. ಈ ಚಳವಳಿಗಳಿಗೆ ಕಳೆದ 3 ತಿಂಗಳುಗಳಿಂದ ತಯಾರಿ ನಡೆದಿತ್ತು. ಬೊಂಬಾಯಿಯಲ್ಲಿ ಕುಳಿತುಕೊಂಡೇ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಪತ್ರಗಳ ಹಾಗೂ ನಂಬಿಕಸ್ಥ ಸಹವರ್ತಿಗಳ ಮೂಲಕ ಈ ಸತ್ಯಾಗ್ರಹಕ್ಕೆ ಎಲ್ಲ ರೀತಿಯ ಮುಂದಾಳತ್ವ ಪ್ರೋತ್ಸಾಹವನ್ನು ನೀಡಿ ಚಳವಳಿಯನ್ನು ಸಂಘಟಿಸಿದ್ದರು. ನಾಸಿಕ್ ನಗರದ ಶೋಷಿತ ವರ್ಗಗಳ ಜನರು ಒಂದು ಸತ್ಯಾಗ್ರಹ ಸಮಿತಿಯನ್ನು ಮಾಡಿಕೊಂಡು ಕಾರ್ಯದರ್ಶಿ ಬಾಬುರಾವ್ ಗಾಯಕ್ವಾಡ್ ಅವರ ಮೂಲಕ ಕಲಾರಾಮ್ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಒಂದು ನಿಗದಿತ ದಿನಾಂಕದ ಒಳಗೆ ಈ ದೇವಸ್ಥಾನದ ಒಳಕ್ಕೆ ಪ್ರವೇಶಿಸಲು ಅಸ್ಪೃಶ್ಯರಿಗೆ ಅವಕಾಶ ಕಲ್ಪಿಸದೇ ಹೋದರೆ ಸತ್ಯಾಗ್ರಹ ಮಾಡುವುದಾಗಿ ತಿಳಿಸಿದ್ದರು. ನಾಸಿಕ್ಗೆ ಆಗಮಿಸಿ ಈ ದೇವಸ್ಥಾನದಲ್ಲಿದ್ದ ರಾಮನನ್ನು ಪೂಜಿಸುವ ನಮ್ಮ ಹಕ್ಕನ್ನು ಕಾಯ್ದುಕೊಳ್ಳಲು ಮತ್ತೊಂದು ಕರೆಯು ಅಸ್ಪೃಶ್ಯರಿಗೆ ರವಾನೆಯಾಗಿತ್ತು. ಸತ್ಯಾಗ್ರಹ ಸಮಿತಿಯ ಈ ಕರೆಗೆ ಒಗ್ಗಟ್ಟು ಇದಕ್ಕೆಂದೇ ವಿಶೇಷ ಚಪ್ಪರವನ್ನು ನಿರ್ಮಿಸಿದ್ದ ಸ್ಥಳದಲ್ಲಿ 15,000 ಜನ ಸ್ವಯಂ ಸೇವಕರು ಹಾಗೂ ಅಸ್ಪೃಶ್ಯ ಸದಸ್ಯರು ನೆರೆದರು. ನೆರೆದಿದ್ದವರಲ್ಲಿ ಪ್ರಮುಖರು ಎಂದರೆ ದೇವರಾಜ್ ನಾಯಕ್, ರಾಜ್ ಭೋಜ್ ಪ್ರಧಾನ್, ಶಿವ ಟರ್ಕರ್, ಪತಿತ ಪಾವನ ದಾಸ್ ಹಾಗೂ ಬಿಜಿ ಖೇರ್. ಕಡೆಗೂ ಎಲ್ಲರೂ ಎದುರು ನೋಡುತ್ತಿದ್ದ ದಿನ ಬಂದಿತ್ತು. ಅಂದು 1930 ಮಾರ್ಚ್ 2 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಅಲ್ಲಿನ ಪರಿಸ್ಥಿತಿ ಅವಲೋಕಿಸಿ ಯಾವ ರೀತಿ ಸತ್ಯಾಗ್ರಹ ಕೈಗೊಳ್ಳಬೇಕು ಎಂದು ನಿರ್ಧಾರ ತೆಗೆದುಕೊಳ್ಳಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಾವೇಶ ಆರಂಭವಾಯಿತು. ಕಲಾರಾಮ್ ದೇವಸ್ಥಾನದ ಕುರಿತು ಆಲೋಚನೆಯನ್ನು ಪ್ರಚೋದಿಸುವಂತಹ ಭಾಷಣವನ್ನು ಅಂಬೇಡ್ಕರ್ ಅವರು ಮಾಡಿದರು. ಇಂದು ನಾವು ಇನ್ನೇನು ದೇವಸ್ಥಾನ ಪ್ರವೇಶಿಸಲಿದ್ದೇವೆ ಎಂದು ಅವರು ಪ್ರಾರಂಭಿಸಿದರು. ಆದರೆ ಕೇವಲ ದೇವಸ್ಥಾನವನ್ನು ಪ್ರವೇಶಿಸುವುದರಿಂದ ನಮ್ಮ ಸಮಸ್ಯೆ ಬಗೆಹರಿಯುವುದಿಲ್ಲ. ನಮ್ಮ ಸಮಸ್ಯೆ ಇದಕ್ಕಿಂತ ಅಗಾಧವಾದುದು. ಅದು ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರಗಳನ್ನು ವ್ಯಾಪಿಸಿಕೊಂಡಿದೆ. ಕಲಾರಾಮ್ ದೇವಸ್ಥಾನದ ಪ್ರವೇಶ ಹಿಂದೂಗಳ ಮನದಲ್ಲಿ ಒಂದು ಭಾವನೆ ಬಿತ್ತುವ ಸಲುವಾಗಿ ಆಗುತ್ತಿದೆ. ಮೇಲ್ಜಾತಿಯ ಹಿಂದೂಗಳು ಹಲವಾರು ಯುಗಗಳಿಂದ ನಮಗೆ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಇದೇ ಹಿಂದೂಗಳು ಮಾನವೀಯತೆಯ ಆಧಾರದ ಮೇಲೆ ನಮಗೆ ನಮ್ಮ ಹಕ್ಕನ್ನು ನೀಡುವವರೇ ಎಂದು ತಿಳಿಯಲು ಈ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಪ್ರಶ್ನೆಗೆ ಸತ್ಯಾಗ್ರಹದ ಮೂಲಕ ಉತ್ತರ ಪಡೆಯುವ ಪ್ರಯತ್ನ ಮಾಡುತ್ತಿದೆ. ಮೇಲ್ಜಾತಿಯ ಹಿಂದೂಗಳು ನಮ್ಮನ್ನು ಅತ್ಯಂತ ಕೀಳಾಗಿ ಕಂಡರು ಹಾಗೂ ನಾಯಿ ಬೆಕ್ಕುಗಳಿಗಿಂತ ಕಡೆಯಾಗಿ ನಮ್ಮನ್ನು ಕಂಡರು. ಇವರು ನಮ್ಮನ್ನು ಮನುಷ್ಯರಂತೆ ಕಾಣುವವರೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯುವ ಪ್ರಯತ್ನ ನಮ್ಮದು. ಸತ್ಯಾಗ್ರಹವು ಈ ಪ್ರಶ್ನೆಗೆ ಉತ್ತರ ನೀಡಲಿದೆ. ಇದರಿಂದ ಹಿಂದೂಗಳ ಮನದಲ್ಲಿ ಒಂದು ಬದಲಾವಣೆ ತರುವ ಪ್ರಯತ್ನ ನಮ್ಮದು. ಆದ್ದರಿಂದ ಈ ಸತ್ಯಾಗ್ರಹದ ಯಶಸ್ಸು ಹಿಂದೂಗಳ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ.
ನಮ್ಮ ನಿಜವಾದ ಸಮಸ್ಯೆ ಕಲಾರಾಮ್ ದೇವಸ್ಥಾನದ ಪ್ರವೇಶದಿಂದ ಕೊನೆಗೊಳ್ಳುವುದಿಲ್ಲ. ಅದು ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನು ತರುವುದಿಲ್ಲ. ಆದರೆ ಮೇಲ್ಜಾತಿಯ ಹಿಂದೂಗಳ ಮನಸ್ಥಿತಿಯ ಪರೀಕ್ಷೆ ಇದು. ಹೊಸ ಯುಗದ ಹೊಸ ಚಿಂತನೆಗಳನ್ನು ಒಪ್ಪಿಕೊಳ್ಳುವ ಇಚ್ಛೆ ಹಿಂದೂಗಳಿಗೆ ಇದೆಯೋ ಎಂಬುದರ ಪರೀಕ್ಷೆ ಇದು. ಮನುಷ್ಯರನ್ನು ಮನುಷ್ಯರಂತೆ ಕಾಣಬೇಕು, ಆತನಿಗೆ ಎಲ್ಲ ರೀತಿಯ ಮಾನವೀಯ ಅಧಿಕಾರವನ್ನು ನೀಡಬೇಕು, ಮನುಷ್ಯನ ಗೌರವವನ್ನು ಕಾಪಾಡಬೇಕು, ಈ ವಿಷಯಗಳ ಪರೀಕ್ಷೆ ಆಗಲಿದೆ. ಈ ಗುರಿಯನ್ನು ಕಾಣಲೆಂದೇ ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿರುವ ಪ್ರಶ್ನೆ ಎಂದರೆ, ಮೇಲ್ವರ್ಗದ ಹಿಂದೂಗಳು ಅದೇ ರೀತಿ ನಡೆದುಕೊಂಡು ಈ ಸಮಾಜದಲ್ಲಿ ಜಾರಿಯಾಗುವಂತೆ ಮಾಡುವವರೇ ಎಂಬುದು ಮುಖ್ಯ ಪ್ರಶ್ನೆಯಾಗಿದೆ. ಈ ದೇವಸ್ಥಾನದಲ್ಲಿ ಕಲ್ಲಿನ ದೇವಮೂರ್ತಿ ಇರುವುದು ನಮಗೆ ತಿಳಿದಿದೆ. ಅದನ್ನು ಕಾಣುವುದರಿಂದ ಇಲ್ಲವೇ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಈ ದೇವಸ್ಥಾನ ಇದುವರೆಗೆ ಲಕ್ಷಗಟ್ಟಲೆ ಜನರು ಭೇಟಿ ಕೊಟ್ಟಿರಬಹುದು ಹಾಗೂ ದೇವರನ್ನು ಕಂಡಿರಬಹುದು. ಅವರೆಲ್ಲರ ಸಮಸ್ಯೆ ಪರಿಹಾರವಾಗಿ ಹೋಗಿದೆ ಎಂದು ಇದರ ಅರ್ಥವೇ? ನಮಗೆ ಇದು ತಿಳಿದಿದೆ. ಆದರೆ ಇಂದು ನಾವು ಹಮ್ಮಿಕೊಂಡಿರುವ ಸತ್ಯಾಗ್ರಹವು ಹಿಂದೂಗಳ ಮನಸ್ಥಿತಿಯಲ್ಲಿ ಬದಲಾವಣೆ ತರುವ ಸಲುವಾಗಿ ಈ ಒಂದು ನಿಯಮ ಉಳಿಸಿಕೊಂಡು ನಾವು ಇಂದಿನ ಸತ್ಯಾಗ್ರಹ ಪ್ರಾರಂಭ ಮಾಡುತ್ತಿದ್ದೇವೆ ಎಂದು ಅಂಬೇಡ್ಕರ್ ಭಾಷಣ ಮಾಡಿದರು. ಮಧ್ಯಾಹ್ನಕ್ಕೆ ಈ ಸಮಾವೇಶವನ್ನು ಮುಂದೂಡಲಾಯಿತು. ಪುನಃ 1:30 ಆರಂಭಗೊಂಡಿತು. ಮಧ್ಯಾಹ್ನ 3 ಜಮಾಯಿಸಿದ್ದ ಜನರೆಲ್ಲರೂ 4 ವಿಭಾಗಗಳಾಗಿ ತಮ್ಮನ್ನು ವಿಂಗಡಿಸಿಕೊಂಡರು ಹಾಗೂ 1 ಉದ್ದ ಮೆರವಣಿಗೆ ಕೈಗೊಂಡರು. ನಾಸಿಕ್ ನಗರದ ಇತಿಹಾಸದಲ್ಲಿ ಇದು ಅತ್ಯಂತ ದೊಡ್ಡ ಮೆರವಣಿಗೆಯಾಗಿತ್ತು. ಮೆರವಣಿಗೆಯ ಮುಂದೆ ಸೇನೆಯ ರೀತಿಯಲ್ಲಿ ವಾದ್ಯಗೋಷ್ಠಿ ಸಾಗುತ್ತಿತ್ತು. ಇದು ಅನೇಕ ಶೋಷಿತ ವರ್ಗದ ಜನರು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ದ್ಯೋತಕವಾಗಿತ್ತು. ಅದರ ಹಿಂದೆ ಸ್ಕೌಟ್ಸ್ನ ಒಂದು ಪಡೆ ಸಾಗುತ್ತಿತ್ತು. ಇವರ ಹಿಂದೆ ಸುಮಾರು 500 ಜನ ಸ್ತ್ರೀ ಸತ್ಯಾಗ್ರಹಿಗಳು ಸಾಗಿ ಬರುತ್ತಿದ್ದರು. ಇದು ಸಮಾಜದಲ್ಲಿ ಆಗುತ್ತಿದ್ದ ಕ್ರಾಂತಿಕಾರಿ ಬದಲಾವಣೆಯ ದ್ಯೋತಕವಾಗಿತ್ತು. ಅವರ ಹಿಂದೆ ಬರುತ್ತಿದ್ದುದು ಲೆಕ್ಕಕ್ಕೆ ಸಿಗಲಾರದಷ್ಟು ಸತ್ಯಾಗ್ರಹಿಗಳು. ಅತ್ಯಂತ ಉತ್ಸಾಹ, ಶ್ರದ್ಧೆ ಹಾಗೂ ಹುಮ್ಮಸ್ಸಿನಿಂದ ಸಾಗುತ್ತಿದ್ದ ಇವರಲ್ಲಿ ಗುರಿ ತಲುಪುವ ಅದಮ್ಯ ಬಯಕೆ ಎದ್ದು ಕಾಣುತ್ತಿತ್ತು. ಈ ಮೆರವಣಿಗೆಯು ಸಾಗಿ ಬಂದು ದೇವಸ್ಥಾನದ ಪೂರ್ವ ಭಾಗದ ಬಾಗಿಲನ್ನು ತಲುಪಿತು. ಈ ಸಮಯಕ್ಕೆ ಜಿಲ್ಲಾ ನ್ಯಾಯಾಧೀಶರು, ಪೊಲೀಸ್ ಸೂಪರಿಂಟೆಂಡ್ ಹಾಗೂ ನಗರದ ಉಚ್ಚ ನ್ಯಾಯಾಧೀಶರು ದೇವಸ್ಥಾನದ ಬಾಗಿಲ ಬಳಿ ನಿಂತಿದ್ದರು. ದೇವಸ್ಥಾನದ ಎಲ್ಲ ದ್ವಾರಗಳನ್ನು ಮುಚ್ಚಲಾಗಿತ್ತಾದ್ದರಿಂದ ಗೋದಾವರಿ ಘಾಟ್ನತ್ರ ಈ ಮೆರವಣಿಗೆಯು ಸಾಗಿತು. ಅಲ್ಲಿ ಒಂದು ಸಮಾವೇಶದ ರೂಪ ಪಡೆಯಿತು. ಪುನಃ ರಾತ್ರಿ 11:00 ಮುಖಂಡರೆಲ್ಲರೂ ಚರ್ಚಿಸಿ ದೇವಸ್ಥಾನದ ಬಾಗಿಲು ತೆರೆಯುವವರೆಗೂ ದ್ವಾರದ ಎದುರು ಅಹಿಂಸಾತ್ಮಕವಾಗಿ ಚಳುವಳಿ ಕೈಗೊಳ್ಳುವ ನಿರ್ಧಾರವನ್ನು ಕೈಗೊಂಡರು. ಹೀಗೆ ಐತಿಹಾಸಿಕ ಹೋರಾಟವೊಂದು 1930 March 3 ಆರಂಭವಾಯಿತು. ದೇವಸ್ಥಾನದ ದ್ವಾರದ ಎದುರು ಮೊದಲು ಸರದಿಯ ಅನುಸಾರ 125 ಪುರುಷರು ಹಾಗೂ 25 ಸ್ತ್ರೀಯರು ಧರಣಿ ಕೈಗೊಂಡರು. ಅವರು ದೇವಸ್ಥಾನದ 4 ದ್ವಾರಗಳಲ್ಲಿ ಕುಳಿತಿದ್ದರು. ಇನ್ನೂ ಸುಮಾರು 8,000 ಸತ್ಯಾಗ್ರಹಿಗಳು ತಮ್ಮ ಸರತಿಗಾಗಿ ಕಾಯ್ದು ಕುಳಿತಿದ್ದರು. ಆದರೆ ದೇವಸ್ಥಾನದ ಗೋಡೆಗಳಿಗೆ ಅಡ್ಡಲಾಗಿ ತಡೆಗಳನ್ನು ನಿರ್ಮಿಸಿ ದ್ವಾರಗಳನ್ನು ಮುಚ್ಚಲಾಗಿತ್ತು. ಸತ್ಯಾಗ್ರಹಿಗಳು ಹೊರಗೆ ಕುಕ್ಕರುಗಾಲಿನಲ್ಲಿ ಕುಳಿತರು, ಭಜನೆ ಹಾಗೂ ಚುಟುಕು ಪದ್ಯಗಳನ್ನು ಹಾಡುತ್ತಿದ್ದರು. ಇವರ ಸುತ್ತಲೂ ಇನ್ನೂ 3,000 ಜನರು ಜಮಾವಣೆಗೊಂಡಿದ್ದರು. ಆದರೆ ಪೊಲೀಸರು ಅತ್ಯಂತ ಎಚ್ಚರಿಕೆಯಿಂದ ಇದ್ದರು ಹಾಗೂ ಅವರೆಲ್ಲರ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದರು. ಪ್ರತಿಯೊಂದು ದ್ವಾರದಲ್ಲಿಯೂ ಶಸ್ತ್ರಸಜ್ಜಿತ ಪೊಲೀಸರನ್ನು ಕಾವಲು ಇರಿಸಲಾಗಿತ್ತು. ಇಬ್ಬರು ಮೊದಲ ದರ್ಜೆ ಮ್ಯಾಜಿಸ್ಟ್ರೇಟರನ್ನು ತುರ್ತು ಸಂದರ್ಭದ ನಿರ್ವಹಣೆಗಾಗಿ ನಿಯೋಜನೆ ಮಾಡಲಾಗಿತ್ತು. ಪೊಲೀಸ್ ಆಯುಕ್ತರಾದ ರೆನಾಲ್ಡ್ಸ್ ಎಂಬುವರು ತಮ್ಮ ಕಚೇರಿಯನ್ನು ದೇವಸ್ಥಾನದ ಹೊರಗೆ ಒಂದು ಟೆಂಟ್ಗೆ ಬದಲಾಯಿಸಿಕೊಂಡು ಬಿಟ್ಟಿದ್ದರು. ಇತ್ತ ದ್ವಾರಗಳನ್ನು ಮುಚ್ಚುತ್ತಾದ್ದರಿಂದ ಸ್ಪೃಶ್ಯರಿಗೂ ಪ್ರವೇಶ ಇಲ್ಲದಂತೆ ಆಗಿತ್ತು. ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಹಿಡಿಯುವುದು ಎಂದು ಅವರು ನಾಯಕರು ಮುಚ್ಚಿದ ದ್ವಾರದ ಒಳಗೆ ತಮ್ಮ ತಮ್ಮಲ್ಲಿಯೇ ಚರ್ಚೆ ಮಾಡುತ್ತಿದ್ದರು. ಒಂದು ವೇಳೆ ಹಿಂದೂಗಳಿಗೆ ಒಂದು ದ್ವಾರವನ್ನು ತೆಗೆದು ಇರಿಸಿದ್ದರೆ ಕಷ್ಟಕರವಾದ ಪರಿಸ್ಥಿತಿ ಉದ್ಭವ ಆಗುವ ಸಾಧ್ಯತೆ ಇತ್ತು. ಅಂದು ರಾತ್ರಿ ನಾಸಿಕ್ ನಗರದ ಸಾರ್ವಜನಿಕರ ಸಭೆ ನಡೆಸಲಾಯಿತು. ಅದರ ಅಧ್ಯಕ್ಷತೆಯನ್ನು ಶಂಕರಾಚಾರ್ಯರಾದ ಡಾಕ್ಟರ್ ಕುರ್ತಕೋಟಿ ವಹಿಸಿದ್ದರು.
ಆದರೆ ಇದು ಕೂಡ ಅಯೋಮಯತೆಯಲ್ಲಿಯೇ ಮುಕ್ತಾಯವಾಯಿತು. ಏಕೆಂದರೆ ಸಂಪ್ರದಾಯವಾದಿ ಹಿಂದೂಗಳೇ ಈ ಚರ್ಚೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸನಾತನಿಗಳು ಈ ಹೊತ್ತಿಗಾಗಲೇ ಬಹಳ ಎದರಿ ರೌಡಿಗಳಂತೆ ವರ್ತಿಸತೊಡಗಿದ್ದರು. ಅವರು ಈ ಚರ್ಚೆ ನಡೆಸುತ್ತಿದ್ದವರ ಮೇಲೆ ಕಲ್ಲುಗಳನ್ನು ಹಾಗೂ ಪಾದರಕ್ಷೆಗಳನ್ನು ಎಸೆಯತೊಡಗಿದರು. ಒಂದು ವೇಳೆ ಅಸ್ಪೃಶ್ಯರಿಗೆ ದೇವಾಲಯದ ಬಾಗಿಲುಗಳನ್ನು ತೆರೆದರೆ ಶ್ರೀರಾಮನನ್ನು ಹೊರಗೆ ಎಸೆದು ಬಿಡುವರು ಎಂಬಂತೆ ಕಾಣುತ್ತಿತ್ತು. ಈ ಸತ್ಯಾಗ್ರಹವು ಸುಮಾರು ಒಂದು ತಿಂಗಳವರೆಗೂ ನಿರಂತರವಾಗಿ ಮುಂದುವರಿಯಿತು. ಏಪ್ರಿಲ್ 9 ಬೆಳಗಾಯಿತು. ಅಂದು ರಾಮೋತ್ಸವದ ದಿನವಾಗಿತ್ತು. ಈ ಸಮಯಕ್ಕೆ ಹಿಂದೂಗಳು ಹಾಗೂ ಅಸ್ಪೃಶ್ಯರು ಒಂದು ಒಪ್ಪಂದಕ್ಕೆ ಬಂದಿದ್ದರು. ಎರಡು ಕಡೆಯ ಬಲಿಷ್ಠ ವ್ಯಕ್ತಿಗಳು ರಥವನ್ನು ಎಳೆಯುವುದು ಎಂದು ನಿರ್ಧಾರವಾಗಿತ್ತು. ಈ ದೃಶ್ಯವನ್ನು ಕಾಣಲು ಮಧ್ಯಾಹ್ನದ ಹೊತ್ತಿಗೆ ಸುಮಾರು 100 ಜನರು ದೇವಸ್ಥಾನದ ಮುಂಭಾಗದಲ್ಲಿ ನೆರೆದಿದ್ದರು. ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಕಡೆಯ ಆಯ್ದ ಬಲಿಷ್ಠ ಜನರೊಂದಿಗೆ ದ್ವಾರದ ಬಳಿ ನಿಂತಿದ್ದರು. ಆದರೆ ಅವರು ರಥ ಎಳೆಯುವಷ್ಟರಲ್ಲಿ ಹಿಂದೂ ಧರ್ಮದ ಕೆಲ ಸಮಾಜಘಾತುಕ ಶಕ್ತಿಗಳ ಜೊತೆ ಅವರು ವಾದ ವಿವಾದಗಳಲ್ಲಿ ತೊಡಗಿಸಿಕೊಳ್ಳಲೇಬೇಕಾಯಿತು. ಅನಂತರ ರಥವನ್ನು ಹಿಂದೂಗಳು ಮೊದಲೇ ಯೋಜನೆ ಮಾಡಿದ್ದಂತೆ ಒಂದು ಕಿರಿದಾದ ಮುಳ್ಳುಗಳಿಂದ ತುಂಬಿದ್ದ ರಸ್ತೆಯಲ್ಲಿ ಎಳೆದುಕೊಂಡು ಓಡಿ ಹೋಗಿಬಿಟ್ಟರು. ಇದರ ಇಕ್ಕೆಲಗಳಲ್ಲಿಯೂ ಪೊಲೀಸರ ಕಾವಲು ಇತ್ತು. ಆದರೂ ಕರ್ಡೇಕರ್ ಎಂಬ ಧೈರ್ಯಶಾಲಿ ಭಂಡಾರಿ ಯುವಕ ಪೊಲೀಸರ ಸರ್ಪಗಾವಲನ್ನು ಭೇದಿಸಿ ಹೋಗಿ ರಥವನ್ನು ಮುಟ್ಟಿದ್ದ. ಪೊಲೀಸರು ಗುಂಡನ್ನು ಹಾರಿಸಲು ಅನುಮತಿಗಾಗಿ ಕಾಯುತ್ತಿದ್ದರು. ಅಷ್ಟರಲ್ಲಿ ಅಸ್ಪೃಶ್ಯರ ಒಂದು ಗುಂಪು ಕಲ್ಲು ಗುಂಡುಗಳ ಮಳೆಯ ನಡುವೆಯೇ ರಥವನ್ನು ಎಳೆಯಲು ಪ್ರಾರಂಭಿಸಿದರು. ಕರ್ಡೇಕರ್ಗೆ ತೀವ್ರ ಗಾಯಗಳಾಗಿ ಆತ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಅವರ ಸುತ್ತಲಿದ್ದ ಜನರು ರಕ್ಷಿಸಿದರು. ಆದರೆ ಅವರು ತಮ್ಮ ರಕ್ಷಣೆಗೆಂದು ಉಪಯೋಗಿಸುತ್ತಿದ್ದ ಛತ್ರಿಗಳು ಕೂಡ ಛಿದ್ರವಾದ ನಂತರ ಅಂಬೇಡ್ಕರ್ ಅವರಿಗೆ ಕೂಡ ಸಣ್ಣ ಪುಟ್ಟ ಗಾಯಗಳಾದವು. ನಗರದಾದ್ಯಂತ ಅಸ್ಪೃಶ್ಯರು ಹಾಗೂ ಹಿಂದೂಗಳ ನಡುವೆ ಹೊಡೆದಾಟಗಳು ಮುಕ್ತವಾಗಿ ನಡೆದವು. ಈ ಸತ್ಯಾಗ್ರಹದಿಂದ ಅದೇ ಜಿಲ್ಲೆಯಲ್ಲಿದ್ದ ಸಂಪ್ರದಾಯವಾದಿ ಹಿಂದೂಗಳ ಮನದಲ್ಲಿ ಅಸ್ಪೃಶ್ಯರನ್ನು ಕುರಿತು ಮತ್ತಷ್ಟು ಕಹಿ ಭಾವನೆ ಉಂಟಾಯಿತು. ಈ ಕಾರಣದಿಂದ ಅಸ್ಪೃಶ್ಯರ ಮಕ್ಕಳನ್ನು ಶಾಲೆಗಳಿಂದ ಹೊರದಬ್ಬಲಾಯಿತು. ಅವರಿಗೆ ರಸ್ತೆಗಳನ್ನು ಮುಚ್ಚಲಾಯಿತು. ಅಲ್ಲದೆ ಅವರು ಹಿಂದೂಗಳಂತೆ ಸಮಾನ ಹಕ್ಕುಗಳನ್ನು ಕೇಳುತ್ತಿದ್ದರಿಂದ ಮಾರುಕಟ್ಟೆಯಲ್ಲಿ ಅವರಿಗೆ ಅಗತ್ಯ ಸಾಮಾನುಗಳು ಕೂಡ ದೊರೆಯದಂತಹ ಪರಿಸ್ಥಿತಿ ಏರ್ಪಟ್ಟಿತು. ಹಲವಾರು ಹಳ್ಳಿಗಳಲ್ಲಿ ಅಸ್ಪೃಶ್ಯರನ್ನು ಅತ್ಯಂತ ಹೀನಾಯವಾಗಿ ಕಾಣಲಾಯಿತು. ಈ ಎಲ್ಲ ಆಘಾತಗಳ ನಡುವೆಯೂ ನಾಸಿಕ್ನಲ್ಲಿಯೇ ಸತ್ಯಾಗ್ರಹ ಮುಂದುವರಿಯಿತು. ಎರಡು ಪಂಗಡಗಳನ್ನು ಒಮ್ಮತಕ್ಕೆ ತರುವ ಪ್ರಯತ್ನಗಳನ್ನು ಮಾಡಲಾಯಿತು. ಡಾಕ್ಟರ್ ಮೂಂಜೆ ಹಾಗೂ ಶಂಕರಾಚಾರ್ಯರಾದ ಡಾಕ್ಟರ್ ಕುರ್ತಕೋಟಿ ಅವರು ಒಂದು ಸಮ್ಮತದ ತೀರ್ಮಾನಕ್ಕೆ ಬರಲು ಪ್ರಯತ್ನ ಪಡುತ್ತಿದ್ದರು. ಅತ್ಯಂತ ಗಣ್ಯ ವ್ಯಕ್ತಿ ಎನಿಸಿಕೊಂಡ ಅತ್ಯಂತ ಶ್ರೀಮಂತ ಬಿರ್ಲಾ ಅವರು ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು 1930 ಏಪ್ರಿಲ್ ಮಧ್ಯಭಾಗದಲ್ಲಿ ಭೇಟಿ ಮಾಡುವ ಪ್ರಯತ್ನ ಪಟ್ಟರು. ಈ ಸತ್ಯಾಗ್ರಹದ ವಿಷಯದಲ್ಲಿ ಅಸ್ಪೃಶ್ಯರ ಮನೋಸ್ಥೈರ್ಯ ಯಾವ ಮಟ್ಟಕ್ಕೆ ಇತ್ತು ಎಂದರೆ ಈ ಪ್ರಖ್ಯಾತ ದೇವಸ್ಥಾನವನ್ನು ಸಂಪ್ರದಾಯವಾದಿ ಹಿಂದೂಗಳು 1 ವರ್ಷ ಕಾಲ ಮುಚ್ಚಿದ್ದರು. ಏಕೆಂದರೆ ಅಲ್ಲಿಯವರೆಗೂ ಈ ಸತ್ಯಾಗ್ರಹ ಮುಂದುವರೆದಿತ್ತು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
1: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
2: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
3: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
1: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
2: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
3: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಂದು ತರಕಾರಿಗಳಿಂದ ಅಷ್ಟೇ ಅಲ್ಲದೆ ಆ ತರಕಾರಿಗಳಿಂದ ಸಿಗುವಂತಹ ಸೊಪ್ಪು ಅಥವಾ ಒಂದು ಗೆಡ್ಡೆ ಅಥವಾ ನಾರು ಕೂಡ ತುಂಬಾ ಆರೋಗ್ಯಕ್ಕೆ ಉಪಯೋಗವನ್ನು ಕೊಡುತ್ತೆ. ಅಂತಹ ತರಕಾರಿಗಳಲ್ಲಿ ನುಗ್ಗೆಕಾಯಿ ಕೂಡ ಒಂದು. ಸ್ನೇಹಿತರೆ, ನುಗ್ಗೆಕಾಯಿಯಿಂದ ಆರೋಗ್ಯಕ್ಕೆ ಎಷ್ಟೊಂದು ಲಾಭ ಇದೆಯೋ ಅಷ್ಟೇ ಅದರ ಸೊಪ್ಪಿನ ಸೇವನೆಯಿಂದ ಕೂಡ ಇದೆ. ನುಗ್ಗೆಕಾಯಿನ ಬಳಕೆ ಸಾಮಾನ್ಯವಾಗಿ ಮಾಡೇ ಮಾಡಿರ್ತೀವಿ ಸ್ನೇಹಿತರೆ, ಅದರೊಟ್ಟಿಗೆ ನುಗ್ಗೆ ಸೊಪ್ಪು ಕೂಡ ಅದಕ್ಕಿಂತ ಡಬಲ್ ಆಗಿ ನಮಗೆ ಲಾಭ ಆರೋಗ್ಯಕ್ಕೆ. ಎಲ್ಲ ರೀತಿಯ ಅಮಿನೋ ಆಸಿಡ್ ಹೊಂದಿರುವ ಏಕೈಕ ಗಿಡವೆಂದರೆ ಅದು ನುಗ್ಗೆಕಾಯಿ ಗಿಡ. ನುಗ್ಗೆ ಸೊಪ್ಪಿನ ವೈದ್ಯಕೀಯ ಗುಣ ನಿಬ್ಬೆರಗಾಗಿಸುತ್ತೆ ಸ್ನೇಹಿತರೆ. ನಾರಿನ ಅಂಶ ಹೇರಳವಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಅತ್ಯುತ್ತಮ ಅಂತ ಹೇಳ್ತಾರೆ ಸಂಶೋಧನೆಗಳ ಪ್ರಕಾರ. ಒಳ್ಳೆಯ ನಿದ್ದೆ ಬೇಕೆಂದರೂ ನುಗ್ಗೆಕಾಯಿ ಸೇವನೆ ಬೆಸ್ಟ್ ಅಂತಲೇ ಹೇಳ್ತಾರೆ. ಎಲ್ಲ ಸೊಪ್ಪುಗಳ ಅಪ್ಪ ಅಂದರೆ ಅದು ನುಗ್ಗೆ ಸೊಪ್ಪಂತ ತಿಳಿಸ್ತಾರೆ. ವಾರಕ್ಕೆ ಒಂದೆರಡು ಬಾರಿಯಾದರೂ ಈ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಬಳಸೋದು ತುಂಬ ಉತ್ತಮ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ 300+ ಕಾಯಿಲೆಗಳಿಗೆ ರಾಮಬಾಣ ಅನ್ನುವ ಮಾತಿದೆ ಇತ್ತೀಚಿನ ಒಂದು ವರದಿಗಳ ಪ್ರಕಾರ. ನುಗ್ಗೆಕಾಯಿ ರಕ್ತಹೀನತೆಯಿಂದ ಮುಕ್ತಿಗೊಳಿಸುತ್ತೆ. ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿರೋದ್ರಿಂದ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತದೆ. ಇದರಲ್ಲಿ ಕ್ಯಾಲ್ಶಿಯಂ ಸಿಗೋದ್ರಿಂದ ಮೂಳೆಗಳು ಕೂಡ ಗಟ್ಟಿಯಾಗುತ್ತವೆ. ಹಾಗೆ ವೈರಲ್ ಇನ್ಫೆಕ್ಷನ್ ಕೂಡ ತಡೆಯುತ್ತೆ ಈ ನುಗ್ಗೆಕಾಯಿ ಸೇವನೆ ಮಾಡೋದ್ರಿಂದ. ಹಾಗೆ ಜೊತೆಗೆ ಸ್ನೇಹಿತರೆ, ಈ ನುಗ್ಗೆ ಸೊಪ್ಪಿನ ಬಳಕೆ ಎಷ್ಟೊಂದು ಉತ್ತಮ ಅಂದರೆ ಇದು ಕಿತ್ತಳೆ ಹಣ್ಣಿಗಿಂತ 7 ಪಟ್ಟು ಹೆಚ್ಚು ವಿಟಮಿನ್ ಸಿಯನ್ನು ಹೊಂದಿದೆ, ಹಾಲಿಗಿಂತ 4 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ, ಬಾಳೆಹಣ್ಣಿಗಿಂತ 3 ಪಟ್ಟು ಹೆಚ್ಚು ಪೊಟ್ಯಾಷಿಯಂ, ಕ್ಯಾರೆಟ್ಗಿಂತ 4 ಪಟ್ಟು ಹೆಚ್ಚು ವಿಟಮಿನ್ ಎ, ಪಾಲಕ್ಗಿಂತ 3 ಪಟ್ಟು ಹೆಚ್ಚು ವಿಟಮಿನ್ ಇ, ಬಾದಾಮಿಗಿಂತ 3 ಪಟ್ಟು ಹೆಚ್ಚು ವಿಟಮಿನ್ ಇ, ಮೊಟ್ಟೆಯ ಬಿಳಿಯ ಭಾಗಕ್ಕಿಂತ 2 ಪಟ್ಟು ಹೆಚ್ಚು ಪ್ರೋಟೀನ್ ಅಂಶವನ್ನು ಒಳಗೊಂಡಿದೆ ಈ ನುಗ್ಗೆ ಸೊಪ್ಪು. ಇತ್ತೀಚಿನ ದಿನಗಳಲ್ಲಿ ಈ ನುಗ್ಗೆ ಸೊಪ್ಪಿಂದ ಸಾಕಷ್ಟು ವಿವಿಧ ರೀತಿಯಲ್ಲಿ ಖಾದ್ಯಗಳನ್ನು ಮಾಡ್ತಾರೆ ಸ್ನೇಹಿತರೆ. ಈ ನುಗ್ಗೆ ಸೊಪ್ಪಿಂದ ಲೇಟೆಸ್ಟ್ ಆಗಿ ಟೀ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ನುಗ್ಗೆ ಸೊಪ್ಪಿನ ಪೌಡರನ್ನು ಮಾಡಿಕೊಂಡು ಟೀ ಮಾಡೋದು ಕೂಡ ಫೇಮಸ್ ಆಗಿದೆ. ಇದರೊಟ್ಟೊಟ್ಟಿಗೆ ಈ ನುಗ್ಗೆ ಸೊಪ್ಪನ್ನ ಬಳಸಿ ಹೆಸರುಬೇಳೆ ಪಲ್ಯ ಮಾಡ್ಬೋದು, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಬೋದು, ನುಗ್ಗೆಕಾಯಿ ಸೂಪ್ ಮಾಡ್ಬೋದು, ಜೊತೆಗೆ ನುಗ್ಗೆಕಾಯಿ ಸಾಂಬಾರು. ಅದರೊಟ್ಟೊಟ್ಟಿಗೆ ಈ ನುಗ್ಗೆ ಸೊಪ್ಪು ಕಡಲೆ ಬೀಜದ ಪುಡಿ ಪಲ್ಯ ಮಾಡ್ಬೋದು, ನುಗ್ಗೆ ಸೊಪ್ಪಿನ ಗೊಜ್ಜು, ನುಗ್ಗೆ ಸೊಪ್ಪಿನ ದಾಲ್, ನುಗ್ಗೆ ಸೊಪ್ಪಿನ ಪರೋಟ, ನುಗ್ಗೆಕಾಯಿ ಪಲ್ಯ, ಈ ರೀತಿಯಲ್ಲಿ ಹತ್ತು ಹಲವು ಬಗೆಯಲ್ಲಿ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ತರೇವಾರಿ ಅಡುಗೆಗಳನ್ನು ಮಾಡ್ಬೋದು. ಈ ದಿನ ಸ್ನೇಹಿತರೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನುಗ್ಗೆಕಾಯಿಯನ್ನು ಬಳಸ್ಕೊಂಡು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಸುಮಾ ನಟರಾಜ್ ಅವರು. ಸೊ ತಡ ಮಾಡೋದು ಬೇಡ, ಸುಮಾ ನಟರಾಜ್ ಅವರು ಈ ನುಗ್ಗೆಕಾಯಿಯನ್ನು ಬಳಸ್ಕೊಂಡು ಹೇಗೆ ಉಪ್ಪಿನಕಾಯಿಯನ್ನು ತಯಾರಿಸ್ತಾರೆ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: dance the day away.
1: Hi, Yashika. Hey, Gidya. ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನುಗ್ಗೆ ಸೊಪ್ಪಿನ ಉಪಯೋಗದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಈ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಆರೋಗ್ಯಕ್ಕೆ ಅನ್ನೋದನ್ನು ತಿಳಿಸ್ದೆ. ಹಾಗೆ ಈ ನುಗ್ಗೆ ಸೊಪ್ಪಿಂದ ಹಾಗೆ ನುಗ್ಗೆಕಾಯಿಯಿಂದ ಎಷ್ಟೆಲ್ಲ ಬಗೆಯಲ್ಲಿ ಅಡುಗೆಗಳನ್ನು ಮಾಡ್ಕೊಳ್ಬೋದು ಅನ್ನೋದು ಕೂಡ ಗೊತ್ತಾಯಿತು. ಅದರಲ್ಲಿ ಸ್ಪೆಷಲ್ ಆಗಿ ಈ ನುಗ್ಗೆಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ತುಂಬ ಕಡಿಮೆ ಸ್ನೇಹಿತರೆ. ಹಾಗಾದರೆ ಈ ನುಗ್ಗೆಕಾಯನ್ನ ಬಳಸಿ ಹೇಗೆ ಉಪ್ಪಿನಕಾಯಿ ಮಾಡ್ಕೊಳ್ಬೇಕು, ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಸುಮಾ ನಟರಾಜ್ ಅವರು ಇದ್ದಾರೆ. ತಡ ಮಾಡೋದು ಬೇಡ, ಸುಮಾ ನಟರಾಜ್ ಅವರಿಂದ ನುಗ್ಗೆಕಾಯಿ ಉಪ್ಪಿನಕಾಯನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಅವರಿಂದ ತಿಳಿಯೋಣ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ ನಟರಾಜ್. ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳ್ಕೊಡ್ತಾರದಂಥದ್ದು ಒಂದು ಉಪ್ಪಿನಕಾಯಿ. ಅದು ಯಾವಾಗಲೂ ಸೀಸನ್ ಇದ್ದಾಗ ಸಿಗುತ್ತೆ ಅಂತಂದಲ್ಲ, ಎಲ್ಲ ಟೈಮಲ್ಲೂ ಸಿಗುತ್ತೆ. ಅಂದು ನುಗ್ಗೆಕಾಯಿ, ನುಗ್ಗೆಕಾಯಲ್ಲೂ ಮಾಡ್ಬೋದಪ್ಪ ಅನ್ಕೋಬೋದು. ತರಕಾರಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ನುಗ್ಗೆಕಾಯಿ, ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣಿಗಿಂತ ಸ್ವಲ್ಪ ಗಾತ್ರದಲ್ಲಿ ಹುಣಸೆಹಣ್ಣು, ಆಮೇಲೆ ಒಣಮೆಣಸಿನ್ಕಾಯಿ ಪುಡಿ ಅಥವಾ ಖಾರದ ಪುಡಿ ಅಂತಂದು ಹೇಳ್ಬೋದು, ಮೆಂತೆ, ಸಾಸಿವೆ, ಉಪ್ಪು, ಆಮೇಲೆ ಸಾಸಿವೆ ಪುಡಿ, ಎಣ್ಣೆ, ಇಷ್ಟು ಬೇಕಾಗುತ್ತೆ. ಮಾಡುವಂಥ ವಿಧಾನ: ನುಗ್ಗೆಕಾಯಿ ಸ್ವಲ್ಪ ಬಲ್ತಿರಬೇಕು, ತುಂಬ ಬಲ್ತಿರಬಾರ್ದು, ಮೀಡಿಯಮ್ಮಾಗಿರಬೇಕು. ನೋಡಿ ಅಂತ ತೊಗೊಂಡು ಒಂದು ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಉಪ್ಪಿನಕಾಯಿ ಹೆಚ್ತೀವಲ್ಲ, ಹಾಗೆ ಹೆಚ್ಕೊಂಬಿಟ್ಟು ನಾವು ನೀರಿನಲ್ಲಿ ತೊಳ್ಕೊಂಡು, ತುಂಬ ದಪ್ಪ ಇತ್ತು ನಾರು ಅಂದರೆ ಸ್ವಲ್ಪ ತೆಗಿಬೇಕು, ಭಾಳ ತೆಗಿಬಾರ್ದು. ಹಾಗೆ ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡಿರ್ತೀವಿ, ನೆನೆಸ್ಕೊಂಬಿಟ್ಟು ನೀರಿನಲ್ಲಿ ಕಿವುಚ್ಬೇಕು. ಕಿವುಚಿ ರಸ ತೆಗೆದುಕೊಂಡು ಅದಕ್ಕೆ ಏನು ಮಾಡಬೇಕು ಅಂದರೆ, ಆ ರಸಕ್ಕೆ ಉಪ್ಪು, ಮೆಣಸಿನ ಪೌಡ್ರು, ಮೆಂತೆ ಪುಡಿ, ಸಾಸಿವೆ ಪುಡಿ ಮಾಡ್ಕೊಂಡು ಅದನ್ನು ಹಾಕಬೇಕು. ಚೆನ್ನಾಗಿ ಕಲಸ್ಕೋಬೇಕು. ಚೆನ್ನಾಗಿ ಕಲಸ್ಕೊಂಡು ಒಂದು ಬಾಣಲಿಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ, ಇದನ್ನು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಿಡಿಸ್ಬಿಟ್ಟು ಹಾಗೆ ಹುಣಸೆಹಣ್ಣು ಕಿವುಚಿಬಿಟ್ಟು ಅದನ್ನು ಸೇರಿಸ್ಕೋಬೇಕು. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಆಮೇಲೆ ಇದನ್ನು ಕುದೀತಾ ಇದ್ದಾಗ ನುಗ್ಗೆಕಾಯಿ ಹಾಕಬೇಕು. ನುಗ್ಗೆಕಾಯಿ ಹಾಕಿ ಅದೇ ನೀರಿನ ಅಂಶ ಹೋಗೋ ತನಕ ಕುದಿಸ್ಬೇಕು. ಅವಾಗ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ಸ್ನೇಹಿತರೆ, ನುಗ್ಗೆಕಾಯಿ ಉಪ್ಪಿನಕಾಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸುಮಾ ನಟರಾಜ್ ಅವರು. ಸೊ ನಾನು ಆಗಲೇ ಹೇಳ್ದಾಗೆ ಈ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯನ್ನ ಬಳಸಿ ಸಾಕಷ್ಟು ಅಡುಗೆಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಆದರೆ ಈ ನುಗ್ಗೆಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಸೊ ಈ ದಿನ ಸುಮಾ ನಟರಾಜ್ ಅವರು ತಿಳಿಸ್ಕೊಟ್ಟಂತಹ ಈ ನುಗ್ಗೆಕಾಯಿ ಉಪ್ಪಿನಕಾಯಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಇಷ್ಟ ಅನ್ಸುತ್ತೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಿವಮೊಗ್ಗದ ಸುಮಾ ನಟರಾಜ್ ಮೇಡಮ್ ಅವರು ಈ ನುಗ್ಗೆಕಾಯಿಯನ್ನು ಬಳಸ್ಕೊಂಡು ಹೇಗೆ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಈ ನುಗ್ಗೆಕಾಯಲ್ಲಿ ಕಬ್ಬಿಣಾಂಶ ಹೇರಳವಾಗಿರೋದ್ರಿಂದ ಈ ಇಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಸಿಗೋದ್ರಿಂದ ಮೂಳೆಗಳು ಕೂಡ ಗಟ್ಟಿಯಾಗತ್ತೆ. ಹಾಗೆ ವೈರಲ್ ಇನ್ಫೆಕ್ಷನ್ ಕೂಡ ತಡೆಯುತ್ತೆ ಈ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಿನ ಸೇವನೆಯಿಂದ. ಈ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಿನಿಂದ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ನಾನು ಆಗಲೇ ತಿಳಿಸಿದೆ. ಈ ನುಗ್ಗೆ ಸೊಪ್ಪಿನ ಹೆಸರುಬೇಳೆ ಪಲ್ಯ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ನುಗ್ಗೆಕಾಯಿ ಸೂಪು, ನುಗ್ಗೆಕಾಯಿ ಸಾಂಬಾರು, ನುಗ್ಗೆ ಸೊಪ್ಪಿನ ಕಡಲೆ ಬೀಜ ಪುಡಿಯ ಪಲ್ಯ, ನುಗ್ಗೆ ಸೊಪ್ಪಿನ ಗೊಜ್ಜು, ನುಗ್ಗೆ ಸೊಪ್ಪಿನ ದಾಲು, ನುಗ್ಗೆ ಸೊಪ್ಪಿನ ಪರೋಟ, ನುಗ್ಗೆಕಾಯಿ ಪಲ್ಯ ಅಂದರೆ ನುಗ್ಗೆಕಾಯಿ ಗೊಜ್ಜು ಕೂಡ ಮಾಡ್ಕೊಳ್ಬೋದು ಅಂತ ಹೇಳಿದೆ. ಅದರಲ್ಲೂ ಸ್ಪೆಷಲ್ ಆಗಿ ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಲೇಬೇಕು. ಯಾಕಪ್ಪ ಅಂದರೆ ಅಷ್ಟೊಂದು ಆರೋಗ್ಯಕ್ಕೆ ಲಾಭದಾಯಕವಾದ ಸೊಪ್ಪು ಅಂದರೆ ಅದು ನುಗ್ಗೆ ಸೊಪ್ಪು. ಇದ್ರ ಚಟ್ನಿ ಪುಡಿ ಮಾಡೋದು ಕೂಡ ತುಂಬ ಸರಳ ಸ್ನೇಹಿತರೆ. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತೀನಿ. ನುಗ್ಗೆ ಸೊಪ್ಪು 2 ಬಟ್ಲು, ಕಡಲೆಬೇಳೆ 3 ಚಮಚ, ಉದ್ದಿನಬೇಳೆ 2 ಚಮಚ, ಒಣ ಕೊಬ್ಬರಿ ಪುಡಿ 3 ಚಮಚ, ಧನಿಯಾ 2 ಚಮಚ, ಜೀರಿಗೆ 1 ಚಮಚ, ಬೆಳ್ಳುಳ್ಳಿ 1 ಗೆಡ್ಡೆ, ಕರಿಮೆಣಸು 1/2 ಚಮಚ, ಒಣಮೆಣಸಿನಕಾಯಿ ಅದರಲ್ಲಿ ಗುಂಟೂರು 5-6, ಬ್ಯಾಡಗೆ ಮೆಣಸಿನಕಾಯಿ 5-6, ಹುಣಸೆಹಣ್ಣು ನೆಲ್ಲಿಕಾಯಿ ಗಾತ್ರದಷ್ಟು, ಕಡಲೆ ಬೀಜ 2 ಚಮಚ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡಲಿಕ್ಕೆ. ಸಾಮಗ್ರಿಗಳೇನೋ ಹೇಳಿದೆ, ಆದರೆ ಈ ಮಾಡುವ ವಿಧಾನ ಕೂಡ ತುಂಬ ಮುಖ್ಯ ಅಲ್ವಾ ಸ್ನೇಹಿತರೆ? ಈ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಎಲೆಗಳನ್ನು ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಒಣಗಿಸ್ಕೊಳ್ಬೇಕು. ಆದರೆ ಸ್ನೇಹಿತರೆ, ಒಂದು ಮಾತು ನೆನಪಿರಲಿ, ಇದನ್ನು ಸೂರ್ಯನ ಬೆಳಕಿನಲ್ಲಿ ಒಣಗಿಸ್ಕೊಳ್ಬಾರ್ದು, ಮನೆಯೊಳಗೆ ಇದನ್ನು ಒಣಗಿಸ್ಕೊಳ್ಬೇಕು. ಒಂದು ಬಟ್ಟೆಯ ಮೇಲೆ ಅಥವಾ ಒಂದು ಟ್ರೇಯಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಮನೆಯೊಳಗೆ 3-5 ದಿನಗಳವರೆಗೆ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಈ ನುಗ್ಗೆ ಸೊಪ್ಪನ್ನು ಮುಟ್ಟಿದರೆ ಅಂದರೆ ಮುಷ್ಟಿಯಲ್ಲಿ ಹಿಡಿದ್ರೆ ಪುಡಿ ಪುಡಿ ಆಗಬೇಕು. ಆ ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನು ಒಣಗಿಸ್ಕೊಳ್ಬೇಕು. ಒಟ್ಟಾರೆ ಸ್ನೇಹಿತರೆ, ನೀರಿನಂಶ ಇಲ್ಲದಾಗೆ ಚೆನ್ನಾಗಿ ಉರ್ಕೊಳ್ಬೇಕು. ನಾವು ನುಗ್ಗೆ ಸೊಪ್ಪನ್ನು 3-4 ದಿನ ಯಾಕೆ ಒಣಗಿಸ್ಬೇಕು? ಹಾಗೆ ನಾವು ಬಾಣಲೆಲೆ ಹುರ್ಕೊಂಡು ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಈ ಬಾಣಲೆಲೆ ಇಟ್ಟು ಹುರ್ಕೊಂಡಾಗ ಅಂದರೆ ಫ್ರೈ ಮಾಡಿಕೊಂಡಾಗ ಈ ಸ್ವಲ್ಪ ಬಣ್ಣ ಕಪ್ಪಾಗಿಬಿಡತ್ತೆ, ಆಗ ಚಟ್ನಿ ಪುಡಿ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ 3-4 ದಿನ ಮನೆಯಲ್ಲೇ ಒಳಗಡೆ ಇಟ್ಕೊಂಡು ಒಣಗಿಸಿದಾಗ ಆ ಸೊಪ್ಪು ಕೂಡ ಹಸಿರಾಗಿರುತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ಟೇಸ್ಟಿ ಆಗಿರುತ್ತೆ. ನಂತರ ಸ್ನೇಹಿತರೆ, ನಾನು ಆಗಲೇ ಹೇಳ್ದಂತಹ ಎಲ್ಲ ಸಾಮಗ್ರಿಗಳನ್ನು ಒಂದೊಂದೇ ಸಾಮಗ್ರಿಗಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣನ್ನ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಮಿಕ್ಕ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ಕಾಳುಮೆಣಸು, ಒಣಮೆಣಸಿನಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ, ಜೊತೆಗೆ ಕಡಲೆ ಬೀಜ, ಕರಿಬೇವು ಸೊಪ್ಪು, ಈ ಎಲ್ಲ ಪದಾರ್ಥಗಳನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಬಾಣಲೆಯಲ್ಲಿ ಬಿಸಿ ಮಾಡಿಕೊಂಡಂತಹ ಈ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ತಣ್ಣಗಾದ್ಮೇಲೆ, ಬಿಸಿ ಕಡಿಮೆ ಆದಮೇಲೆ ಈ ಬೆಳ್ಳುಳ್ಳಿ ಹುಣಸೆಹಣ್ಣಿನ ಸಮೇತ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಒಂದೊಳ್ಳೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. 1 ತಿಂಗಳ ಕಾಲ ಇಟ್ಕೊಂಡು ಇದನ್ನು ಸೇವನೆ ಮಾಡ್ಬೋದು. ಚಪಾತಿಗೆ, ರೊಟ್ಟಿಗೆ, ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಲ್ಲಿ ಚಟ್ನಿ ಪುಡಿ ತಯಾರಿಸಿಟ್ಕೊಂಡ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗತ್ತೆ. ಈ ರೀತಿಯ ಚಟ್ನಿ ಪುಡಿಗಳು ನಮ್ಮ ಊಟದಲ್ಲಿ ಇದ್ದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ದಿನ ಸುಮಾ ನಟರಾಜ್ ಅವರು ತಿಳಿಸ್ಕೊಟ್ಟಂತಹ

ಅನ್ನು ತಳಕಿಕೊಳ್ಳುವ ರೀತಿಯಿಂದಾಗಿತ್ತು. ಹೀಗಾಗಿ ಒಂದೇ ಪ್ರಮಾಣದ ಆಕ್ಸಿಜನ್, ಹೈಡ್ರೋಜನ್ಗಳು ಹಾಗೂ ಕಾರ್ಬನ್ ಪರಮಾಣುಗಳಿದ್ದರೂ ಗುಣ ಸ್ವಭಾವಗಳಲ್ಲಿ ಭಿನ್ನವಾಗಿರುತ್ತಿದ್ದವು. ಕೇವಲ ಪರಮಾಣುಗಳ ಪ್ರಮಾಣವನ್ನು ತಿಳಿಯುವುದರಿಂದ ರಾಸಾಯನಿಕದ ಗುಣವನ್ನು ಅರಿಯಲು ಊಹಿಸಲಾಗುತ್ತಿರಲಿಲ್ಲ. ಇಂತಹುದೇ ಮತ್ತೊಂದು ರಾಸಾಯನಿಕ ಸ್ಟೀರಾಯ್ಡ್ಗಳು. ಇವು ನಮ್ಮ ದೇಹದಲ್ಲಿ ಅತ್ಯವಶ್ಯಕವಾದ ಹಲವು ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುತ್ತವೆ. ಉದಾಹರಣೆಗೆ, ರಕ್ತದೊತ್ತಡದ ಸಂದರ್ಭದಲ್ಲಿ ಹೆಸರಿಸುವ ಕೊಲೆಸ್ಟರಾಲ್, ಇಂತಹುದೊಂದೇ ರಾಸಾಯನಿಕ. ಹಲವು ಹಾರ್ಮೋನ್ಗಳು ಸ್ಟೀರಾಯ್ಡ್ಗಳೇ. ಒಂದೇ ಪ್ರಮಾಣದ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇರುವ ಸ್ಟೀರಾಯ್ಡ್ಗಳು ಬೇರೆ ಬೇರೆ ಕಾರ್ಯ ನಿರ್ವಹಿಸಬಹುದು ಎಂದು ಕಂಡುಕೊಳ್ಳಲಾಗಿತ್ತು. ಜೊತೆಗೆ ಅವುಗಳ ಆಕಾರದಲ್ಲಿಯೂ ವ್ಯತ್ಯಾಸಗಳಿರಬಹುದು ಎಂಬುದು ಆಗಷ್ಟೇ ಚಾಲ್ತಿಗೆ ಬರುತ್ತಿದ್ದ ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಹರಳುಗಳ ಅಧ್ಯಯನದ ತಂತ್ರದಿಂದ ಈ ಆಕಾರಗಳನ್ನು ನಿಷ್ಕರ್ಷಿಸುವುದು ಆರಂಭವಾಗಿತ್ತು. ವಿವಿಧ ಸ್ಟೀರಾಯ್ಡ್ಗಳಲ್ಲಿರುವ ವ್ಯತ್ಯಾಸಗಳಿಗೆ ಅವುಗಳ ರಚನೆಯಲ್ಲಿ ಆಕಾರದಲ್ಲಿ ಇರುವ ವ್ಯತ್ಯಾಸಗಳೇ ಕಾರಣ ಎಂದು ನಂಬಲಾಗಿತ್ತು. ಆದರೆ ಹೀಗೆ ಆಕಾರದಲ್ಲಷ್ಟೇ ವ್ಯತ್ಯಾಸವಿರುವ ವಿಭಿನ್ನ ಗುಣಗಳ ರಾಸಾಯನಿಕಗಳನ್ನು ಬೇರ್ಪಡಿಸಲಾಗುತ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಬಾರ್ಟನ್ ಈ ಎಲ್ಲಾ ಜಟಿಲ ಆಕಾರದ ರಾಸಾಯನಿಕಗಳನ್ನು ಕುರಿತ ಸಂಶೋಧನೆಯ ವಿವರಗಳನ್ನು ಒಟ್ಟು ಮಾಡಿ ತನ್ನದೇ ಒಂದು ತರ್ಕವನ್ನು ಮಂಡಿಸಿದ. ಆಕಾರದಲ್ಲಿರುವ ವ್ಯತ್ಯಾಸಗಳು ಉಂಟಾಗಲು ಬೇಕಾಗುವ ಶಕ್ತಿ ಬಹಳ ಕಡಿಮೆ, ಆದ್ದರಿಂದ ಈ ರಾಸಾಯನಿಕಗಳನ್ನು ಬೇರ್ಪಡಿಸುವುದು ಕಷ್ಟ. ಆದರೆ ಆ ವಿಭಿನ್ನ ಆಕಾರಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿ ಯಾವುದು ಹೆಚ್ಚು ಕ್ರಿಯೆಯಲ್ಲಿ ತೊಡಗಬಹುದು ಎಂದು ವಿಶ್ಲೇಷಿಸಿದರೆ ಅಂತಹವುಗಳನ್ನು ಪ್ರತ್ಯೇಕಿಸುವುದು ಸಾಧ್ಯ ಎನ್ನುವುದು ಇವನ ತರ್ಕವಾಗಿತ್ತು. ಈ ತರ್ಕವನ್ನು ಆತ ಉದಾಹರಣೆಗಳ ಮೂಲಕ ಪ್ರದರ್ಶಿಸಿದ. ಅಬಿಯೆಟಿಕ್ ಆಮ್ಲ ಎನ್ನುವುದು ಒಂದು ಡೈಟರ್ಪೀನು, ಅರ್ಥಾತ್ ಎರಡು ಬಳೆಗಳಂತಹ ಆಕಾರಗಳು ಜೋಡಿಸಿಕೊಂಡ ಅಣು. ಈ ಎರಡೂ ಬಳೆಗಳು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಿಕೊಂಡು ಹಲವು ಆಕಾರಗಳಾಗಬಹುದು. ಅಂತಹ ಆಕಾರಗಳಲ್ಲಿ ಕೆಲವಷ್ಟೇ ರಾಸಾಯನಿಕವಾಗಿ ಸಕ್ರಿಯವಾಗಿರಬಲ್ಲುದು ಎಂದು ಬಾರ್ಟನ್ ತರ್ಕಿಸಿದ. ಒಂದೇ ಅಣುಗಾತ್ರವಿರುವ ಆದರೆ ವಿಭಿನ್ನ ಆಕಾರವಿರುವ ಇಂತಹ ರಾಸಾಯನಿಕಗಳನ್ನು ಐಸೋಮರ್ಗಳು ಎನ್ನುತ್ತಾರೆ. ಐಸೋಮರ್ಗಳ ಆಕಾರವನ್ನು ನಿರ್ಧರಿಸುವ ವಿಧಾನವನ್ನು ಬಾರ್ಟರ್ ನಿರೂಪಿಸಿದ. ಈ ಮೂರು ಆಯಾಮದ ಚಿತ್ರಗಳಿಂದ ಯಾವ ಆಕಾರ ರಾಸಾಯನಿಕ ಕ್ರಿಯೆಯಲ್ಲಿ ಹೇಗೆ ತೊಡಗಿಕೊಳ್ಳುತ್ತದೆ ಎಂದು ತಿಳಿಯಬಹುದಾಗಿತ್ತು. 1950ರಲ್ಲಿ ಅಮೆರಿಕೆಯಲ್ಲಿ ಸಮಾವೇಶವೊಂದರಲ್ಲಿ ಭಾಗವಹಿಸಲು ತೆರಳಿದ್ದಾಗ ಅಲ್ಲಿನ ಸಂಶೋಧಕರ ಕಾರ್ಯಗಳನ್ನು ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದ. ತನ್ನ ವಿಚಾರಗಳನ್ನು ಪ್ರಕಟಿಸಿದ್ದ. ಇದು ಕನ್ಫರ್ಮೇಷನಲ್ ಅನಾಲಿಸಿಸ್ ಹಾಗೂ ಕನ್ಫರ್ಮೇಷನಲ್ ಕಾಂಪಿಟೇಷನ್ ಎನ್ನುವ ಶಾಸ್ತ್ರಕ್ಕೆ ಹಾದಿ ಮಾಡಿಕೊಟ್ಟಿತು. ಜಟಿಲವಾದ ಟರ್ಪಿನ್ಗಳಂತಹ ರಚನೆ ಇರುವ ರಾಸಾಯನಿಕಗಳ ಮೂರು ಆಯಾಮದ ಆಕಾರಗಳನ್ನು ವಿಶ್ಲೇಷಿಸುವ ಪರಿಪಾಠ ಆರಂಭವಾಯಿತು. ಬಾರ್ಟರ್ ಈ ಸಂಶೋಧನೆಗಾಗಿ 1969ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಗಳಿಸಿದ. ಆದರೆ ಅಷ್ಟಕ್ಕೆ ಈತನ ಸಂಶೋಧನೆಗಳು ನಿಲ್ಲಲಿಲ್ಲ. ಅಷ್ಟರಲ್ಲಿ ಈತನ ಮೊದಲ ಮದುವೆ ಮುರಿದಿತ್ತು. ನಿವೃತ್ತಿಯ ವಯಸ್ಸನ್ನು ಸಮೀಪಿಸುತ್ತಿದ್ದ. ಹೀಗಾಗಿ ಈತ ಫ್ರಾನ್ಸ್ಗೆ ತೆರಳಿದ್ದ. ಅಲ್ಲಿ ಹೊಸದೊಂದು ರಾಸಾಯನಿಕ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ನಿರ್ದೇಶಕನಾದ. 6-7 ವರ್ಷಗಳ ನಂತರ ಅಲ್ಲಿಯೂ ನಿವೃತ್ತಿಯ ವಯಸ್ಸು ಸಮೀಪಿಸಿದಾಗ ಪ್ಯಾರಿಸ್ ಅನ್ನು ತೊರೆದು ಅಮೆರಿಕಕ್ಕೆ ತೆರಳಿದ. ತನ್ನ ಜೊತೆಗಾತಿಯಾಗಿದ್ದ ಫ್ರೆಂಚ್ ಪ್ರಜೆಯನ್ನು ಮದುವೆಯಾಗಿದ್ದ. ಅಮೆರಿಕೆಯ ಟೆಕ್ಸಾಸ್ ಅಗ್ರಿಕಲ್ಚರ್ ಅಂಡ್ ಮೆಕ್ಯಾನಿಕಲ್ ವಿಶ್ವವಿದ್ಯಾನಿಲಯದಲ್ಲಿ ವಿಶೇಷ ಪ್ರೊಫೆಸರ್ ಆಗಿ ನೇಮಕಗೊಂಡ. ಅಲ್ಲಿಯೂ ಹೊಸದೊಂದು ಪ್ರಯೋಗಾಲಯವನ್ನು ಸ್ಥಾಪಿಸಿ ಹಲವಾರು ಔಷಧೀಯ ವಸ್ತುಗಳ ರಚನೆ ಹಾಗೂ ಕಾರ್ಯವಿಧಾನವನ್ನು ತಿಳಿಸುವ ಅಧ್ಯಯನಗಳನ್ನು ಮಾಡಿದ. ಕೈಗಾರಿಕೆಗಳಿಗೆ ಅಗತ್ಯವಾದ ಹಲವಾರು ರಾಸಾಯನಿಕಗಳ ತಯಾರಿಕೆಗೆ ನೆರವಾದ. ಅಮೆರಿಕೆಯಲ್ಲಿದ್ದಾಗ ಈತನ ಎರಡನೆಯ ಮಡದಿಯು ಕ್ಯಾನ್ಸರ್ಗೆ ಬಲಿಯಾದಳು. ಅನಂತರ ತನ್ನ ನೆರೆಯವಳೆ ಒಬ್ಬ ಮಹಿಳೆಯನ್ನು ಮತ್ತೆ ಮದುವೆಯಾದ. ಬಾರ್ಟನ್ ನನ್ನ ಸಂಶೋಧನೆಗಳ ಪ್ರಭಾವಕ್ಕೆ ಒಂದು ಉದಾಹರಣೆ ಸಾಕು. ಮನುಷ್ಯನ ದೇಹದಲ್ಲಿ ನೀರು ಲವಣಗಳ ಸಮತೋಲನವನ್ನು ಆಲ್ಡೋಸ್ಟೆರಾನ್ ಎನ್ನುವ ಹಾರ್ಮೋನು ನಿರ್ವಹಿಸುತ್ತದೆ. ಬಾರ್ಟನ್ ನನ್ನ ಸಂಶೋಧನೆಗೂ ಮೊದಲು ಪ್ರಪಂಚದಲ್ಲಿ ವಿವಿಧ ಪ್ರಯೋಗಾಲಯದಲ್ಲಿ ತಯಾರಾಗುತ್ತಿದ್ದ ಒಟ್ಟು ಆಲ್ಡೋಸ್ಟೆರಾನಿನ ಪ್ರಮಾಣ ಕೇವಲ ಕೆಲವು ಮಿಲಿಗ್ರಾಮ್ಗಳಾಗಿತ್ತು ಅಷ್ಟೇ. ಆದರೆ ಬಾರ್ಟನ್ನ ವಿಧಾನದಿಂದ ಅದನ್ನು ಹಲವು ಕಿಲೋಗಳ ಪ್ರಮಾಣದಲ್ಲಿ ತಯಾರಿಸುವುದು ಸಾಧ್ಯವಾಯಿತು.
ಇಂತಹ ಹಲವು ಹಾರ್ಮೋನ್ಗಳು

0: ಗಳು ನಿತ್ಯ ವೈದ್ಯಕೀಯದಲ್ಲಿ ಇಂದು ಬಳಕೆಯಾಗುತ್ತಿವೆ. ಅವುಗಳ ತಯಾರಿಕೆಗೆ ಬಾಟನ್ನ ತತ್ವಗಳು ಆಧಾರವಾಗಿವೆ. ಇಂತಹ ರಾಸಾಯನಿಕ ವಿಜ್ಞಾನಿ ನೊಬೆಲ್ ವಿಜೇತ ಸರ್ ಡೆರೆಕ್ ಬಾಟನ್ ಹುಟ್ಟಿದ ದಿನ ಇಂದು ಸೆಪ್ಟೆಂಬರ್ 8.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಅಮೃತೇಶ್ವರಿ ಬಿ, ಶ್ರೀ ಅಮೋಘ್ ದೊಡ್ಡಮನಿ ಮತ್ತು ಕುಮಾರಿ ಸಿಂಧು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪಾಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 396ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೆಸಿಡೆನ್ಸ್ ಟೈಮ್, ತಂಗು ಅವಧಿ ಅಥವಾ ವಸತಿ ಕಾಲ ಕನ್ನಡದಲ್ಲಿ. ಪೋಷಕಾಂಶಗಳ ಚಕ್ರದಲ್ಲಿ ಒಂದು ರಾಸಾಯನಿಕವು ಜೀವ ಭೂ ರಾಸಾಯನಿಕ ಚಕ್ರದ ಯಾವುದೇ ಒಂದು ಭಾಗದಲ್ಲಿ ತಂಗುವ ಅವಧಿ. ಎರಡನೇ ಅರ್ಥ ಜಲಶಾಸ್ತ್ರದಲ್ಲಿ ಪದಾರ್ಥವೊಂದು ಸಮುದ್ರಕ್ಕೆ ಸೇರಿದಾಗಿನಿಂದ ಹಿಡಿದು ಅಲ್ಲಿಂದ ಹೊರಬರುವವರೆಗೂ ದ್ರಾವಣ ರೂಪದಲ್ಲಿ ಸಮುದ್ರದಲ್ಲಿ ಕಳೆಯುವ ಸಮಯ. ಮೂರನೆಯ ಅರ್ಥ ಮಣ್ಣಿನಲ್ಲಿ ಅಥವಾ ಶಿಲೆಗಳಲ್ಲಿ ನೀರು ತಂಗುವ ಸರಾಸರಿ ಸಮಯ. ನಾಲ್ಕನೇ ಅರ್ಥದಲ್ಲಿ ನೀರು ಆವರ್ತನಗೊಳ್ಳುವಾಗ ಜಲಧರ, ಸರೋವರ, ನದಿ, ಸಮುದ್ರ ಮುಂತಾದ ಜಲ ಆಕಾರಗಳಲ್ಲಿ ತಂಗುವ ಸಮಯ. ಇದು ಆಳವಿಲ್ಲದ ಕಲ್ಲು ಮರಳುಗಳಿಂದ ಕೂಡಿದ ನೀರಿನ ಆಕಾರಗಳಲ್ಲಿ ಹಲವು ದಿನಗಳು ಇರಬಹುದು, ಅಥವಾ ಆಳವಾದ ಜಲಗಳಲ್ಲಿ ಸಾವಿರಾರು ವರ್ಷಗಳವರೆಗೂ ಇರಬಹುದು. ಪ್ರಪಂಚದಲ್ಲಿ ನೀರಿನ ತಂಗು ಅವಧಿ ಅಥವಾ ರೆಸಿಡೆಂಟ್ ಟೈಮ್, ವಾತಾವರಣದಲ್ಲಿ 9 ದಿನಗಳವರೆಗೂ ನೀರು ಹಾಗೆಯೇ ಇರುತ್ತದೆ. ಸಮುದ್ರದಲ್ಲಿ 2500 ವರ್ಷದವರೆಗೆ ನೀರು ಅಲ್ಲಿಯೇ ಇರುತ್ತದೆ. ಹಿಮಾನಿ ಅಥವಾ ಹಿಮಟೋಪಿಯಲ್ಲಿ 9700 ವರ್ಷಗಳವರೆಗೂ ನೀರು ಇರುತ್ತದೆ. ಸಿಹಿ ನೀರಿನ ಸರೋವರದಲ್ಲಿ 17 ವರ್ಷಗಳ ಕಾಲ ನೀರಿರುತ್ತದೆ. ನದಿಗಳಲ್ಲಿ 16 ದಿನಗಳ ಕಾಲ ನೀರಿರುತ್ತದೆ. ಮಣ್ಣಿನ ತೇವಾಂಶ ಕೇವಲ 1 ವರ್ಷದವರೆಗೂ ಇರುತ್ತದೆ. ಅಂತರ್ಜಲದಲ್ಲಿ ನೀರು 1400 ವರ್ಷಗಳವರೆಗೂ ತಂಗಿರುತ್ತದೆ. ಐದನೆಯ ಅರ್ಥ ಮಾಲಿನ್ಯ ಅಧ್ಯಯನದಲ್ಲಿ ಮಾಲಿನ್ಯಕರ ಒಂದು ಕಣಗಳು ವಾತಾವರಣದಲ್ಲಿ ತಂಗುವ ಸಮಯ. ಕಣಗಳ ವಸತಿ ಕಾಲವು ಕೆಳ ವಾತಾವರಣದಲ್ಲಿ ಟ್ರೋಪೋಸ್ಗೋಳ ಹಲವು ವಾರಗಳಿರಬಹುದು. ಮೇಲಿನ ಸ್ಟ್ರಾಟೋಗೋಳದಲ್ಲಿ ಹಲವಾರು ವರ್ಷಗಳವರೆಗೆ ಈ ಕಣಗಳು ತಂಗಬಹುದು. ಹಾಗಾಗಿ ಕ್ಲೋರೋಫ್ಲೋರೋಕಾರ್ಬನ್ಗಳು ನೆಲದಿಂದ ಬಿಡುಗಡೆಯಾಗಿ ಟ್ರೋಪೋಸ್ಪಿಯರ್ನಲ್ಲಿ ಸುಮಾರು 100 ವರ್ಷಗಳವರೆಗೆ ಇರುತ್ತವೆ. ಸೊ ಐದನೆಯ ಅರ್ಥ ರೋಗಶಾಸ್ತ್ರದಲ್ಲಿ ಬ್ಯಾಕ್ಟೀರಿಯಾ ಅಥವಾ ರೋಗಾಣುಗಳು ರೋಗ ಲಕ್ಷಣಗಳನ್ನು ಉಂಟು ಮಾಡುವ ಮುನ್ನ ಅತಿಥಿಯ ಜೀವಿಯ ಶರೀರದೊಳಗೆ ಸುಪ್ತವಾಗಿರುವ ಸಮಯ. ರೆಸಿಡಿಯಲ್, ಕನ್ನಡದಲ್ಲಿ ಶೇಷ ಅಥವಾ ಉಳಿಕೆ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಕಂಪ್ಲೀಟ್ ಆಗಿ ಅಥವಾ 100% ರಿಯಾಕ್ಷನ್ ಆಗದೇ ಇದ್ದಾಗ ಉಳಿದ ಭಾಗ, ಅಂದರೆ 90% ರಿಯಾಕ್ಷನ್ ಆದರೆ ಇನ್ನು 10% ಅದು ರೆಸಿಡ್ಯು ಎಂದು, ಅದನ್ನು ಹಜಾರ್ಡಸ್ ವೇಸ್ಟ್ ಎಂದು ಕರೆಯುತ್ತಾರೆ. ಸೊ ಸಂಖ್ಯಾಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯಲ್ಲಿ ಪರಿಗಣಿಸದೇ ಇರುವ ಮಾಹಿತಿ, ಈ ಮಾಹಿತಿಯಲ್ಲಿರುವ ಅಗಾಧ ವ್ಯತ್ಯಾಸವೇ ಇದಕ್ಕೆ ಕಾರಣವಾಗಿರಬಹುದು. ಶೇಷ ಮಾಹಿತಿಯು ಕೆಲವು ವೇಳೆ ಪರಿಸರ ಶಾಸ್ತ್ರಜ್ಞರಿಗೆ ಪರಿಸರದ ಪರಿಣಾಮದ ವಿವರಗಳನ್ನು ಕೊಡುತ್ತವೆ. ಎರಡನೆಯ ಅರ್ಥ, ಮಾಲಿನ್ಯ ನಿಯಂತ್ರಣದಲ್ಲಿ ವ್ಯರ್ಥ ಪದಾರ್ಥ ಅಥವಾ ಶಕ್ತಿ ಉತ್ಪಾದನಾ ಕ್ರಿಯೆಯ ಅಥವಾ ಉತ್ಪನ್ನಗಳ ಬಳಕೆಗೆ ಸಂದರ್ಭದಲ್ಲಿ ಅಥವಾ ಶಕ್ತಿಯ ಪರಿವರ್ತನೆಯ ಸಂದರ್ಭದಲ್ಲಿ ವ್ಯರ್ಥವಾಗುವ ಪದಾರ್ಥ ಅಥವಾ ಉತ್ಪನ್ನ ಅಥವಾ ಶಕ್ತಿ. ಉದಾಹರಣೆಗೆ, ಉಷ್ಣ ಸ್ಥಾವರಗಳಲ್ಲಿ ಉಷ್ಣದ ರೂಪದಲ್ಲಿ ಹೊಮ್ಮುವ ಶಕ್ತಿ ಮತ್ತು ಕಲ್ಮಶಗಳ ರೂಪದಲ್ಲಿ ಹೊರಹೊಮ್ಮುವ ಅನಿಲಗಳು, ಲೋಹದ ಅದುರಿನ ಸಂಸ್ಕರಣದಲ್ಲಿ ಉತ್ಪತ್ತಿಯಾಗುವ ಚಿತ್ತ. ಮಾರುಕಟ್ಟೆಯಲ್ಲಿ ಉಳಿಕೆ ಪದಾರ್ಥಗಳಿಗೆ ಬೆಲೆಯಿಲ್ಲ, ವೇಸ್ಟ್ ಇಟ್ ಈಸ್. ಆರ್ಥಿಕ ಬದಲಾವಣೆಗಳಾದಾಗ ಅಥವಾ ತಾಂತ್ರಿಕ ಮುನ್ನಡೆ ಸಾಧ್ಯವಾದಾಗ ಈ ಉಳಿಕೆಗಳಿಗೂ ಬೆಲೆ ಬರುವ ಸಾಧ್ಯತೆ ಇದೆ. ಈಗಾಗಲೇ ಲೋಹದ ಉಳಿದ ಚೂರುಗಳನ್ನು ಅಥವಾ ಗಾಜಿನ ಚೂರುಗಳನ್ನು ಪುನರಾವರ್ತಿಸಿ ಅಥವಾ ಪುನರ್ಬಳಕೆ ಮಾಡಿ ಹೊಸ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ. ಹೆಚ್ಚು ಹೆಚ್ಚು ವೇಸ್ಟ್ ಅಥವಾ ತ್ಯಾಜ್ಯ ಉಳಿದಷ್ಟು ಅದನ್ನು ವಿಲೇವಾರಿ ಮಾಡಲು ಅತ್ಯಂತ ಕಷ್ಟವಾಗುತ್ತದೆ. ನಗರಗಳಲ್ಲಿ ಉಳಿಯುವ ತ್ಯಾಜ್ಯ ಅದನ್ನು ರೀಸೈಕಲ್ ಮಾಡಬಹುದು, ಆದರೆ ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ ಉಳಿಯುವ ಶೇಷ ಭಾಗವನ್ನು ರೀಸೈಕಲ್ ಮಾಡಲು ಕಷ್ಟವಾಗುತ್ತದೆ. ರೀಸೈಕಲ್ ಮಾಡದೇ ಇದ್ದ ಪಕ್ಷದಲ್ಲಿ ಅದನ್ನು 1200 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಸುಟ್ಟು ಹಾಕುತ್ತಾರೆ. ಅದು ಸುಡಲು ತುಂಬ ಕಾಸ್ಟ್ಲಿ ಆದರೆ ಅಂಥದ್ದನ್ನು ನೆಲದಲ್ಲಿ ಹೂತು ಹಾಕುತ್ತಾರೆ. ರೆಸಿನ್, ರಾಳ, ಮರದ ತೊಗಟೆಗಳಿಂದ ಉಂಟಾಗುವ ಸ್ರವಣ. ಈ ದ್ರವರೂಪಿ ಸ್ರವಣವು ವಾತಾವರಣಕ್ಕೆ ತೆರೆದುಕೊಂಡರೆ ಗಟ್ಟಿಯಾಗುತ್ತದೆ. ರಾಳವು ಸಂಕೀರ್ಣ ಟರ್ಪೇನ್ ಅಥವಾ ಅಂತಹ ಕಾರ್ಬನಿಕ್ ಸಂಯುಕ್ತ ಪದಾರ್ಥಗಳಿಂದ ಸಸ್ಯಗಳಲ್ಲಿರುವ ಹಲವು ತೈಲ ಸ್ರವಣಗಳೇ ರಾಳ. ಹಲವು ಜಾತಿಗೆ ಸೇರಿದ ವೃಕ್ಷಗಳು ರಾಳವನ್ನು ಸ್ರವಿಸುತ್ತವೆ. ಉದಾಹರಣೆಗೆ, ಶಂಕುಧಾರಿ ಕೋನಿಫರಸ್ ವೃಕ್ಷಗಳು ರಾಳವನ್ನು ಸ್ರವಿಸುತ್ತವೆ. ರಾಳವು ವಿಶಿಷ್ಟ ಕೋಶಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಮರಗಳಲ್ಲಿ ಕೃತಕ ಗಾಯಗಳನ್ನು ಮಾಡಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವ ರಾಳವನ್ನು ತೆಗೆಯಲಾಗುತ್ತದೆ. ರಾಳವು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಈಥರ್, ಆಲ್ಕೋಹಾಲ್ ಮತ್ತು ಟರ್ಪೆಂಟೈನ್ ಮುಂತಾದ ದ್ರವಗಳಲ್ಲಿ ಕರಗುತ್ತದೆ. ರಾಳ ಪಡಸಾದ ಆಸ್ಫಟಿಕವಾದ ಪಾರಕ ಪದಾರ್ಥ. ಇದು ಹೊಳಪಿನಿಂದ ಕೂಡಿದೆ. ಇದನ್ನು ಉರಿಸಿದಾಗ ಹೊಗೆಯಿಂದ ಕೂಡಿದ ಜ್ವಾಲೆಯು ಹೊರಹೊಮ್ಮುತ್ತದೆ. ಕೃತಕ ಅಥವಾ ಸಂಶ್ಲೇಷಿತ ರಾಳದ ತಯಾರಿಕೆಯಿಂದ ನೈಸರ್ಗಿಕ ರಾಳದ ಪ್ರಾಮುಖ್ಯ ಕಡಿಮೆಯಾಗಿದೆ. ರಾಳವನ್ನು ಸ್ರವಿಸುವ ಸೋಪ್ ಔಷಧಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹೀಗಾಗಿ ರಾಳಕ್ಕೆ ಆರ್ಥಿಕ ಮೌಲ್ಯವಿದೆ. ವಾರ್ನಿಸಸ್ಗಳಲ್ಲಿ ಗಟ್ಟಿ ರೆಸಿನ್ನಿಂದ ಮತ್ತು ಮುಲಾಮುಗಳನ್ನು ಮೃದು ರೆಸಿನ್ನಿಂದ ತಯಾರಿಸಲಾಗುತ್ತದೆ. ಬಣ್ಣ, ವಾರ್ನಿಷ್, ಸೋಪ್ಗಳು, ಜಲಭೇದ್ಯ ಪದಾರ್ಥಗಳು, ಔಷಧಿ, ಊದುಬತ್ತಿ ಮುಂತಾದ ಪದಾರ್ಥಗಳ ತಯಾರಿಕೆಯಲ್ಲಿ ರಾಳ ವ್ಯಾಪಕವಾಗಿ ಬಳಕೆಯಾಗುತ್ತದೆ. ರಿಸೋರ್ಸ್, ಕನ್ನಡದಲ್ಲಿ ಸಂಪನ್ಮೂಲ. ಯಾವುದೇ ಜೀವಿಯು ಬದುಕುಳಿಯಲು ಅವಶ್ಯಕವಾದ ಪದಾರ್ಥ. ಉದಾಹರಣೆಗೆ, ನೀರು, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಪೋಷಕಾಂಶಗಳು ಇತ್ಯಾದಿ. ಇತ್ತೀಚೆಗೆ ಸಂಪನ್ಮೂಲದ ಅರ್ಧ ವಿವರಣೆ ಮಾನವರ ಬಳಕೆಗೆ ಅನುಕೂಲವಾಗಿ ವಿಸ್ತಾರಗೊಳ್ಳುತ್ತಿದೆ. ಮಾನವರು ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸುವ ಪದಾರ್ಥಗಳಿಗೂ ಸಂಪನ್ಮೂಲ ಎನ್ನುತ್ತಾರೆ. ಉದಾಹರಣೆಗೆ, ಭೂಮಿ, ಖನಿಜ, ಇಂಧನ ಇತ್ಯಾದಿ. ಕೆಲವೊಮ್ಮೆ ಸಂಪನ್ಮೂಲವೆಂದರೆ ಆಯಾ ಸಾಮಾಜಿಕ, ಆರ್ಥಿಕ ಹಾಗೂ ತಾಂತ್ರಿಕ ಪರಿಸ್ಥಿತಿಗಳಲ್ಲಿ ಬಳಸಬಹುದಾದ ಪದಾರ್ಥವೆಂದು ಹೇಳುವುದು ಉಂಟು. ಅಂದರೆ ಪರಿಸರದಲ್ಲಿ ದೊರಕುವ ಪದಾರ್ಥವೊಂದರ ನಿಕ್ಷೇಪದಲ್ಲಿ ಪ್ರಸ್ತುತ ತಂತ್ರಜ್ಞಾನಗಳಿಂದ ಸಂಸ್ಕರಿಸಿ ಬಳಸಬಹುದಾದದ್ದು ಮಾತ್ರ ಸಂಪನ್ಮೂಲವಾಗುತ್ತದೆ. ಉಳಿದದ್ದು ಅದು ತ್ಯಾಜ್ಯವಾಗುತ್ತದೆ. ಈಗ ಮಾನವನ ಸಂಪನ್ಮೂಲಕ್ಕೆ ಪದದ ಅರ್ಥವನ್ನು ವಿವರಿಸಲಾಗಿದೆ. ಸಂಪನ್ಮೂಲವನ್ನು ಬಳಕೆ ಸಂಪನ್ಮೂಲ ಅಂದರೆ ಪ್ರಸ್ತುತ ಬಳಕೆಗೆ ದೊರಕುವ ಸಂಪನ್ಮೂಲ ಮತ್ತು ಮೀಸಲು ಸಂಪನ್ಮೂಲ ಅಂದರೆ ಭವಿಷ್ಯತ್ತಿಗೆ ಬಳಕೆಗೆ ಮೀಸಲಾಗಿರುವ ಸಂಪನ್ಮೂಲಗಳೆಂದು ವಿಂಗಡಿಸಬಹುದು. ನೈಸರ್ಗಿಕ ಸಂಪನ್ಮೂಲಗಳು ಪರಿಸರದಿಂದ ದೊರಕುವ ಕಚ್ಚಾ ಪದಾರ್ಥಗಳು ಮತ್ತು ಶಕ್ತಿ ಆಕಾರಗಳಾಗಿವೆ. ಆದುದರಿಂದ ಇವುಗಳನ್ನು ಪ್ರಾಥಮಿಕ ಸಂಪನ್ಮೂಲಗಳೆನ್ನುತ್ತಾರೆ. ಉದಾಹರಣೆ

0: ಉದಾಹರಣೆಗೆ ಪೆಟ್ರೋಲಿಯಂ ತೈಲ, ಸೌದೆ. ಈ ಪದಾರ್ಥಗಳನ್ನು ಬಳಸಿ ತಯಾರಿಸುವ ಸಂಪನ್ಮೂಲ ದ್ವಿತೀಯ ಸಂಪನ್ಮೂಲಗಳು. ಪೆಟ್ರೋಲಿಯಂ ಸಂಸ್ಕರಣದಿಂದ ಉತ್ಪತ್ತಿಯಾಗುವ ಡೀಸೆಲ್, ಸೌದೆಯನ್ನು ದಹಿಸಿ ಪಡೆಯುವ ಇದ್ದಲು ದ್ವಿತೀಯಕ ಸಂಪನ್ಮೂಲಗಳು. ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳು ವಿವಿಧ ಕಾಲಾಂತರದಲ್ಲಿ ಸ್ವಯಂ ನವೀಕರಿಸಿಕೊಳ್ಳುತ್ತವೆ. ಖನಿಜ ನಿಕ್ಷೇಪಗಳು ಶೇಖರಣೆಗೆ ಲಕ್ಷಾಂತರ ವರ್ಷಗಳೇ ಬೇಕು. ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳೆಂದು ವಿಂಗಡಿಸುವುದು ಮಾನವರ ಜೀವಿತಾವಧಿಯ ದೃಷ್ಟಿಯಿಂದ. ಮಾನವರು ಜೀವಿತಾವಧಿಯಲ್ಲಿ ಕೆಲವು ಸಂಪನ್ಮೂಲಗಳನ್ನು ಮಾತ್ರ ನವೀಕರಿಸಬಹುದು ಅಥವಾ ನವೀಕರಣಗೊಳ್ಳುತ್ತವೆ. ಉದಾಹರಣೆಗೆ ಜೈವಿಕ ರಾಶಿ, ಪ್ರಕೃತಿಯ ನಿಯಮಗಳ ನೈಸರ್ಗಿಕ ಸಂಪನ್ಮೂಲಗಳ ಪ್ರಮಾಣ, ಅವು ದೊರೆಯುವ ಸ್ಥಳ, ಹಂಚಿಕೆ ಮತ್ತು ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ರಿಸೋರ್ಸ್ ಮ್ಯಾನೇಜ್ಮೆಂಟ್, ಕನ್ನಡದಲ್ಲಿ ಸಂಪನ್ಮೂಲ ನಿರ್ವಹಣೆ. ಸಂಪನ್ಮೂಲವನ್ನು ದಕ್ಷವಾಗಿ ವೈಜ್ಞಾನಿಕವಾಗಿ ನಿರ್ವಹಿಸುವುದು, ಅಂದರೆ ಸಂಪನ್ಮೂಲದಿಂದ ಅತಿ ಹೆಚ್ಚು ಲಾಭ ದೊರಕುವಂತೆ, ವ್ಯರ್ಥ ಪದಾರ್ಥಗಳು ಕಡಿಮೆ ಉತ್ಪತ್ತಿಯಾಗುವಂತೆ ನೋಡಿಕೊಳ್ಳುವುದು. ಸಂಪನ್ಮೂಲಗಳ ಸಮಾನ ಹಂಚಿಕೆ, ಪರಿಸರ ಸ್ವಚ್ಛತೆ, ಆರ್ಥಿಕ ಮತ್ತು ಸಾಮಾಜಿಕ ಹೊಂದಿಕೆ ಮುಂತಾದವುಗಳು ಸಂಪನ್ಮೂಲ ನಿರ್ವಹಣೆಯಲ್ಲಿ ಅತಿ ಮುಖ್ಯ. ಬೆಳೆಯುತ್ತಿರುವ ಜನಸಂಖ್ಯೆ, ಹೆಚ್ಚುತ್ತಿರುವ ಸಂಪನ್ಮೂಲಗಳ ಬಳಕೆ ಮತ್ತು ಅವುಗಳ ಅವೈಜ್ಞಾನಿಕ ನಿರ್ವಹಣೆ ಇತ್ಯಾದಿಗಳು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಗೆ ಕಾರಣವಾಗಿವೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನೆಯಿಂದ ನಿರ್ವಹಿಸುವಾಗ ಇಡೀ ಭೂಮಂಡಲದ ಹಿತದೃಷ್ಟಿಯನ್ನು ಗಮನದಲ್ಲಿಡಬೇಕಾಗುತ್ತದೆ. ಪರಿಸರ ನಿರ್ವಹಣೆಯಲ್ಲಿ ಸರ್ಕಾರದ ಪಾತ್ರವು ಮಹತ್ವವಾಗಿದೆ. ಸಾರ್ವಜನಿಕ ಸಂಪನ್ಮೂಲಗಳ ನಿರ್ವಹಣಾ ನೀತಿಯನ್ನು ಸ್ಪಷ್ಟಗೊಳಿಸುವುದು, ಪರಿಸರ ರಕ್ಷಣೆಗಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು, ಸಂಪನ್ಮೂಲಗಳ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಸೂಕ್ತವಾಗಿ ನಿರ್ವಹಿಸುವುದು ಇತ್ಯಾದಿಗಳು ಸಂಪನ್ಮೂಲ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಕೆಲವು ಕ್ರಮಗಳು. ಸಂಪನ್ಮೂಲ ನಿರ್ವಹಣೆಯಲ್ಲಿ ಅತಿ ಮುಖ್ಯವಾದ ಅಂಶಗಳೆಂದರೆ ಸಂಪನ್ಮೂಲವನ್ನು ಬರಿದುಗೊಳಿಸದೆ ವಿವೇಚನೆಯಿಂದ ನಿರಂತರವಾಗಿ ದೊರಕುವಂತೆ ಬಳಸುವುದು ಮತ್ತು ಸಂಪನ್ಮೂಲವು ವ್ಯರ್ಥವಾಗದಂತೆ ಹಾಗೂ ಮಾಲಿನ್ಯವು ಸೃಷ್ಟಿಯಾಗದಂತೆ ನೋಡಿಕೊಳ್ಳುವುದು. ಇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಎಂದು ಹೇಳುತ್ತಾರೆ ಅಥವಾ ಸುಸ್ಥಿರವಾದ ಅಭಿವೃದ್ಧಿ. ರಿಸೋರ್ಸ್ ರೀಸೈಕಲಿಂಗ್, ಸಂಪನ್ಮೂಲಗಳ ಪುನರ್ವರ್ತನೆ ಅಥವಾ ಪುನರ್ಬಳಕೆ. ರಿಸೋರ್ಸ್ ರಿಸರ್ವ್, ಸಂಪನ್ಮೂಲಗಳ ಮೀಸಲು. ಪರಿಸರ ಶಾಸ್ತ್ರದಲ್ಲಿ ಪರಿಸರದಲ್ಲಿ ದೊರಕುವ ಒಟ್ಟು ಸಂಪನ್ಮೂಲ ನಿಕ್ಷೇಪದಲ್ಲಿ ಪ್ರಸ್ತುತ ಲಭ್ಯವಿರುವ ತಂತ್ರಜ್ಞಾನಗಳಿಂದ ಸಂಸ್ಕರಿಸಬಹುದಾದ ಮತ್ತು ಭವಿಷ್ಯತ್ತಿಗೆ ಬಳಕೆಗೆಂದು ಮೀಸಲಿರಿಸಿದ ಸಂಪನ್ಮೂಲ. ಸಂಪನ್ಮೂಲ ಮೀಸಲನ್ನು ಅವಶ್ಯಕತೆ ಬಿದ್ದಾಗ ಮಾತ್ರ ಬಳಸುತ್ತಾರೆ. ಮೀಸಲು ನಿಕ್ಷೇಪಗಳನ್ನು 4 ವಿಧವಾಗಿ ವಿಂಗಡಿಸಬಹುದು. ಸೂಚಿಸಲ್ಪಟ್ಟ ಸಂಪನ್ಮೂಲ ಮೀಸಲು ಇಂಡಿಕೇಟೆಡ್ ರಿಸರ್ವ್ನಲ್ಲಿ ಹಲವು ವೈಜ್ಞಾನಿಕ ವಿಧಾನಗಳಿಂದ ಹಾಗೂ ಭೂವೈಜ್ಞಾನಿಕ ದಾಖಲೆಗಳಿಂದ ಸಂಪನ್ಮೂಲವಿರಬಹುದೆಂದು ಅಂದಾಜು ಮಾಡುತ್ತಾರೆ. ಮೀಸಲು ಸಂಪನ್ಮೂಲ ಇನ್ಫರ್ಡ್ ರಿಸರ್ವ್ನಲ್ಲಿ ಯಥಾರ್ಥ ಅಳತೆಯನ್ನು ಮಾಡದೆ ನಿಕ್ಷೇಪದ ಗುಣ, ಸ್ವಭಾವ ಮತ್ತು ಹಿಂದಿನ ಅನುಭವಗಳ ಆಧಾರದ ಮೇಲೆ ಸಂಪನ್ಮೂಲವಿದೆ ಎಂದು ಅಂದಾಜು ಮಾಡುತ್ತಾರೆ. ಶಕ್ಯತಾ ಸಂಪನ್ಮೂಲ ಮೀಸಲು ಪೊಟೆನ್ಷಿಯಲ್ ರಿಸರ್ವ್ ಎಂದರೆ ಇನ್ನೂ ಕಂಡುಹಿಡಿಯದ ಆದರೆ ಇರಬಹುದಾದುದೆಂದು ಊಹಿಸಿರುವ ಸಂಪನ್ಮೂಲ. ರುಜುವಾತಾದ ಸಂಪನ್ಮೂಲ ಮೀಸಲು ಪ್ರೂವ್ಡ್ ರಿಸರ್ವ್ ಎಂದರೆ ಗಣಿಗಾರಿಕೆ, ಸುರಂಗ ಕೊರೆಯುವಿಕೆ ಮುಂತಾದ ಹಲವು ವೈಜ್ಞಾನಿಕ ವಿಧಾನಗಳಿಂದ ಸ್ಪಷ್ಟವಾಗಿ ಇದೆ ಎಂದು ಗುರುತಿಸಲ್ಪಟ್ಟಿರುವ ಸಂಪನ್ಮೂಲ. ಇಲ್ಲಿಗೆ 396ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪ್ರಥಮಾಶ್ವಾಸದ 116ನೆಯ ಪದ್ಯ. ಆ ಪದ್ಯ ಹೀಗಿದೆ. ವಿನಯದಿ ನಿತ್ತ ಬನ್ನಿರಿ ಮೆಂಬ ಬೋಲಿಂಚರದಿಂದ ಮೊಯ್ಯ ನೊಯ್ಯನೆ ಮರಿದುಂಬಿ

0: ಮೊರೆವು ಅಳ್ಕರೊಳ್ ಒಲ್ದು ಎರ ಪಂತೆ ತಳ್ತ ಪೂವಿನ ಪೊಸ ಗೊಂಚಲಿಮ್ಮರ ನಿದೇ ನೆಸದಿರ್ದುವೋ ಕಲ್ತುವಾಗದೆ ವಿನಯ ಮನೀತ ಪೋಧರರ ಕೈಯೊಳೆ ಸಾಕ್ಷಿಗಳು ನಗೇಂದ್ರದ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ವಿನಯದಿಂ ಇತ್ತ ಬನ್ನಿಂ ಇರಿಂ ಎಂಬ ಓಲ್ ಇಂಚರದಿಂದಂ ಒಯ್ಯನೆ ಒಯ್ಯನೆ ಮರಿದುಂಬಿಗಳು ಮೊರೆವು ಅಳ್ಕರೊಳ್ ಒಲ್ದು ಎರಪಂತೆ ತಳ್ತ ಪೂವಿನ ಪೊಸ ಗೊಂಚಲಿಂ ಮರಂ ಇದೇನೆಸದಿರ್ದುವೋ ಕಲ್ತುವು ಆಗದೆ ವಿನಯಮಂ ಈ ತಪೋಧರರ ಕೈಯೊಳೆ ಶಾಖಿಗಳು ನಗೇಂದ್ರದ. ಈ ಪದ್ಯವನ್ನು ಗಮನಿಸಬೇಕು. ಅದರಲ್ಲಿ ಮೊದಲ ಸಾಲಿನಲ್ಲಿ ಪಂಪ ಈ ತುಂಬಿಗಳು ಹೇಗೆ ಮೊರೆಯುತ್ತಿದ್ದವು ಎನ್ನುವುದನ್ನು ವರ್ಣಿಸ್ತಾ ಆ ವರ್ಣನೆಯ ಒಂದು ಝೇಂಕಾರ ಅಥವಾ ದುಂಬಿಗಳ ಝೇಂಕಾರ ಪದ್ಯದಲ್ಲಿ ಬರುವ ಹಾಗೆ ಅದನ್ನು ಅನುಕರಣೆ ಕೂಡ ಮಾಡ್ತಾನೆ. ಆ ಅನುಕರಣೆ ತನಗೆ ತಾನೇ ಸ್ಪಷ್ಟ ಆಗ್ತದೆ. ಇನ್ನೊಂದು ಸಲ ಅದನ್ನು ಗಮನಿಸ್ಬೋದು. ವಿನಯದಿ ನಿತ್ತ ಬನ್ನಿ ಮಿರಿ ಮೊಂಬ ಓಲಿಂಚರದಿಂದ ಮೊಯ್ಯ ನೊಯ್ಯನೆ ಮರಿ ದುಂಬಿಗಳ್ ಮೊರೆವು ಎನ್ನುವಲ್ಲಿ ಮತ್ತೆ ಮತ್ತೆ ಬರುವಂತಹ ಅನುಸ್ವಾರದಿಂದ ತುಂಬಿಗಳ ಝೇಂಕಾರವನ್ನು ಪಂಪ ಮನಮುಟ್ಟುವ ಹಾಗೆ ನಮ್ಮ ಗಮನಕ್ಕೆ ಬರುವ ಹಾಗೆ ಮಾಡ್ತಾನೆ. ವಿನಯದಿಂ ಇತ್ತ ಬನ್ನಿ ಈ ಕಡೆಗೆ ಬನ್ನಿ ಇರಿ ಎಂಬ ಓಲ್ ಇಂಚರದಿಂದ ಒಯ್ಯನೆ ಒಯ್ಯನೆ ಇಲ್ಲಿ ಬಂದಿರುವಂಥ ಅನುಸ್ವಾರವನ್ನು ಗಮನಿಸು. ವಿನಯದಿಂ ಇತ್ತ ಬನ್ನಿಂ ಇರಿಂ ಎಂಬ ಓಲ್ ಇಂಚರದಿಂದಂ ಒಯ್ಯನೆ ಒಯ್ಯನೆ ಹೀಗೆ ಎಲ್ಲ ಕಡೆಗೆ ಬರುವಂತಹ ಅನುಸ್ವಾರ ಹಾಗೆ ಅನುನಾಸಿಕ ಒಯ್ಯನೆ ಒಯ್ಯನೆ ಈ ಪದಗಳ ಮೂಲಕ ಪಂಪ ಪರಿಣಾಮಕಾರಿಯಾಗಿ ತುಂಬಿಗಳ ಅಂದರೆ ಮರಿದುಂಬಿಗಳ ಝೇಂಕಾರವನ್ನು ನಮ್ಮ ಇಂದ್ರಿಯಗಳಿಗೆ ಗ್ರಾಹ್ಯವಾಗುವ ಹಾಗೆ ಮಾಡ್ತಾನೆ. ಆ ತುಂಬಿಗಳು ಮೊರೆಯುತ್ತಿದ್ದವಂತೆ ಹೇಗೆ ವಿನಯದಿಂ ವಿನಯದಿಂದ ಮೊರೆಯುತ್ತಿದ್ದು ಇತ್ತ ಬನ್ನಿಂ ಈ ಕಡೆಗೆ ಬನ್ನಿರಿ ಇರಿ ಇಲ್ಲಿ ಕುಳಿತುಕೊಳ್ಳಿ ಎನ್ನುವ ಹಾಗೆ ಇಂಚರದಿಂದ ಒಂದೇ ರೀತಿಯಾಗಿ ತುಂಬಿಗಳು ಮೊರೆಯುತ್ತಿದ್ದವಂತೆ. ಅಂದರೆ ಶತಶೃಂಗ ಪರ್ವತವನ್ನು ಉಳಿದು ಬೇರೆ ಕಡೆಯಲ್ಲಿ ತುಂಬಿಗಳು ಮೊರೆಯುತ್ತವೆ, ಆದರೆ ಇಲ್ಲಿಯ ತುಂಬಿಗಳ ಮೊರೆಯುವಿಕೆ ವಿಶೇಷವಾಗಿತ್ತು. ಆ ಮೊರೆಯುವಿಕೆಯಲ್ಲಿ ವಿನಯವಿತ್ತು, ಬನ್ನಿ ಇರಿ ಎನ್ನುವ ಹಾಗೆ ಅವು ಝೇಂಕಾರ ಮಾಡುತ್ತಾ ಇದ್ದವು ಮರಿದುಂಬಿಗಳು ಮೊರೆವು. ಹಾಗೆ ಅಳ್ಕರೊಳ್ ಒಲ್ದು ಎರೆಪಂತೆ ತಳ್ತ ಪೂವಿನ ಪೊಸಗುಂಚಲಿಂ ಅಂದರೆ ಅಳ್ಕರೊಳ್ ಒಲ್ದು ಎರೆಪಂತೆ ಪ್ರೀತಿಯಿಂದ ಹೇಗೆ ಅಂತಂದರೆ ಈ ತುಂಬಿಗಳು ಎಲ್ಲಿ ಮೊರೆಯುತ್ತಿದ್ದ ಅಂತಂದರೆ ತಳ್ತ ಹೂವಿನ ಪೊಸ ಗೊಂಚಲಿಂ ಅಂದರೆ ಹೂ ಬಿಟ್ಟ ಮರದ ಶಾಖೆಯಿಂದ ಈ ನಾದ ಬರ್ತಾ ಇತ್ತು ಮೊರೆವು ಅಳ್ಕರೊಳ್ ಪ್ರೀತಿಯಿಂದ ಒಲ್ದು ಒಲಿದು ಎರೆಪಂತೆ ಬಾಗುವ ಹಾಗೆ ಅಂದರೆ ಈ ಮರಗಳ ಶಾಖೆಯಲ್ಲಿರುವಂತಹ ಹೂ ಬಿಟ್ಟ ಭಾಗದಲ್ಲಿ ತುಂಬಿಗಳು ಹೀಗೆ ವಿನಯದಿಂದ ಬನ್ನಿ ಇರಿ ಎನ್ನುವ ಹಾಗೆ ಝೇಂಕಾರ ಮಾಡುತ್ತಿದ್ದವು. ಅದು ಹೇಗೆ ಕಾಣ್ತಿದ್ದವು ಅಂತಂದರೆ ಸ್ವತಃ ಮರವೇ ಪ್ರೀತಿಯಿಂದ ಒಲಿದು ಬಾಗಿ ಮಾತಾಡುತ್ತಿದೆಯೋ ಎನ್ನುವ ಹಾಗೆ ಅದು ಕಾಣುತ್ತಿತ್ತಂತೆ. ಅದರಿಂದಾಗಿ ಪಂಪ ಒಂದು ಉದ್ಗಾರವನ್ನು ಅಥವಾ ಆ ಮೂಲಕ ಪಾಂಡು ಚಕ್ರವರ್ತಿ ಹೇಗೆ ಭಾವಿಸ್ತಾನೆ ಅಂತಂದರೆ ಮರಂ ಇದೇನೆಸದಿರ್ದುವು ಈ ಮರವೂ ಕೂಡ ಮಾತಾಡುತ್ತಿದ್ದಲ್ಲ ವಿನಯದಿಂದ ಈ ಕಡೆಗೆ ಬನ್ನಿ ಇರಿ ಎನ್ನುವ ಹಾಗೆ ಮರಕ್ಕೆ ಮಾತು ಬಂದಿದೆಯೋ ಅಥವಾ ಮರವೇ ಪ್ರೀತಿಯಿಂದ ಬಾಗಿ ಈ ಮಾತನ್ನು ನುಡಿಸುತ್ತಿದ್ದೆಯೋ ಎನ್ನುವ ಹಾಗೆ ಭಾಸವಾಗ್ತಿದ್ದು. ಕಲ್ತುವಾಗದೆ ವಿನಯ ಮನಿ ತಪೋಧನರ ಕೈಯೊಳೆ ಶಾಖಿಗಳು ನಗೇಂದ್ರದ. ಈ ಶತಶೃಂಗ ಪರ್ವತದ ಕೋಡಿನ ಅಲ್ಲಿರುವಂಥ ಮರಗಳ ಶಾಖೆಗಳು ಕೂಡ ವಿನಯವನ್ನು ರಾಜಋಷಿಗಳಿಂದ ಕಲ್ತುವೋ ರಾಜ ಋಷಿಗಳಿಂದ ಕಲ್ತುವೋ ಎನ್ನುವ ಹಾಗೆ ಅದು ಕಾಣುತ್ತಿತ್ತಂತೆ. ಹೀಗೆ ಪಾಂಡು ಚಕ್ರವರ್ತಿ ಆ ಶತಶೃಂಗ ಪರ್ವತವನ್ನು ಕಾಣ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
2: ಏ

0: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ.
2: ಏನಾರು ಉಪಯೋಗಿಸಿದ್ರೆ
1: ದಂಡ ಹಾಕ್ತಾರ ಕಣವಿ.
0: ಹಂಗಾ? ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
0: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
1: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೆ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನೇ ಒಂದೇ ಮಗು ಸಾಕು ಅಂತನಾ?
3: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
2: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
4: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
5: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
6: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
0: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
7: Hi, I'm a doctor. I have seen many colleges, but for the holistic development of your children, there is no better college like Shri Adichunchanagiri PU College, Shivamogga.
8: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮೇಲೆ ಬಳಿಯಲ್ಲಿ ಆಫೀಸರ್ ಕಂಡೆ ಏನಪ್ಪ ಮಾಡೋದು.
1: ಒಂದ್ ಮಾತು
2: ಹೇಳಿ.
1: ಕೇಳಿದ್ರೆ ಕೇಳ್ತೀಯ?
2: ನಿಮ್ ಮಾತು ಯಾವತ್ತು ಕೇಳಿಲ್ಲ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
2: ಇಟ್ಟೆ
1: ಬಾಯಲ್ಲಿ ಬಾರೆ ಅಂದ್ರೆ ಕುತ್ತೋಯ್ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟತ್ನಲ್ಲಿ?
1: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಷ

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಏನೇ ಒಂದೇ ಮಗು ಸಾಕು ಅಂತನಾ?
2: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
1: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿ ಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
3: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
4: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442. ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ಟಾಪಿಕ್ ಏನು, ಲೈವ್ ಕೂಡ ಸ್ಟಾರ್ಟ್ ಆಯಿತು. ಸೊ ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ, ಏನು ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಸೊ ನಾಳೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮದರ್ಸ್ ಡೇ ಇದೆ, ಅಮ್ಮಂದಿರ ದಿನ ಇದೆ. ಸೊ ಹಾಗೆ ಅಮ್ಮಂದರು ಅಂತಿದ್ದ ಹಾಗೆ ಅಮ್ಮಂದ್ರ ಕೈ ತುತ್ತು, ಕೈ ರುಚಿ ಎಲ್ಲ ನೆನಪಾಗುತ್ತೆ ಅಲ್ವಾ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಮ್ಮ ಮಾಡುವ ಅಡುಗೆಯಲ್ಲಿ ನಿಮಗೆ ತುಂಬ ಮೋಸ್ಟ್ ಫೇವ್ರೆಟ್ ಅಡುಗೆ ಯಾವುದು, ಯಾವ್ದು ತುಂಬ ಇಷ್ಟ ಆಗುತ್ತೆ, ಏನು ಅನ್ನೋದ್ರ ಬಗ್ಗೆ ಮಾತಾಡಬಹುದು. ಸೊ ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ,
12: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಅನಡೆ ವಿದ್ಯಾನಗರ ಶಿವಮೊಗ್ಗ.
11: ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
12: ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ? ಊಟ ಆಯ್ತಾ?
11: ನಾನ್ ಕೂಡ ಚೆನ್ನಾಗಿದ್ದೀನಿ, ಊಟ ಆಯ್ತು. ನಿಮ್ದಾಯ್ತಾ?
12: ರೆಸ್ಟ್ ಮಾಡ್ತಾ ಇದ್ದ, ಹಾಗೆ ಒಂದ್ ಕಾಲ್ ಮಾಡೋಣ ಅಂತ ಹೇಳಿ ಮಾಡಿದೆ.
11: ಓಕೆ, ಸೊ
12: ಟಾಪಿಕ್ ಏನಿದೆ ಮೇಡಮ್
11: ಇವತ್ತು? ಏನಪ್ಪ ಟಾಪಿಕ್ ಅಂತ ಹೇಳಿದ್ರೆ, ನಿಮ್ಮ ಅಮ್ಮ ಮಾಡೋ ಅಡುಗೆಯಲ್ಲಿ ನಿಮಗೆ ಯಾವ ಅಡುಗೆ ತುಂಬಾ ಇಷ್ಟ ಅಂತ.
12: ಹೌದಾ ಮೇಡಮ್? ಅಯ್ಯೋ, ಅಮ್ಮನ ಅಡುಗೆನ ಯಾವ್ದು ಇಷ್ಟ ಯಾವ್ದು ಇಷ್ಟ ಇಲ್ಲ ಅಂತ ನಾವು ಬಿಡಿಸ್ಬಿಡಿಸಿ ಹೇಳೋದು ಬಹಳ ಕಷ್ಟ.
11: ನಿಜ,
12: ಅಮ್ಮ ಏನ್ ಮಾಡ್ಕೊಟ್ರು ಚಂದ, ಯಾಕಂದ್ರೆ ಅದರಲ್ಲಿ ವಿಶೇಷವಾಗಿ ಊಟದ ರುಚಿ ಜೊತೆಗೆ ಅಮ್ಮನ ಒಂದು ಅಕ್ಕರೆ, ಪ್ರೀತಿ, ವಿಶ್ವಾಸ, ಒಂದು ಧೈರ್ಯ ತುಂಬತಕ್ಕಂತ ಒಂದು ವೇವ್ಸ್ ಅದ್ರೊಳಗಿರುತ್ತೆ. ಹಾಗಾಗಿ ಅಮ್ಮನ ಪ್ರತಿಯೊಂದು ಅನ್ನದಾಗಲು, ಅಮ್ಮ ಕೊಡ್ತಕ್ಕಂತ ಪ್ರತಿಯೊಂದು ಅನ್ನದಾಗಲಾಗ್ಲಿ, ಪ್ರತಿಯೊಂದು ಆಹಾರ ಪದಾರ್ಥ ಆಗ್ಲಿ, ಅದು ರುಚಿ ರುಚಿಯಾಗೆ ಇರ್ತದೆ. ನನಗೆ ಗೊತ್ತಿರೋ ಹಾಗೆ ನಾನು ಬಾಲ್ಯದಲ್ಲಿ ಹೇಳ್ಬೇಕಂದ್ರೆ, ನಮ್ದು ಕುಡು ಕುಟುಂಬ ಇತ್ತು ಬಿಆರ್ ಪ್ರಾಜೆಕ್ಟ್ ನಲ್ಲಿ, ನಾವ್ ಎರಡ್ ಜನ ಮಕ್ಕಳು. ನಮ್ಮ ಅಮ್ಮಂಗೆ ಅಂಗಡಿ ಕೆಲ್ಸದ ಜೊತೆಗೆ ಅಡಿಗೆ ಕೆಲ್ಸನು ತುಂಬಾ ಹಿಡಿತಿತ್ತು. ಮತ್ತೆ ಅವಳು ತುಂಬಾ ಇಷ್ಟಪಡ್ತಾ ಇದ್ರು ನಮ್ ತಾಯಿ ಅಡಿಗೆ ಮಾಡೋದೆಲ್ಲ. ಅವ್ರಿಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಖುಷಿ. ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ತೊಂದರೆ ಇರ್ಲಿ, ಯಾರಾದ್ರೂ ಮನೆಗೆ ನೆಂಟರು ಬಂದ್ರು ಸಮೇತ, ಆಮೇಲೆ ಅವರಿಗೆ ಬೇರೆ ಅವ್ರಿಗೆ ಕರೆದ್ಬಿಟ್ಟು ಊಟ ಹಾಕೋದು ಅಂದ್ರೆ ತುಂಬಾ ಸಂತೋಷ. ಏನು ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ಕಾಫಿನಾರು ಮಾಡ್ಕೊಡ್ಬೇಕು, ಯಾರಿಗಾದ್ರು ಆಗ್ಲಿ ಗೆಸ್ಟ್ಗೆ ಒಂದ್ ಲೋಟ ಕಾಫಿನಾರು ಕೊಡ್ಬೇಕು. ಅಷ್ಟು ಅವರಿಗೆ ಪ್ರೀತಿ, ಅಕ್ಕರೆ, ವಿಶ್ವಾಸ. ಆ ಅಮ್ಮ ಪಡ್ಡು ಮಾಡ್ತಾ ಇದ್ರೆ ನಮ್ ಮನೆ ಚಿಕ್ಕವರಿದ್ದಾಗ, ಅವಾಗ ಅವರು ಪ್ರೀತಿಯಿಂದ ಹೇಳಿ ಹೇಳಿ ನಾನು ಎಷ್ಟು ತಿಂತಿದ್ದೆ ಹೈಸ್ಕೂಲ್ ಟೈಮ್ ಅಲ್ಲಿ, ಪಿ ಯು ಸಿ ಟೈಮ್ ಅಲ್ಲಿ ಅಂದ್ರೆ ಒಂದ್ 30-40 ಪಡ್ಡು ತಿಂತಿದ್ದೆ. ಅವ್ರು ಅಷ್ಟು ಪ್ರೀತಿಯಿಂದ ಬಡಿಸ್ತಿದ್ರು. ಹಾಗಾಗಿ ಇದು ಇನ್ನೊಮ್ಮೆ ತಿಂತಾನೆ ಇರೋದು. ಮತ್ತೆ ಗೋಳಿ ಬಜೆ ಮಾಡ್ತಿದ್ರು, ಬಹಳ ಟೇಸ್ಟ್ ಆಗಿರ್ತಿತ್ತು. ಆಮೇಲೆ ನಮ್ಮಮ್ಮ ಯಾವಾಗ್ಲೂ ನೆಂಟರು ಬಂದಾಗ ಜಾಸ್ತಿ ಮಾಡೋದು ಕೇಸರಿ ಬಾತ್. ಕೇಸರಿ ಬಾತ್ ಮಾಡ್ತಿದ್ರು ನೆಂಟರು ಬಂದಾಗೆಲ್ಲ, ಅದು ತಿನ್ನಕ್ ಚೆನ್ನಾಗಿರ್ತಿತ್ತು. ಇನ್ನೊಂದು ನಿಮಗೆ ಗೊತ್ತಿರ್ಬೇಕು, ಕಜ್ಜಾಯ ಅತ್ರಸ ಅಂತ ಹೇಳ್ತಾರೆ. ನಮ್ಮಮ್ಮ ನನಗೆ ಚಿಕ್ಕವನಿದ್ದಾಗ ಏನ್ ಬೇಕು ನಿನಗೆ ಅಂದ್ರೆ, ನಾನು ಯಾವಾಗ್ಲೂ ನನಗೆ ಅದು ಕಜ್ಜಾಯ ಅಂದ್ರೆ ಬಹಳ ಇಷ್ಟ, ಅತ್ರಸ ಅದನ್ನ ಮಾಡ್ಕೊಡಿ ಅಮ್ಮ ಮಾಡ್ಕೊಡಿ ಅಂತ. ಪಾಪ ನಾನು ಯಾವ ಕ್ಷಣದಲ್ಲಿ ಕೇಳಿದ್ರು ಅದನ್ನ ಅವ್ರು ಮಾಡ್ಕೊಡ್ತಿದ್ರು, ನಾನು ಅದನ್ನ ಜಾಸ್ತಿ ಅವ್ರ ಹತ್ರ ಮಾಡಿಸ್ಕೊಂಡು ತಿಂದಿದ್ದು ಅಂದ್ರೆ ಅದೇ ಅತಿರಸ ಕಜ್ಜಾಯ ಅಂತ. ಹೀಗೆ ಒಂದೊಂದು ಸವಿ ನೆನಪುಗಳು ಬರ್ತಾ ಇರುತ್ತೆ. ತಾಯಿ ಪ್ರೀತಿ ಎಷ್ಟು ಇರುತ್ತೆ ಅಂದ್ರೆ, ಅವ್ರು 2014 ತೀರೋಗೋ 2 ದಿನ ಮುಂಚೆ ಹಾಸ್ಟೆಲ್ ಮಲಗಿದ್ರು. ನಾನು ಹೊರಗಡೆಯಿಂದ ಬಂದೆ, ಎದ್ದುಬಿಟ್ಟು ಕಾಪಿ ಮಾಡಿ ಕೊಟ್ಟಿದ್ದಾರೆ, ಬೇಡ ಅಂದ್ರೆ ಕೇಳಲಿಲ್ಲ. 2 ದಿನದ ಮೊದ್ಲು ಸಾಯ ಮೊದ್ಲು ಹುಷಾರ್ ಇಲ್ದಿದ್ರು, ಅಯ್ಯ ಇಲ್ಲ ಸುಸ್ತಾಗಿದೆ ಅಂತೇಳಿ ಎದ್ದುಬಿಟ್ಟು ಕಾಪಿ ಮಾಡಿ ಕೊಟ್ಟಿದ್ರು. ಹಂಗಾಗಿ ತಾಯಿ ಪ್ರೀತಿ ಅಂತಕ್ಕಂಥದ್ದಕ್ಕೆ ಯಾವ್ದು ಬೇರೆ ಸಮನ ಆಗಿಲ್ಲ. ಅದು ನಿತ್ಯ ನಿರಂತರ, ಮತ್ತೆ ನಾವ್ ಯಾವತ್ತು ಮರೆಯೋದು ಇಲ್ಲ. ಪ್ರತಿ ಕ್ಷಣ ಪ್ರತಿ ದಿನ
11: ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಒಂದು ಅಮ್ಮನ ಕೈ ರುಚಿಯನ್ನ ನೆನ್ಪ್ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ
12: ಮಾಡಿದ್ದಕ್ಕೆ. ಇವತ್ತು ವಿಶ್ವ ಅಮ್ಮರ ದಿನ ಅಲ್ಲ?
11: ನಾಳೆ ಇದೆ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
12: ಇವತ್ತು ಒಳ್ಳೆ ವಿಷಯ ತಂದಿದ್ದಕ್ಕೆ ನಿಮ್ಗೂ ಸಹ ಧನ್ಯವಾದಗಳು.
11: ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು ಅವರ ಅಮ್ಮನ ಬಗ್ಗೆ, ಹಾಗೆ ಅವರ ಅಮ್ಮ ಮಾಡ್ತಿದ್ದ ರುಚಿ ರುಚಿಯಾದ ಅಡುಗೆ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
13: ನಮಸ್ತೆ ಮೇಡಮ್, ಹೇಗಿದ್ದೀರಾ?
11: ನಾನ್ ಚೆನ್ನಾಗಿದ್ದೀನಿ. ಪರಶುರಾಮ್ ಅವ್ರಲ್ವಾ?
13: ಹೌದು ಮೇಡಮ್, ಹೌದು.
11: ಓಕೆ, ಹೇಗಿದ್ದೀರಾ ಸರ್?
13: ನಾನ್ ಚೆನ್ನಾಗಿದ್ದೆ ಮೇಡಮ್, ನೀವು ಹೇಗಿದ್ದೀರಾ?
11: ನಾನ್ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
13: ಹಾ ಮೇಡಮ್, ಗೊತ್ತಾಯ್ತು.
11: ಹಾ ಹೇಳಿ ಸರ್, ನಿಮ್ಮ ಅಮ್ಮ ಮಾಡೋ ಯಾವ ಅಡಿಗೆ ನಿಮ್ಗೆ ಇಷ್ಟ?
13: ಮೇಡಮ್ ಪಲಾವ್ ಇಷ್ಟ.
11: ಓಕೆ,
13: ಅದನ್ನ ನಾವು ಇಷ್ಟಪಟ್ಟು ತಿಂತೀವಿ.
11: ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
13: ಥ್ಯಾಂಕ್ ಯು.
11: ಥ್ಯಾಂಕ್ ಯು. ಎಸ್, ಪರಶುರಾಮ್ ಅವರು ಕರೆ ಮಾಡಿದ್ರು. ಸೊ ಹಾಗೆ ಅವರ ಅಮ್ಮ ಮಾಡೋ ಪಲಾವ್ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ಸರ್. ಹೌದಾ, ಹೇಳಿ ಸರ್, ನಿಮ್ಮ ಅಮ್ಮ ಮಾಡೋ ಯಾವ ಅಡಿಗೆ?
14: ಅಡಿಗೆ ಅಂದ್ರೆ ಎಕ್ಸ್ಪರ್ಟ್ ಒಂದು. ಮತ್ತೆ ಮೇಡಮ್ ಅಡಿಗೆ ಮಾಡೋದು ಭಾರಿ ಇಷ್ಟ ನಮ್ ತಾಯಿಗೆ, ತುಂಬಾ ತುಂಬಾ ತುಂಬಾ ತುಂಬಾ ಇಷ್ಟ ಮೇಡಮ್. ಅವ್ರಿಗೆ ಹೆಚ್ಚಿಗೆ ಬಂದ್ ಮೇಡಮ್ 80-90 ಕೆಜಿ ಆಯ್ತೆ. ಈಗಲೂ ಕೂಡ ನನಗೆ ಅಡಿಗೆ ಮಾಡಕ್ಕೆ ಅವರೇ ಮೇಡಮ್. ಮತ್ ಮೇಡಮ್ ಅವ್ರು ಏನ್ ಅಡಿಗೆ ಮಾಡ್ರು ಕೂಡ ಚೆನ್ನಾಗಿರುತ್ತೆ, ಇಂದ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಮೇಡಮ್ ನಮ್ ಸೈಡು ಈ ಸಾವಿಗೆ ಕಾಯಿ ಅಂತ ಮಾಡ್ತೀವಿ, ಅದು ಚೆನ್ನಾಗಿ ಮಾಡ್ತೇವೆ ಸಾವಿಗೆ ಕಾಯಲು. ಅದು ಬಿಟ್ರೆ ಮೇಡಮ್ ಇದು ಹುಳಿ ಕಾಳನ್ನ ಬೇಯಿಸಿ ಅರ್ದು ಕಾಯಿಲಂತ ಮಾಡ್ತಾರೆ ಮೇಡಮ್, ಅದು ಚೆನ್ನಾಗಿರುತ್ತೆ. ಮತ್ತೆ ಮೇಡಮ್ ಮುದ್ದೆ ಸಾಂಬಾರ್ ಬಸ್ಸಾರು ಮೇಡಮ್ ತುಂಬಾ ಇಷ್ಟ ಇರುತ್ತೆ ಮೇಡಮ್. ಮತ್ತೆ ಇನ್ನು ರೊಟ್ಟಿ, ಈ ಕನಸು ರೊಟ್ಟಿ ಅಂತ ಮೇಡಮ್ ರೊಟ್ಟಿ ಸಣ್ಣ ಟೇಸ್ಟ್ ಮಾಡಿ ಅದ್ ಹೇಳಿ ತಿಂಗಳಲ್ಲಿ ಹಾಕಿ ಮಾಡ್ತಾರೆ ಮೇಡಮ್ ಸೈಡು. ಅದೆಲ್ಲ ಚೆನ್ನಾಗಿ ಮಾಡ್ತಾರೆ, ಯಾವ್ದು ಅಡಿಗೆ ಕೊಟ್ಟರು ಕೂಡ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಅವ್ರು.
11: ಓಕೆ, ಸೂಪರ್ ನೋಡಿ, ಅಷ್ಟೇ ಪ್ರೀತಿಯಿಂದ ಅಡಿಗೆ ಮಾಡ್ಕೊಡ್ತಾರಲ್ವಾ? ಸೂಪರ್ ಅಲ್ಲ.
14: ಉಪ್ಪಿಟ್ಟು ಮಾಡ್ಕೊಟ್ರು ಮೇಡಮ್. ಈಗ ಅವ್ರ ಕೈಲಿ ಆಗಾಗಂದ್ರೆ ಹೆಚ್ಚು ಮಾಡ್ತಾರೆ ಮೇಡಮ್. ನಮ್ ಕೈಲಿ ನಿಜವಾಗ ನಮ್ ಕೈಲಿ ಆಸಕ್ತಿ ಆ ಪವರ್ ಇಲ್ಲ ಬಿಟ್ಟು ಮೇಡಮ್ ನಮ್ಗೆ. ಅವ್ರ ಆಸಕ್ತಿ ಇಲ್ಲ ಮಾಡ್ತಾರ ನಮ್ಗೆ, ಅಷ್ಟು ಆಸಕ್ತಿ ಇಲ್ಲ ಮೇಡಮ್ ಅವರಷ್ಟು. ಅವ್ಗ ಹಂಗಾಗಿ ಮೇಡಮ್ ಅವ್ರಿಗೆ ಎಷ್ಟೋ ತ್ಯಾಂಕ್ ಹೇಳಿದ್ರೆ ಸಾಲದು ಮೇಡಮ್. ಆ ಋಣ ತೀರ್ಸಕ್ಕಾಗಲ್ಲ ಮೇಡಮ್ ತಾಯಿ ಋಣ. ಅದಕ್ಕೆ ವಿಚಾರ ಹೇಳಕಂತ ಮಾತಾಡ್ತೀನಿ.
11: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ
14: ಮಾತಾಡಿದ್ದಕ್ಕೆ.
11: ಥ್ಯಾಂಕ್ ಯು. ಎಸ್, ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಈ ಏಜಲ್ಲೂ ಕೂಡ ನನಗೋಸ್ಕರ ನಮ್ಮಅಮ್ಮ ಅಡುಗೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
15: ನಮಸ್ತೆ ಮೇಡಮ್.
11: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
15: ಆರಾಮಿದ್ದೀವ್ರಿ ಮೇಡಮ್, ತಾವು ಕೂಡ ಆರಾಮಿದ್ದೀರಿ?
11: ನಾವು ಆರಾಮಿದ್ದೀವ್ರಿ.
15: ಏನಾ ಹೇಳ್ತೀನಿ ಕೇಳ್ರಿ.
11: ಹ್ಮ್, ಹೇಳ್ರಿ.
15: ನಮ್ಮ ಅಮ್ಮಗ 85 ವರ್ಷ ವಯಸ್ಸು.
11: ಓಕೆ.
15: ಅವ್ರ ಅಡಿಗೆ ಬಿಟ್ಟು 50 ವರ್ಷ ಆಯ್ತತ್ರಿ ಮೇಡಮ್. ಮಾಡೋದ್ರಿ ಅಂದ್ರೆ ನಾವ್ 5 ಜನ ಅತ್ತಂಗ್ಯಾರು. ನಮ್ಮ ಅಕ್ಕಗ 64-63 ವರ್ಷ ಇರ್ಬೋದು. ಅವ್ರ ಅಡಿಗೆ ಚಾಲೋ ಮಾಡ್ಲಾತಲ್ಲ, ಹಂಗೆ ಒಬ್ರಾಗ ಒಬ್ರು ನಾವು ಅಡಿಗೆ ಮಾಡ್ಕೊಂತೇ ಬಂದೀವಿ. ಈಗ ಸಸ್ತೇರ್ ಮಾಡ್ತಿರ್ತಾರು. ನಮ್ಮವ ಮಾಡೋದು ಬಹಳ ಇಷ್ಟಪಡುವಂತದಂತ ನಾವು ಹಿಟ್ನಾದಿತ್ತೇವ ಅಂದ್ರೆ ಅವ್ರು ಕೈ ರೊಟ್ಟಿ ಮಾಡ್ಕೊಡ್ತಾರ. ನಿಮ್ಗೆ ಗೊತ್ತಿಲ್ಲ ಕೈ ರೊಟ್ಟಿ ಏನಂತ ಹೇಳಿ.
11: ಹೌದು,
15: ಕೈ ಮೇಲೆ ರೊಟ್ಟಿ ಮಾಡ್ಬರಿ ಅಂದ್ರೆ ಬಡಿಯಂಗಿಲ್ಲ. ಕೆಂಪು ಚಟ್ನಿ ಕೈ ರೊಟ್ಟಿ ಈಗಾದ್ರೂ ಮಾಡ್ತಾರ, ಎಲ್ಲಾರು ಇಷ್ಟಪಟ್ಟು ತಿಂತಾರಿ.
11: ಸೂಪರ್.
15: ಹಾಗಾಗಿ ನಮ್ಮ ಅಮ್ಮ ಮಾಡೋದ ಕೈ ರೊಟ್ಟಿ ಅಂದ್ರೆ ಎಲ್ಲಾರ್ಗಿನ ಬಾಜುಕಿನವ್ರ ಸಿಕ್ಕಟ ಬರಿ ಒಂದೊಂದು ರೊಟ್ಟಿ ತಿಂದ ಬರೀ ಅಂದ್ರೆ ಅವ್ರ ಸಿಕ್ಕಟ ಕೆಂಪು ಚಟ್ನಿ ಎಣ್ಣೆ ಕೈ ರೊಟ್ಟಿ ಬಹಳ ರುಚಿ ಇರ್ತೈತ್ರಿ ಅದು.
11: ಸೂಪರ್ ರೀ.
15: ಆಯ್ತು ಮೇಡಮ್, ಇಷ್ಟು ಮಾತ್ರ ಹೇಳಬಲ್ಲೆ ನಾನು.
11: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
15: ಓಕೆ ಮೇಡಮ್, ನಮಸ್ತೆ.
11: ನಮಸ್ತೆ. ಎಸ್, ಸೌಮ್ಯ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರ ಅಮ್ಮ ಮಾಡೋ ಕೈ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
16: ನಮಸ್ತೆ ಮೇಡಮ್.
11: ನಮಸ್ತೆ
16: ಮೇಡಮ್.
11: ಚಂದ್ರಶೇಖರ್ ಸರ್, ಹೇಗಿದ್ದೀರಾ?
16: ನಾನ್
11: ಕೂಡ ಚೆನ್ನಾಗಿದ್ದೀನಿ ಸರ್. ಊಟ ಆಯ್ತಾ? ನಮ್ದು ಕೂಡ ಆಯ್ತು. ಬಿಸ್ಲು ತುಂಬಾ ಸುಡ್ತಾ ಇದೆ. ಸ್ಟುಡಿಯೋ ಒಳಗ್ ಸುಡ್ತಿಲ್ಲ, ಹೊರಗ್ ಹೋದ್ರೆ ಸುಡ್ತಿದೆ. ಓಕೆ, ನಿಮ್ ಕಡೆ ಹೇಗಿದೆ ಬಿಸ್ಲು?
16: ಬಿಸ್ಲು ಇದೆ, ಸುಡ್ತಾ ಇಲ್ಲವೇ. ಆಗಾಗ್ಗೆ ಮಳೆ ಬರ್ತಾ ಇರ್ತಾರಲ್ಲ, ಸ್ವಲ್ಪ ಸಮಾಧಾನ ಮರದ್ನೆಲ್ಲ ನಿಂತ್ಕೊ ಬಿಡ್ತೀವಿ ಅಷ್ಟು.
11: ಸೊ ಹಾಗೆ
16: ಮಾಡುವಾಗ ಮರದ್ನೆಲ್ಲ ನಿಂತ್ಕೊ ಬಿಟ್ರೆ
11: ಚಂದ್ರಶೇಖರ್,
16: ಚೌಡನಹಳ್ಳಿ, ಹೊಳೆಸ್ಕೊಡ ತಾಲೂಕು, ಹಾಸನ ಜಿಲ್ಲೆ, 573-211 ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸೋದರ ಸೋದರಿ ನಮಸ್ಕಾರಗಳು. ನಮ್ಮಮ್ಮ ಮಾಡ್ತಿದ್ದು ಅಡಿಗೆ ಯಾವ್ದು ಇಷ್ಟ ಅಂದ್ರೆ, ನಮ್ಮಅಮ್ಮ ಈಗಿಲ್ಲ, ಅವಾಗ ಮಾಡ್ತಿದ್ ಏನ್ ಮಾಡ್ತಿದ್ರು, ಅವರೇಕಾಳು ಇರ್ತಿದ್ರು, ಅವರೇಕಾಳು ಇದೆ ನೋಡಿ, ಉಳಿದ ಅವರೇಕಾಳು ಬದನೆಕಾಯಿ ಹಾಕಿ ಮಾಡೋರು. ಅದು ಮತ್ತೆ ತೊಂಡೆಕಾಯಿ ಹಾಕಿ ಮಾಡೋರು, ತುಂಬಾ ಚೆನ್ನಾಗಿ ಮಾಡೋರು ಅವಾಗ ನಮ್ಮಅಮ್ಮ. ಆ ಕಾಯಿ ಬಡಿಸ್ತಿರೋ ಅವಾಗ ಹೆಚ್ಚಿಗೆ, ಅವಾಗ ನಮ್ಮಅಮ್ಮ ನಮ್ಮಅಮ್ಮ ಕಾಯಿ ಬದಲಿಗೆ ಅಕ್ಕಿನ ಹುರಿದು ಬಿಟ್ಟು ಇಟ್ಕೊಂಡಿರೋರು, ಅದನ್ನ ಒಂದ್ ಸ್ವಲ್ಪ ಹಾಕೋರು ಪುಡಿ ಮಾಡಿ ಸಾರ ಸಾಂಬಾರ್ ರುಬ್ಬೇಕಾದ್ರೆ, ತುಂಬಾ ಚೆನ್ನಾಗಿರೋದು. ಆ ಟೇಸ್ಟ್ ಈಗಲೂ ದಿನಕಳ ಹಂಗಿದೆ. ಏನ್ ಮಾಡ್ರ ಅವಾಗ ಟೊಮೆಟೊ ಇತ್ತಲ್ಲ ಏನಿತ್ತಲ್ಲ, ಆದ್ರೂ ಅಷ್ಟು ಚೆನ್ನಾಗಿ ಮಾಡ. ಅವಾಗ ಹುಣ್ಸೆನ್ ಬಿಡೋರು ಅವಾಗ ಸಾಂಬಾರ್ಗೆ, ಟೊಮೆಟೊ ಕಡಿಮೆ ಇರುತ್ತೆ, ಇತ್ತಿತ್ತಲ್ಲ ಕಡಿಮೆ, ಅವಾಗ ಈ ಅಪರೂಪಕ್ಕೆ ಇರೋದು. ಟೊಮೆಟೊ ಏನ್ ಮಾಡೋದು ಅಂದ್ರೆ ಅವಾಗ ಏನಪ್ಪಾ ಅಂದ್ರೆ ಅಲ್ಲಿ ಇಲ್ಲಿ ಬೇಲಿ ಸಂತಿಗೆ ಅಲ್ಲಿ ಇಲ್ಲಿ ಬೆಳೆಯುವ ಗಜ್ಜಿ ಟೊಮೆಟೊ, ಸಣ್ಣ ಟೊಮೆಟೊ ಬೆಳೆಯುವವು ಅವಾಗ ಬೆಳ್ಕೊಂತಾರ ಅವು, ಅವು ಕುಯ್ಕೊ ಬಂದು ಇದು ಮಾಡೋ. ಈ ತರ ಟೊಮೆಟೊ ಇರ್ತಿರಲಿಲ್ಲ ಅವಾಗ, ಈಗೇನಂದ್ರೆ ಎಲ್ಲ ಟೊಮೆಟೊ ಬೇಕು ಅಂತಾರಲ್ಲ. ಹುಣ್ಸೆ ಹಣ್ಣು ಹಾಕೋದು ಕರ ಮತ್ತೆ ಬೇರೆ ಬೇಡ ಮೇಡಮ್, ಹುಣ್ಸೆ ಹುಳಿ ಇದೆಯಲ್ಲ ಹುಳಿ ಹಾಕಿ ಸಾಂಬಾರ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
11: ನಿಜ ನಿಜ.
16: ಅದು ಒಳ್ಳೆ ಹುಣ್ಸೆ ಹಣ್ಣು ತರ್ಬೇಕುಂಟಾವೆ, ಯಾಕಂದ್ರೆ ಒಳ್ಳೆ ಜಾಗದಲ್ಲಿ ಕಚ್ಚಿ ಮಾಡಿ ಬಿಡಿಸಿರ್ತಾರ ಅಂತ ಹೊಡೆದು, ಇಲ್ಲಾಂದ್ರೆ ಮಣ್ಣು ಇರ್ತಾವ ನೋಡಿ, ಅದು ಜಾಗ ಯಾರು ಬೆಳೀತಾರಲ್ಲ ಅವ್ರು ಚಚ್ಚಿ ಇದು ಮಾಡ್ತಾರೆ, ಕ್ಲೀನ್ ಮಾಡ್ತಾರಲ್ಲ ಅವ್ರಿಗೆ ಒಳ್ಳೆ ಜಾಗದಲ್ಲಿ ಚಚ್ಚಿ ಅಂತ ಜಾಗದಲ್ಲಿ ತರೋ, ಅವಾಗ ಚೆನ್ನಾಗಿರ್ತದೆ. ನಮ್ಮ ಅಮ್ಮ ಆ ತರ ಮಾಡೋದು, ಮಟನ್ ಸಾರು ಎಲ್ಲ ಚಿಕನ್ ಸಾರು ಚೆನ್ನಾಗಿ ಮಾಡೋದು. ಒಟ್ಟು ನಮ್ಮ ಅಮ್ಮ ವಿಶೇಷ ಏನಪ್ಪಾ ಅಂದ್ರೆ ನಮ್ಮಅಮ್ಮ ಸಾಂಬಾರ್ ಹೆಚ್ಚಿಗೆ ತೆಂಗಿನಕಾಯಿ ಬಳಸ್ತಿರಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲ.
11: ಓಕೆ, ಸೂಪರ್. ನಿಮ್ಮ ಅಮ್ಮನ ಬಗ್ಗೆ ಅಡಿಗೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು.
16: ಮೇಡಮ್ ಅವಾಗೆಲ್ಲ ಸಾವಯವ ರೀತಿ ಬೆಳೀತಾ ಇದ್ರು ಜನ, ಗೊಬ್ಬರ ಹಾಕ್ತಿರಲಿಲ್ಲ, ಏನ್ ಮಾಡೋದು, ಏನ್ ಮಾಡೋದು, ರುಚಿ ಆಗಿರೋದು. ಈಗ ಅವರಕ್ಕಳದು ಚಿಲ್ಕಳ ಸರ್ದ ಮಾಡೋ ಇಡೀ ಬೀದಿಗೆಲ್ಲ ತಮ್ಮ ಹೋಗ ಆತರ ಬೆಳೆಯವರು. ಈಗೇನು ಏನು ಬೆಳೀತಾರ, ಈಗ ಉತ್ಪಾದನೆ ಕಡಿಮೆ ಆಗಿದೆ, ಕೆಮಿಕಲ್ ಅಂಶ ಬಂದ್ಬಿಟ್ಟು ಈಗ ವಾಸನೆ ಕಡಿಮೆ
17: ಆಗಿದೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
16: ಧನ್ಯವಾದಗಳು ಮೇಡಮ್.
17: ಎಸ್ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ

0: ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ನಾಗೇಂದ್ರ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್.
0: ತಿಂಡಿ ಆಯ್ತಾ? ಅಥವಾ ಸಾರಿ, ಏನು ಊಟ ಆಯ್ತಾ?
1: ತಿಂಡಿನೇ ಮೇಡಮ್, ನಮ್ದು ಯಾವತ್ತಿದ್ರು ರಾಗಿ ಮುದ್ದೆ,
0: ರಾಗಿ ಮುದ್ದೆ,
1: ರಾಗಿ ಮುದ್ದೆ, ಕಡಲೆಕಾಯಿ ಚಟ್ನಿ, ಸತ್ತು ಉದ್ಕಂದ್ರೆ ನನಗೆ ತುಂಬಾ ಇಷ್ಟ ಮೇಡಮ್.
0: ಸೂಪರ್ ಸೂಪರ್. ಈ ಬೇಸಿಗೆಲ್ಲಂತೂ ರಾಗಿ ಮುದ್ದೆ ತುಂಬಾ ಒಳ್ಳೇದಲ್ವಾ?
1: ಹೌದು ಮೇಡಮ್, ಹೌದು. ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ. ಜಗ್ಗೇಶ್ ಸಿನಿಮಾಗಳೆಲ್ಲ ನೋಡ್ತಾ ಇರ್ತವಲ್ಲ, ಐದೈದು ಆರಾರು ಮುದ್ದೆ ತಿಂತಾ ಇರ್ತಾರೆ
0: ಜಗ್ಗೇಶ್ವರ. ನೀವ್ ಎಷ್ಟು ಮುದ್ದೆ ತಿಂತೀರಾ?
1: ಇಲ್ಲ ಮೇಡಮ್, ನಾವು ಅಷ್ಟೊಂದು ಮುದ್ದೆ ತಿನ್ನಲ್ಲ, ನಾವು ಒಂದ್ ಮುದ್ದೆ ಒಂದ್ ಸ್ವಲ್ಪ ಅನ್ನ ಊಟ ಮಾಡ್ತೇವೆ.
0: ಒಂದ್ ಮುದ್ದೆಗೆ ಸುಸ್ತಾಗ್ಬಿಡ್ತೀರಾ?
1: ಹೌದು ಮೇಡಮ್, ಹೌದು. ಒಂದೂವರೆ ಮುದ್ದೆ ತಿನ್ಬೋದು ಮೇಡಮ್ ಅಷ್ಟೇ.
0: ನಿಜ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಇಲ್ಲ ಮೇಡಮ್, ಕೆಲಸ ಮಾಡ್ತಿದ್ದೆ.
0: ಓಕೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಅಮ್ಮ ಮಾಡೋ ಯಾವ ಅಡುಗೆ ನಿಮಗೆ ತುಂಬಾ ಇಷ್ಟ ಅಂತ ಕೇಳ್ತಿದ್ದೆ.
1: ಹಾ ಮೇಡಮ್, ಯಾ ಅಮ್ಮನ ಕೈ ತೂತೆ ನಾನು ತಿಂದಿಲ್ಲ. ನನ್ನ ಮಗಳು ಅಡಿಗೆ ಮಾಡಿರೋದು ಇರುತ್ತೆ ಮೇಡಮ್.
0: ಓಕೆ, ಹೇಳಿ ಸರ್.
1: ಯಾಕಂದ್ರೆ ಅಮ್ಮ, ನಾವು ಚಿಕ್ಕ ವಯಸ್ಸಲ್ಲೇ ಅಮ್ಮ ತಿರ್ಕೊಂಡ್ಬಿಟ್ರ.
0: ಓಕೆ ಓಕೆ.
1: ಹಂಗಾಗಿ ಅಮ್ಮನ ಕೈ ತೂತು ತಿಂದಿಲ್ಲ, ನನ್ನ ಮಗಳ ಕೈ ತೂತು ಅದು ನಮ್ಮ ಅಮ್ಮ ಅಂದ್ಕೊಂಡೆ ನಾನು ಹೇಳ್ತೀನಿ ಮೇಡಮ್.
0: ಓಕೆ, ಹಾ ಹೇಳಿ ಸರ್.
1: ನನ್ನ ಮಗಳು ಅಡಿಗೆ ಮಾಡ್ತಾ ಇರುತ್ತೆ ಮೇಡಮ್, ದೋಸೆ ಒಯ್ಯುತ್ತೆ. ಈಗ 12 ವರ್ಷ ನನ್ನ ಮಗಳಿಗೆ.
0: ಓಕೆ.
1: ಎಲ್ಲ ಕೆಲಸ, ಪ್ರತಿಯೊಂದು ಕೆಲಸ ಅವರಮ್ಮ ಎಲ್ಲ ಕಲಿಸ್ಬಿಟ್ಟು. ಪ್ರತಿಯೊಂದು ಮನೆ ಕೆಲಸ ಆಗ್ಲಿ, ಅಡಿಗೆ ಮಾಡೋದು ಯಾವ ತರ ಮಾಡ್ಲಿ, ನೀನ್ ತುಂಬಾ ಚೆನ್ನಾಗಿ ಮಾಡಿದ್ದೆ ಅಮ್ಮ, ನಿನ್ ಅಡಿಗೆ ಮಾಡಿದ್ರೆ ಈಗ ಇನ್ನ ಒಂದ್ ಮುದ್ದೆ ಜಾಸ್ತಿ ಊಟ ಮಾಡೋಕಂದ್ರು ಸಾಕು, ಇನ್ನ ಚೆನ್ನಾಗಿ ಅಡಿಗೆ ಮಾಡುತ್ತೆ ನನ್ ಮಗಳು. ಅಷ್ಟೊಂದು ಪ್ರೀತಿ. ಈಗ ನಮ್ಮ ಮಕ್ಳಿಗೆ ನಾವ್ ಎಷ್ಟು ನಾವ್ ಹೇಳಿದ್ರೆ ನೀನ್ ಎಷ್ಟು ಚೆನ್ನಾಗ್ ನೀನ್ ಅಡಿಗೆ ಮಾಡ್ತೇವೆ ಅಂತಂದ್ರೆ, ಅವ್ರ ಮುಖದಲ್ಲಿ ನಗೆನೆ ಅದು ಒಂದು ತುಂಬಾ ಅಷ್ಟೊಂದು ಪ್ರೀತಿ ಕಾಣಿಸುತ್ತೆ ಮೇಡಮ್.
0: ನಿಜ ನಿಜ.
1: ಅದೇ ನೋಡ್ರಿ, ಈಗ ನಮ್ಮ ಫ್ಯಾಮಿಲಿ ಇದೆ, ನನ್ನ ಮಗಳು, ನನ್ನ ಮಗ ಹಾಗೂ ನಮ್ಮ ಮನೆಯವರು, ನಾವ್ ಯಾವಾಗ್ಲೂ ನಗನಾಗ್ತಾನೆ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ಹೊರತು ಯಾವತ್ತೂ ನಾವು ಜಗಳ ಮಾಡಕ್ ಹೋಗಿಲ್ಲ ಮೇಡಮ್. ಈಗ ನಾವೆಲ್ಲ ಕೂತು ನಾವ್ ಒಂದ್ಸರಿ ಎಲ್ಲ ಕುತ್ಕೊಂಡು ಊಟ ಮಾಡಿದ್ರೆ ಅದ್ರ ಪ್ರೀತಿ ವಾತ್ಸಲ್ಯನ ಹೆಂಗಿರ್ತಂದ್ರೆ, ನೆಡ ಮಧ್ಯ ಎಲ್ಲ ಮುದ್ದೆ ಇಟ್ಕೊಂಡ್ಬಿಡ್ತೀವಿ, ನಾವು ತಿಂಡಿ ತಿನ್ನೋದು ಏನಾನ ಇರ್ಲಿ ಎಲ್ಲ ಮಧ್ಯ ಕಿತ್ಕೊಂಡ್ಬಿಟ್ಟು ಸುತ್ತ ಕುತ್ಕೊಂಡು ಊಟ ಮಾಡ್ತಾ ಇರ್ತೀವಿ, ಎಲ್ಲ ನಗ್ನಗ್ತಾ ಇರ್ತೀವಿ. ಅಷ್ಟೊಂದು ತೃಪ್ತಿ ಸಿಗುತ್ತೆ ಮೇಡಮ್ ಒಂದು ಕುಟುಂಬ ಅಂದ್ರೆ, ಅಷ್ಟೊಂದು ಒಂದು ಸಮಾಧಾನ ನಮ್ಗಿರ್ತೀವಿ. ನಾವೆಲ್ಲ ಹೋಗಿರ್ತೀವಿ, ಕೆಲಸ ಮಾಡುತ್ತಾ ಇರ್ತೀವಿ, ನಮ್ಮ ಮಕ್ಕಳು ಬಂದು ನಮ್ ತೊಡೆ ಮೇಲೆ ಕುತ್ಕೊಂಡು ಪ್ರೀತಿಯಿಂದ ಮಾತಾಡೋ ಮಾತುಗಳು, ಅವ್ರ ಕೈಯಾಗ ಏನಾದ್ರೂ ಇದ್ರೆ ತಿನ್ನಿಸಿದ್ರೆ ಅದು ಅಷ್ಟೊಂದು ತೃಪ್ತಿ ಪಡ್ತಾರೆ ಮಕ್ಕಳಾಗ್ಲಿ ನಾವಾಗ್ಲಿ. ಏನೇ ಒಂದು ನೋವಿದ್ರು ನಮ್ ಮನ್ಸಲ್ಲಿ ಎಲ್ಲ ಮಾಯವಾಗಿ ಹೋಗ್ಬಿಡ್ತಾರೆ.
0: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಾಗೇಂದ್ರ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರಿಗೆ ಅವ್ರ ಅಮ್ಮ ಊಟ ಕೊಟ್ಟಿದ್ದು ನೆನಪಿಲ್ಲ, ರುಚಿ ಕೈ ರುಚಿ ನೆನಪಿಲ್ಲ, ಬಟ್ ನನ್ನ ಮಗಳು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
2: ನಮಸ್ಕಾರ ಕಣಕ.
0: ನಮಸ್ಕಾರ ಮುರಳೀಧರ್ ಸರ್, ಹೇಗಿದ್ದೀರಾ? ಊಟ ಮಾಡ್ತಾ ಮಾತಾಡ್ತಿದ್ದೀರಾ? ರೇಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ಓಕೆ, ರೇಡಿಯೋ ಆಫ್ ಮಾಡಿ ಮಾತಾಡಿ ಸರ್, ನನ್ನ ಧ್ವನಿ ನನಗೆ ಕೇಳಿಸ್ತಿದೆ. ಹಲೋ,
2: ಸೌಂಡ್ ಕಮ್ಮಿ ಮಾಡ್ತೀವಿ ಮಾತಾಡ್ತೀವಿ.
0: ಹ್ಮ್, ಸರಿ ಸರ್, ಓಕೆ.
2: ನಮ್ಮಮ್ಮ ಅಡಿಗೆ ಅಂದ್ರೆ ಎಲ್ಲವೂ ಚೆನ್ನಾಗಿರುತ್ತೆ.
0: ಹ್ಮ್,
2: ಅದರಲ್ಲಿ ಚೆನ್ನಾಗಿರೋದು ರೊಟ್ಟಿ.
0: ಓಕೆ,
2: ಅಕ್ಕಿ ರೊಟ್ಟಿ ಮಾಡಿರ್ಬೇಕು.
0: ಹ್ಮ್,
2: ಈಗಲೂ ಮಾಡ್ತಾರೆ ಅಕ್ಕಿ ರೊಟ್ಟಿನ.
0: ಹ್ಮ್,
2: ಆಮೇಲೆ ರಾಗಿ ರೊಟ್ಟಿ ಮಾಡ್ತಾರೆ, ಜೋಳ ರೊಟ್ಟಿ ಮಾಡ್ತಾರೆ. ಅದ್ರ ಕಾಂಬಿನೇಷನ್ ಏನಪ್ಪ ಅಂದ್ರೆ 2-3 ದಿವಸ ಸಾರನ್ನ ಕ್ಲೀನ್ ಆಗಿ ಒಗ್ಗರಣೆ ಮಾಡ್ಬಿಟ್ಟು ಕೊಡ್ತಾರೆ. ಅಲ್ಲಿ 1-2 ರೊಟ್ಟಿ ಜಾಸ್ತಿ ಹೋಗುತ್ತೆ ಹೊಟ್ಟೆಗೆ. ಅದೇ ನನಗೆ ಬಹಳ ಇಷ್ಟ. ಮುದ್ದೆ ಅಂತೂ ಚೆನ್ನಾಗೇ ಮಾಡ್ತಾರೆ, ಮುದ್ದೆ ಉಂಟು ಬಿಡಿ. ಆದ್ರೆ ರೊಟ್ಟಿ ಮತ್ತೆ ಸಾರು ಬಹಳ ಚೆನ್ನಾಗಿ ಮಾಡ್ತಾರೆ ನಮ್ಮ, ಅದೇ ಬಹಳ ಇಷ್ಟ ನನಗೆ. ನಿಮ್ಮಮ್ಮ ಮಾಡಿದ ಅಡಿಗೆ ಯಾವ್ದು ಇಷ್ಟ ನಿಮ್ಗೆ?
0: ನಮ್ಮಮ್ಮ ಮಾಡೋ ಎಲ್ಲಾ ಅಡಿಗೆನು ಇಷ್ಟ ಆಗುತ್ತೆ. ಅದ್ರಲ್ಲಿ ಫೇವರೇಟ್ ಅಂತಂದ್ರೆ ಪತ್ರೊಡೆ, ಗೊತ್ತಾ ನಿಮಗೆ? ಹ್ಮ್, ಅದು ನಮ್ಮಮ್ಮ ಮಾಡೋ ಪತ್ರೊಡೆ ನನಗೆ ತುಂಬಾ ಇಷ್ಟ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಮುರಳೀಧರ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ತೆ ರಕ್ಷಿತಾ ಮೇಡಮ್, ಶುಭ ಸಂಜೆ ಮೇಡಮ್.
0: ಶುಭ ಸಂಜೆ ಅನಂತರಾಜ್ ಸರ್, ಹೇಗಿದ್ದೀರಾ?
3: ಹಾ, ಚೆನ್ನಾಗಿದ್ದೀವಿ ಮೇಡಮ್. ಚೆನ್ನಾಗೇನ ಇದೀವಿ ಮೇಡಮ್, ಮಳೆ ಬರ್ತಾ ಇಲ್ಲ.
0: ಮಳೆ ಬರ್ತಾ ಇಲ್ಲ, ನಿಜ.

0: ಮಳೆ ಬೇಕು
1: ಮೇಡಮ್. ಈಗ ಅದೇ ತುಂಬಾ ಸಮಸ್ಯೆ ಆಗಿರೋದು, ಮಳೆ ಬೇಕು ಮೇಡಮ್. ಬೆಳೆಗಳಿಗೂ ಬೇಕು, ನಮ್ಗೂ ಸಹ ಇರಕ್ಕೆ ಆಗ್ತಾ ಇಲ್ಲ. ಟೆಂಪರೇಚರ್ ಜಾಸ್ತಿ ಆಗಿ ಸೆಕೆ.
0: ನಿಜ
1: ಹೌದು ಮೇಡಮ್.
0: ಸೊ ಹಾಗೆ ಇವತ್ತಿನ ಒಂದು ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ ಗೊತ್ತಾಯ್ತು ಮೇಡಮ್. ನಿಮ್ಮ ಅಮ್ಮನ ಯಾವ ಕೈ ರುಚಿ ಇಷ್ಟ ಆಗುತ್ತೆ ಅಂತ ಕೇಳ್ತಾ ಇದ್ರಿ.
0: ಹೌದು
1: ಹೌದು ಮೇಡಮ್. ನಮ್ಮೂರಲ್ಲಿ ಈಗ ಗೌರಿಮ್ಮ ಕೊಂತಿ ಅಂತ ಮಾಡ್ತಾರ ಮೇಡಮ್. ಆ ಟೈಮಲ್ಲಿ ನಮ್ಮ ಅಮ್ಮರ ಅವಾಗ ಹೆಸರು ಕಾಳಿಂದು ತ್ವಾಗ್ಯ ಮಾಡೋರು ಮೇಡಮ್. ಇದು ಸಜ್ಜೆ ರೊಟ್ಟಿ ಸುಟ್ಟು ಅದಕ್ಕೆ ತ್ವಾಗ್ಯ ಮಾಡೋರು ಮೇಡಮ್. ಅವನ್ ಬೇಯಿಸಿ ಅದಕ್ಕೆಲ್ಲ ಬೆಲ್ಲ ಹಾಕ್ಬಿಟ್ಟು ಬಹಳ ಚೆನ್ನಾಗಿ ಮಾಡ್ಯಾರ ಮೇಡಮ್. ನಾವಂತೂ ಅದನ್ನ ತುಂಬಾ ಇಷ್ಟಪಟ್ಟು ತಿಂತಿದ್ವಿ. ಅಮ್ಮನ ಕೈ ರುಚಿ ಅಂದ್ರೆ ಅಮ್ಮ ಏನ್ ಮಾಡಿದ್ರು ಅದು ಚೆನ್ನಾಗೇ ಇರುತ್ತೆ ಮೇಡಮ್. ಅಮ್ಮನ ಕೈ ರುಚಿ ತಿಂದರೆ ಪುಣ್ಯವಂತರು ಮೇಡಮ್. ಈಗ ನಮ್ಮ ನಾಗೇಂದ್ರ ಸರ್ ಹೇಳಿರು, ನಾನು ಅಮ್ಮನ ಕೈ ರುಚಿನೇ ತಿಂದಿಲ್ಲ ಅಂದ್ರೆ ನಮ್ಗೆ ತುಂಬಾ ನೋವಾಯ್ತು ಮೇಡಮ್. ಅದು ಪಾಪ ಕೇಳ್ಬಿಟ್ರೆ ನಮ್ಗೆ ಒಂಥರ ಆಯ್ತು ಮೇಡಮ್. ಯಾಕಂದ್ರೆ ಅಮ್ಮನ ಕೈ ರುಚಿ ತಿಂದವ್ರೆ ಪುಣ್ಯವಂತರು. ಎಲ್ಲರಿಗೂ ತಾಯಿ ಪ್ರೀತಿ ಸಿಗ್ಬೇಕು ಮೇಡಮ್.
0: ಹೌದು ಸರ್.
1: ಹೌದು ಮೇಡಮ್, ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಕ್ ಸಾಧ್ಯವೇ ಇಲ್ಲ. ಹೌದು ಮೇಡಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಮೇಡಮ್.
0: ಎಸ್, ಅನಂತರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅಮ್ಮನ ಪ್ರೀತಿಯ ಅಮ್ಮ ಮಾಡುವ ಅಡುಗೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ರು. ನಿಜ ಅಲ್ವಾ? ಆ ಒಂದು ಕೈ ರುಚಿ, ತಾಯಿ ಮಾಡಿರೋ ಅಡುಗೆ ಆ ಕೈ ರುಚಿ ಇರುತ್ತಲ್ಲ, ಅದು ಬೇರೆ ಯಾರು ಮಾಡಿದ್ರೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡ್ಸೋಣ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಜೈಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಅಬ್ಬಾ ಏನ್ ಬಿಸ್ಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
10: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
9: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
10: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ವರೆಗೂ ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
9: ವಾವ್.
10: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
11: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
9: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
11: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
12: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
13: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ, ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಮ್ಮ ಮಾಡೋ ಯಾವ ಅಡುಗೆ ನಿಮಗೆ ತುಂಬಾ ಇಷ್ಟ ಅಂತ ಕೇಳ್ತಾ ಇದ್ದೆ. ಎಲ್ರಿಗೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ, ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ? ನಾವು ಆರಾಮ್ ಇದೀವ್ರಿ. ಬಿಸಿಲು ಐತೆ, ನಿಮ್ ಕಡೆ ಹೆಂಗೈತೆ? ಜೋರ್ ಐತ ಬಿಸಿಲು? ಹೆಂಗೈತೆ?
1: ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್, ಇವಾಗ 37 ಬಂದದ್ರಿ.
0: ಓಕೆ, ಕಮ್ಮಿ ಆಗ್ತಾ ಇದೆ.
1: 200 ಕಡಿಮೆ ಆಗಿದ್ರಿ.
0: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
1: ಗೊತ್ತಿದೆ ಮೇಡಮ್, ಗೊತ್ತಿದೆ ಮೇಡಮ್. ನಿಮ್ಮ ತಾಯಿಯವರ ಮಾಡಿದ ಅಡಿಗೆ ಯಾವ್ದು ಇಷ್ಟ ನಿಮಗೆ?
0: ಹೌದ್ರಿ.
1: ಅವ್ರು ಮಾತ್ರ ಇಲ್ಲ ಮೇಡಮ್, ಆದ್ರೂ ಅವ್ರು ಮಾಡಿದ್ ಮೇಡಮ್ ಕೈ ರೊಟ್ಟಿ ಅಂತ ಬರುತ್ತೆ ಮೇಡಮ್. ಬರೇ ಕೈ ಮೇಲೆ ಬಡಿಯಂಗಿಲ್ಲ ಮೇಡಮ್, ಅಂದ್ರೆ ಕೈಲೇ ಮಾಡೋದು. ಅದೊಂದು ಸ್ವಲ್ಪ ಜಿಟ್ ಇರುತ್ತೆ ಮೇಡಮ್. ಆ ರೊಟ್ಟಿ ಮಾಡಿ ಬದನೆಕಾಯಿ ಸುಟ್ಟು ಚಟ್ಟ ಮೇಡಮ್ ತಾಯಿಯವರು.
0: ಕೈ ರೊಟ್ಟಿನಾ?
1: ಬೇಯಿಸಿ ಬದ್ನಿಕಾಯಿ ಬರ್ತಾ ಹಾಕಿ ಕೊಟ್ರ ಮೇಡಮ್. ಅಂತ 5-6 ರೊಟ್ಟಿ ತಿಂತಿದ್ವಿ ಮೇಡಮ್ ನಾವು. ಅದ್ ಮಜಾನ ಬೇರೆ ಮೇಡಮ್. ಅದ್ ಯಾವಾಗೂ ಈ ಮುಗದ ಹೋಗ್ಯದ ಮೇಡಮ್, ಎಲ್ಲ ರೆಡಿಮೆಂಟ್ ಬಂದ ಶಕ್ತಿನ ಇಲ್ಲ. ಇವಾಗ ಬ್ರೆಡ್ ಊಟ ಏನಾಗಿದ್ ಮೇಡಮ್, ಬ್ರೆಡ್ ಶಕ್ತಿ ಎಲ್ಲಿ ಬರ್ಬೇಕು ಇವಾಗ? ಶಕ್ತಿನ ಇಲ್ಲ ಮೇಡಮ್ ಇವಾಗ. ಅವಾಗ ರಾಗಿ ಮುದ್ದೆ ತಿನ್ಬೇಕು, ಅವಾಗ ಸಾರ್ ಮಾಡಿ ಹೊಡೆದ್ರೆ ಮೇಡಮ್ ಏನೋ ತಾಕತ್ ಆಗುತ್ತೆ. ರಾಗಿ ಮುದ್ದೆ ಬೀಜ ರೊಟ್ಟಿ ಹೊಡೆದ್ರೆ ಮೇಡಮ್ ತಿಂದು ಹಿರಿಯಾರು ಅವ್ರು ದೊಡ್ಡ ತಾಕತ್ ಮೇಡಮ್. ಅದಕ್ಕೆ ಅದರಿಂದ ತಾಕತ್ತು ಅದಕ್ಕೂ ಬರಲ್ಲ ಮೇಡಮ್. ಇವಾಗ ಏನ್ ಎಲ್ಲ ರಾಸಾಯನಿಕ ಬಳಿಸಿ ಬಳಿಸಿ ಬಳಿಸಿ ಎಲ್ಲ ಕಾಲು ಹಿಡಿತಾವ್ ಕೈ ಹಿಡಿತಾವ್ ಹೋಗ್ಬಿಟ್ಟದ್ ಮೇಡಮ್. ಇವಾಗ ಅವಾಗ ನಮ್ಮ ತಾಯಿಯವ್ರ ಅಡಿಗೆ ಮಾಡೋದು ನೋಡಿದ್ರೆ ಮೇಡಮ್ ಹೇಳ್ಬಾರ್ದ. ನಾಲ್ಕು ಮನಿ ತರ ನಾರ್ತಿತ್ ಮೇಡಮ್ ಬದ್ನಿಕಾಯಿ ಬರ್ತಾ ಕುಟ್ಟಿದ್ರ ಅಂದ್ರ ಅದು ಏನ್ ಮಾಡಿ ಅದ್ ಮನಿಗೆ ಬರ್ತಾ ಇದ್ರು ಅಂತ ಊಟ ಮೇಡಮ್. ಅವಾಗ ಈಗ ಯಾರು ಬರ್ತಾರೆ ಮೇಡಮ್? ಅವಾಗ ಎಲ್ಲ ಏನ್ ಹೇಳ್ತೀವಿ ಮೇಡಮ್, ನೆನಸು ಮೇಡಮ್ ಬರೆಯೋದಿಲ್ಲ ನಾವು. ಈಗ ಅದು ನೆನಪು ಮಾತ್ರ, ಅದು ತಿನ್ನಕ್ಕಿಲ್ಲ ಮೇಡಮ್. ಇವಾಗ ಅದು ಯಾರಿಗೂ ಬರಲ್ಲ ಮೇಡಮ್, ಈಗ ಅದು ಮಾಡಕ್ಕೆ ಬರಲ್ಲ. ಏನ್ ಮಾಡ್ಬೇಕು ಅವ್ರು ಅಂತ ಊಟ ಮೇಡಮ್. ಅದು ಮತ್ತೆ ಆಮ್ಲಿ ಬರ್ತಿದ್ರು ಮೇಡಮ್, ಅದ್ರ ಹುರುಳಿ ಆಮ್ಲಿ ಅಂತ. ಹುರುಳಿ ಆಮ್ಲಿ ತಿಂದ್ರೆ ಮೇಡಮ್ ಒಮ್ಮೆ ಊಟ ಮಾಡಿದ್ರೆ ಹೊತ್ತು ಮುಂತನ ಹಸಿ ಆಗಲ್ಲ ಮೇಡಮ್. ಅಂತ ಊಟ ಮೇಡಮ್ ಆಮ್ಲಿ ಬರದ್ರೆ ಏನ್ರಿ ಅದು? ಮತ್ತೆ ಯಾರೋ ಮಾಡಲ್ ಮೇಡಮ್ ಅದ್ರ, ಅದ್ ಗೊತ್ತೇ ಇಲ್ಲ ಅಂತಾರ. ಆಮ್ಲಿ ಅಂದ್ರೆ ಏನ್ ಅಂತ ಕೇಳ್ತಾರೆ ಈಗ. ಅದ್ರ ಸಂಬಂಧ ಪಂಚಿಗ್ ಬಂದಿದ್ದ ಆಮ್ಲಿ ಅಂದ್ರೆ ಏನ್ ಅಂದ್ರೆ ಏನ್ ಹೇಳ್ಬೇಕು ನಾವು? ಏನ್ ಮೇಡಮ್ ಎಲ್ಲರೂ ಕಾಲ ಯಾಕಂದ್ರೆ ಬದಲ್ ಹಾಕೋತ್ ಹೋಗ್ತಾರೆ ಮೇಡಮ್.
0: ಹೌದ್ರಿ ಸರ್.
1: ಈಗ ಬಂದು ಬಳಗ ಮೆಚಸ್ ಮೇಲೆ ಕೇಳೋದು ಅವ್ರನ್ನ, ಅವ್ರೇನ್ ಭೇಟಿ ಆಗಲ್ಲ ಏನಿಲ್ಲ. ಮೆಚಸ್ ಮೇಲೆ ಬಂದು ಬಳಗ ರೆಡಿಮೆಂಟ್ ಊಟ, ಬ್ರೆಡ್ ಬಿಸ್ಕಿಟ್ ತಿಂದ್ರೆ ಊಟ ಆಯ್ತು. ಮತ್ ಏನ್ ಮಾಡ್ತಾರ ಮೇಡಮ್, ಬ್ಯೂಟಿ ಪಾರ್ಲರ್ ಹೋಗಿ ಮುಖ ಚಲೋ ಬರ್ಕೊಂಡ್ ಬರ್ತಾರು. ಮತ್ ಸುಂದರಿ ಎಲ್ಲಿ ಕಾಣಿಸ್ಬೇಕು, ಅದ ಒಟ್ಟು ಸುಂದರ ಕಾಣಿಸ್ಬೇಕು. ಮತ್ತೊಂದ್ ಬಿಟ್ರೆ ಸುಂದರ ಇಲ್ಲ ಅದು. ಹಂಗ ಎಲ್ಲ ಏನಾಗಿದ್ ಮೇಡಮ್, ಎಲ್ಲ ಡುಪ್ಲಿಕೇಟ್ ಆಗಿಬಿಟ್ಟದ ಮೇಡಮ್. ಇವಾಗ ಊಟ ಡುಪ್ಲಿಕೇಟ, ನೀರು ಡುಪ್ಲಿಕೇಟ, ಎಲ್ಲ ಡುಪ್ಲಿಕೇಟ್ ಮೇಡಮ್. ಒಂದು ಒರಿಜಿನಲ್ ಅಂತೂ ಇಲ್ಲ ಇಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್ ಈಗ ಸದ್ದಂದ್ರೆ.
0: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
1: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
0: ಓಕೆ, ಧನ್ಯವಾದಗಳು. ಎಸ್, ಶಿವಶರಣ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
2: ಆರಾಮದಿ ನೋಡಿ ಮೇಡಮ್, ನೀವು ಆರಾಮದಿರಿ?
0: ನಾವು ಆರಾಮ ಇದೀವ್ರಿ.
2: ಕಾರ್ಯಕ್ರಮ ಸೂಪರ್ ಆಗಿ ಮುಡಿಬರಾಗ್ತದೆ ಮೇಡಮ್. ಕಾರ್ಯಕ್ರಮ ಕಂತ ಒಳ್ಳೆ ಟಾಪಿಕ್ ತಂದ್ರಿ ಮೇಡಮ್.
0: ಹೌದೇನ್ರಿ?
2: ಹೌನ್ರಿ ಮೇಡಮ್. ಯಾಕಪ್ಪ ಅಂತಂದ್ರ ತಾಯಿದು ಪ್ರೀತಿ ಬಹಳ ಅಪರೂಪ ರೀ ಮೇಡಮ್. ಯಾಕಪ್ಪ ಅಂತಂದ್ರ ತಾಯಿಗಿಂತ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲತ್ರಿ ಮೇಡಮ್. ತಾಯಿ ಯಾವಾಗ ಅಡಿಗೆ ಮಾಡ್ರಿ ಅದ್ ಪ್ರೀತಿ ಪ್ರೇಮದಿಂದ ಏನ್ ಕೊಡ್ತಾಳಲ್ರಿ ಮೇಡಮ್, ಮಾತು ಹೇಳಿಕೆಸಿಂದ ಅದೇ ಒಂದು ರುಚಿ ಆಗ್ತದ್ರಿ ಮೇಡಮ್ ಎಲ್ಲಾನು. ಯಾಕಪ್ಪ ಅಂತ ತಾಯಿ ಪ್ರೀತಿ ದೊಡ್ಡದ್ರಿ ಈಗಿನ ವಾತಾವರಣದಾಗ ನೋಡ್ಬೇಕಾದ್ರ.
0: ನಿಜ ನಿಜ ರೀ.
2: ಹಾ, ತಾಯಿ ಬೇಕಾದ ಅಡಿಗೆ ಮಾಡ್ಲಿಲ್ರಿ, ಪ್ರೀತಿಯಿಂದ ಮಾತಾಡಿ ಪ್ರೀತಿಯಿಂದ ಉಣಬಳಸ್ತಾಳ್ರಿ ಮೇಡಮ್. ಅದಕ್ಕಾಗಿ ಯಾ ಅಡಿಗೆ ಇದ್ರು ಅದು ಒಟ್ಟ ಇಷ್ಟ ರೀ ಮೇಡಮ್, ತಾಯಿ ಕೈಯಿಂದ ಮಾಡುದು.
0: ನಿಜ ನಿಜ.
2: ಹೌನ್ರಿ. ಹಿಂಗಾಗಿ ಯಾವಾಗೆ ಮಾಡಿದ್ರಿ ಅವ್ರ ಅಡಿಗೆ ಇದೇ ಅದ ಅಂತ ಅಲ್ರಿ, ಅದೊಂದೇನಾದ್ರಿ ಮೇಡಮ್ ಪ್ರೀತಿಯಿಂದ ಊಟ ಬಡಿಸೋದೆ ಬೇರೆ ರೀ, ಅಲ್ಲಿ ಇಟ್ಟಿ ನೋಡು ಉಣ್ಣು ಅನ್ನೋದೆ ಬೇರೆ ರೀ ಮೇಡಮ್. ಈಗ ಯಾವಾಗೇ ಆಗ್ಲಿ ಮಕ್ಕಳಾಗ್ಲಿ ಇವತ್ತ ಹೆಂಡ್ರಾಗ್ಲಿ ಬೇರೆಯವ್ರಾಗ್ಲಿ ಉಣಿಸೋದೆ ಬೇರೆ ರೀ, ತಾಯಿ ಉಣಿಸೋದೆ ಬೇರೆ ರೀ ಮೇಡಮ್. ಹ್ಮ್, ಯಾಕಪ್ಪ ತಾಯಿ ಪ್ರೀತಿ ಬಾಳ ಇರ್ತದಲ್ರಿ ಮೇಡಮ್, ಆಕಿ ಸಂಭಾಳಿಸಿ ಮಾತಾಡಿಸಿ ಹ್ಞೂನ್ರಿ ಅಪ್ಪ ಇದು ಅದ ಇದು ತಗೋರಿ ಅಂತೇಳಿ ಹಿಂಗ ಹೇಳ್ತಾಳ್ರಿ ಮೇಡಮ್. ಹಿಂಗಾಗಿ ಪ್ರೀತಿಯಿಂದ ಅದ ಅಡಿಗೆ ಹೆತ್ತ ಸ್ವಾದ ಇದ್ರು ಅದು ಕಂಡು ಬರಂಗಿಲ್ಲ ಮೇಡಮ್, ಸ್ವಾದೆ ಅನ್ನಿಸ್ತದ್ರಿ ಅದು. ಹಿಂಗಾಗಿ ಅದು ಯಾವಾದ ಅಡಿಗೆ ಆಗ್ಲಿ ತಾಯಿ ಕೈಯಿಂದ ಅಡಿಗೆ ಉಣ್ಣುವುದೇ ಬಹಳ ಇಷ್ಟ ರೀ ಮೇಡಮ್.
0: ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ.
2: ಥ್ಯಾಂಕ್
0: ಯು, ಥ್ಯಾಂಕ್ ಯು ನವಾಜ್ ಸರ್. ನವಾಜ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಹಾಗೆ ಅವ್ರು ಹೇಳ್ತಾ ಇದ್ರು, ತಾಯಿ ಮಾಡುವ ಅಡುಗೆ ತುಂಬಾ ಚೆನ್ನಾಗಿರುತ್ತೆ, ಪ್ರೀತಿಯಿಂದ ಬಡಿಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅನ್ನೋದಾಗಿ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ.
3: ಬಿಸಿಲು ವಾತಾವರಣದ ಶುಭಾಶಯಗಳು.
0: ಬಿಸಿಲು ವಾತಾವರಣದ ಶುಭಾಶಯಗಳ, ಚೆನ್ನಾಗಿದೆ ಇದೊಂತರ.
3: ಇದು ಹೊಸ ಟೈಪ್ ಇದಲ್ಲ ಮೇಡಮ್, ಇದು ಯಾರು ಹೇಳಿದಲ್ಲ ಮೇಡಮ್ ನಿಮಗೆ ಇದನ್ನ?
0: ಹೌದ್ ಸರ್, ಯಾರು ಹೇಳಿರ್ಲಿಲ್ಲ. ಶಂಭುಲಿಂಗ ಸರ್, ಕಾಫಿ ಕುಡಿದ್ರ, ಮಜ್ಜಿಗೆ ಕುಡಿದ್ರ, ಜ್ಯೂಸ್ ಕುಡಿದ್ರ, ಏನ್ ಕುಡಿದ್ರಿ
3: ಮೇಡಮ್? ಮಜ್ಜಿಗೆ ಕುಡಿದೆ ಅಲ್ಲ, ಫಂಕ್ಷನ್ ಇದೆ, ಬರವಾಗ ಎರಡು ಪ್ಯಾಕೆಟ್ ಮಜ್ಜಿಗೆ ಇಟ್ಕೊಂಡ್ ಮಂಗ್ಳಿ ಬಂದು ಕುಡ್ದೆ ಮೇಡಮ್. ಟೀ ಕಾಫಿ ಕುಡಿಯಲ್ಲ ಮೇಡಮ್, ಈ ಟೈಮ್ ಮತ್ತೆ ಟೀ ಕಾಫಿ ಯಾವ ಬಿಲ್ಕುಲ್ ಮುಟ್ಟಲ್ಲ ಮೇಡಮ್. ಹೇಳೋದ್ರೆ ನೀರ್ ಬೇಕಾದ್ರೆ ಚೆನ್ನಾಗ್ ಕುಡ್ಬಿಡ್ತೀವಿ. ಅಮ್ಮನ ದಿನ, ನಾಳೆ ತಾಯಿಂದರೆ ದಿನ.
0: ಹೌದು,
3: ಉಪ್ಪಿಂತ ರುಚಿಲ್ಲ ತಾಯಿಗಿಂತ ಬಂದಿಲ್ಲ ಅಂತ ಗಾದೆ ಇಲ್ಲ ಮೇಡಮ್. ಹೇಳಮ್ಮ, ಇವ ನಮ್ಮ ಅಮ್ಮ ಒಂದು ಪುಣ್ಯಸೊಪ್ಪಿನ ಪಲ್ಯ ಅಂತ ಮಾಡೋರು ಮೇಡಮ್. ಹೇಳಪ್ಪ ಅಂದ್ರೆ ನಾವು ಬಯಸಿಮೆ ಕಡೆಯವರು,
0: ಉತ್ತರ
3: ಕನ್ನಡರು. ಅವ್ರು ಮಾಡಿದ್ರೆ ಈ ಸೊಪ್ಪುಗಳು ಆಮೇಲೆ ಕಾಳು ಹಾಕಿ ಮಾಡೋರು ಮೇಡಮ್. ಹೇಳ್ಬೇಕಂದ್ರೆ ಅದು ದಪ್ಪ ಗಟ್ಟಿ ಮಾಡೋರು, ಅದು ಹೆಚ್ಚು ಕಮ್ಮಿ ಫಸ್ಟ್ ದಿವಸ ಮಾಡಿದ್ರೆ ಕೆನೆ ಅಂತದೆಲ್ಲ ತೆಗೆದು ಬಿಟ್ಟು ಅವಳ ಗಟ್ಟಿ ಎಲ್ಲ ಹಂಗೆ ಇಡೋರು ಮೇಡಮ್. ಅದು ಪಲ್ಯ ಮೂರ್ ದಿನ ಆದ್ರೆ ಏನಾಗ್ತಿಲ್ಲ ಮೇಡಮ್. ಆಗ ಈಗಿನ ಏನ್ ಮಾಡ್ತಾರೆ ಮೇಡಮ್, ಒಂದು ಸಿಕ್ಕಾಲೆ ಜೈ ಅಂತ ಬರ್ತಿದ್ದೆ ಅಷ್ಟು ರುಚಿ ಮೇಡಮ್. ಅದೊಂದು ಮೇಡಮ್ ಆಮೇಲೆ ಹೋಳಿಗೆ ಸಾರು ಅಷ್ಟೇ, ಅದು ಹೋಳಿಗೆ ಸಾರು ಮಾಡಿದ್ರು ಅಂದ್ರೆ ನಮ್ಮ ನಮ್ಮ ಅಮ್ಮನಿಗೆ ಹೆಚ್ಚಿನ ನಾಲ್ಕೈದು ಜನ ಐದಾರು ಜನ ಅತ್ತಂಗಿರಿದ್ರೆ ಯಾರಿಗೂ ಮಾಡಕ್ ಬರಲ್ಲ ಮೇಡಮ್. ಅಮ್ಮನ ಕೈ ಬಂದು ಊಟ ಮಾಡ್ತಾರೆ. ನಮ್ಮ ಚಿಕ್ಕಮ್ಮ ಮಕ್ಳು ಈಗಲೂ ನಮ್ ದೊಡ್ಡಮ್ಮ ಹಂಗ್ ಮಾಡ್ತಿದ್ರು, ದೊಡ್ಡಮ್ಮ ಹಿಂಗ್ ಈಗಲೂ ಇನ್ನೊಂದ್ಸಲ ಮೇಡಮ್. ಈಗಲೂ ನಮ್ಮಅಮ್ಮ ಚಿಕನ್ ಹದಿನೇಳು ಹದಿನೆಂಟು ವರ್ಷ ಆಯ್ತು, ಈಗಲೂ ಅವ್ರ ಮನಸ್ಸ ನನ್ಗೂ ಅಷ್ಟೇ ಮೇಡಮ್. ಇವತ್ತಿಗೆ ನನ್ಗೆ ಹೋಳಿಗೆ ಸಾರ್ ನೆನಪು ಬರ್ತದೆ, ಬೇರೆ ಯಾರು ಹೋಳಿ ಸಾರ್ ಇವತ್ತಿಗೆ ನನ್ಗೆ ಬರ್ತಾ ಇಲ್ಲ ಮೇಡಮ್. ಹೇಳ್ಬೇಕಂದ್ರೆ ಸುಮ್ ಬೈಕ್ ಅಂತ ಗುಣಗುಣಕ್ಕಂತ ಊಟ ಮಾಡ್ತೀನಿ ಮೇಡಮ್. ಹೇಳ್ಬೇಕಂದ್ರೆ ಅಮ್ಮನ್ ಸಾರ್ ನಾನು ನೆನಪಾಗತ್ತೆ ಮೇಡಮ್. ಹೇಳ್ಬೇಕಂದ್ರೆ ಅವ್ರು ಗಟ್ಟಿಯಾಗವರೆಗೂ ಅದ್ ಸಾರು ಊಟ ಮೇಡಮ್. ಗಟ್ಟಿ ಆದ್ಮೇಲೆ ಆ ಸಾಂಬಾರಿಗೆ ಸ್ವಲ್ಪ ಶೇಂಗಾಣೆ ಬಿಟ್ಟುಕೊಂಡು ಉದ್ದಿನಕಾಳು ಇಟ್ಟಿರ್ತಾರೆ ಮೇಡಮ್. ಅದು ಉಪ್ಪು ಮಾಡಿ ಪುಡಿ ಮಾಡಿಕೊಳ್ಳಾರ, ಅದು ಮುದ್ಕೊಂಡ್ರು ಮೇಡಮ್. ಹೇಳ್ಬೇಕಂದ್ರೆ ಮುದ್ದೆ ಟೈಪ್ ಮಾಡ್ಕೊಂಡು ಹುಡ್ಕೊಂಡ್ ತಿನ್ನಾರ. ಅಷ್ಟು ರುಚಿಯ ಮಾಡ್ತು ಅವ್ರು ಏನೇ ಮಾಡ್ಲಿ ಮೇಡಮ್, ಪ್ರತಿಯೊಂದು ವಸ್ತುನು ಅವ್ರ ಐಟಮ್ ಹಾಕದೆ ಇದು ಅಷ್ಟು ರುಚಿ ಆಗ್ತಿತ್ತು ನಮ್ಗೆ. ಹೇಳ್ಬೇಕಂದ್ರೆ ಆಗ ಈಗ ಎಷ್ಟು ಐಟಮ್ ಹಾಕ್ರಿ ಏನು ಬರಲ್ಲ ಮೇಡಮ್, ಆ ಐಟಮ್ ಹಾಕಿ ರುಚಿ ಬರಲ್ಲ ಮಾಡ್ಬೇಕು. ಅವಾಗೆಲ್ಲ ನಾಟಿ ಅಲ್ಲ ಮೇಡಮ್, ಈಗೆಲ್ಲ ಎಲ್ಲ ಜಲ ಫಾರಂ ಶುರು ಆಗ್ಬಿಟ್ಟಿದೆ ತರಕಾರಿಗಳು. ಆಮೇಲೆ ಅದೊಂದು ಆಮೇಲೆ ಈ ಸೀಸನ್ ಬಂತಾರೆ ಮೇಡಮ್. ಈಗ ಹುಣಸೆ ಹೂವಿಂದು ಚಿಗುರು ಹೂವು ಬರುತ್ತೆ ನಮ್ಗೆ. ಅಲ್ಲಿ ನಮ್ಮ ಮಂಡಿಕಾಯಿ ಹೋಗ್ತೀವಿ ಮೇಡಮ್, ಅಲ್ಲೊಂದು ಹಂಗ ಮರ ಇತ್ತು ಅರೋಬರ ಆದ್ರೆ ಪಕ್ಕದ ಅಲ್ಲಿದ್ವಿ ನಾವು. ಶಂಭು ಬೇಡಣ್ಣ, ಶುಂಠಿ ಸಿಗರ್ ಬೇಡಣ್ಣ, ನಿನಗೆ ಅಮ್ಮ ನೆನ್ಪಿಲ್ಲನೋ ಅಂತ. ಇಲ್ಲ ಬರ್ತೀನಿ ನಾಳೆ, ಬರ್ತೀನಿ ಅಕ್ಕ ನಾಳೆ ಬಂದು ಐತಿನಿ ಬಾಣ ಅಂತ. ಇವತ್ತು ಬೆಳಿಗ್ಗೆ ಹೇಳ್ ಬಂದೆ ಮೇಡಮ್. ಹೇಳ್ಬೇಕು ಅಂದ್ರೆ ಅವ್ರೆಲ್ಲ ಅಂತಾವಲ್ಲ ಕೆಲವೊಂದು ಐಟಮ್ಗಳು ಸೊಪ್ಪುಗಳೆಲ್ಲ ಮಾಡೋದು ಮೇಡಮ್. ಹೇಳ್ಬೇಕು ಅಂದ್ರೆ ಆಮೇಲೆ ಪುದೀನ ಚಟ್ನಿ ಹಳೆ ಕೊಬ್ಬರಿ ಇದ್ರೆ ಪುದೀನ ಸೊಪ್ಪು ಸೇರಿಸಿ ಚಟ್ನಿ ಚಟ್ನಿ ಪುಡಿ ಮೇಡಮ್. ಅಷ್ಟು ಫ್ಲವರ್ ಇತ್ತು ಮೇಡಮ್, ಆ ಕೊಬ್ಬರಿ ಒಣ ಕೊಬ್ಬರಿ ಫ್ಲವರ್ ಅಷ್ಟು ಇತ್ತು ಮೇಡಮ್. ಕೆಟ್ಟ ಕೊಬ್ಬರಿಗೆ ಆ ಪುದೀನ ಹಾಕಿ ಮಾಡಿ ಅದೇ ನಾವು ಅದಕ್ಕೆ ಹುಡುಗರ ಹಿಂಡಿ ಇರ್ತಿದ್ವಿ ಮೇಡಮ್. ಹೇಳ್ಬೇಕಂದ್ರೆ ಅದಕ್ಕೆ ಅಷ್ಟು ರುಚಿ ರುಚಿಯಾಗಿ ಮಾಡೋದು ಮೇಡಮ್. ಸೀಸನ್ ಏನ್ ಬೇಕು ಸೀಸನ್ ಮಾಡಿ ಇಟ್ಬಿಡ ಮೇಡಮ್. ಈಗ ನೋಡಿ ಮೇಡಮ್, ಈಗ ಬಿಸಿಲು ಈ ಟೈಮ್ ಬಿಸಿ ಸಾಂಬಾರು ಮಾಡೋದಿಲ್ಲ, ಏನು ಮಾಯಿಕಾಯಿ ಸಾಂಬಾರು, ಹುಣಸೆ ಸಾಂಬಾರು, ಆಮೇಲೆ ಮಜ್ಜಿಗೆ ಸಾಂಬಾರು, ಆಮೇಲೆ ಅಮಟೆಕಾಯಿ ಸಾಂಬಾರು ಬರೀ ಇಂತವೆ. ಈ ತಂಪಿ ಸಾಂಬಾರು ಅದೆಲ್ಲ ಮಾಡಿ ಶೇಂಗಾ ಸಾಂಬಾರು, ಹುಣಸೆ ಹುಣಸೆ ಹುಣಸೆ ಹಣ್ಣಿಂದು ಈಗಲೂ ಇದೆ ಮೇಡಮ್. ಹೇಳ್ಬೇಕು ಇದನ್ನೇ ಮಾಡಿಸ್ತಾ ಇದೀವಿ ಮನೆಯಲ್ಲಿ. ಆಮೇಲೆ ಫುಡ್ಗಳು ಅಂದ್ರೆ ಹೆಚ್ಚಿಗೆ ದೋಸೆ ಪೊಡ್ ಏನ್ ಮಾಡ್ಸೋಣ, ರೊಟ್ಟಿ ರೊಟ್ಟಿ ಚಪಾತಿ ಮುದ್ದೆ ಇಂತವಷ್ಟೇ. ಇಡ್ಲಿಗಳು ಬೇರೆ ಎಲ್ಲ ತಿನ್ನಕ ರೈಸ್ ಬೈಸ್ ಬೆಳಿಗ್ಗೆ ತಿನ್ ಬರಕಾಲ ಮೇಡಮ್. ತಿನ್ಬಿಟ್ಟು ಒಂದ್ ತಲೆ ಎಲ್ಲ ತಿರುಕೊಂಡು ಬರ್ಬೇಕಂದ್ರೆ ಅದೇನ್ ಹೊಟ್ಟೆ ಹೊಟ್ಟೆ ತಿನ್ಕೊಂಡ್ಬಿಡ್ತೀನಿ ಮೇಡಮ್. ಹೇಳ್ಬೇಕಂತ ಥ್ಯಾಂಕ್ ಯು, ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಶಂಭುಲಿಂಗ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಎಲ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ಅವರ ಅಮ್ಮನನ್ನ ನೆನ್ಪ್ ಮಾಡ್ಕೊಳ್ತಾ ಅವರ ಅಮ್ಮನ ಕೈ ರುಚಿಯನ್ನ ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ಅಲ್ವಾ, ಅಮ್ಮನ ಕೈ ರುಚಿ ಅಂದ್ರೆ ಅದರಲ್ಲಿ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲವೂ ಜಾಸ್ತಿನೇ ಇರುತ್ತೆ. ಸೊ ಹಾಗೆ ಅಮ್ಮ ಮಾಡಿಕೊಟ್ರೆ ಒಂದು ತುತ್ತು ಜಾಸ್ತಿನೇ ತಿಂತೀವಿ ಅಂತಾನೆ ಹೇಳ್ಬೋದು. ಎಷ್ಟೋ ಸರ್ತಿ ತಿಂತ ನಾವು ಯಾವಾಗ್ಲೂ ತಿನ್ನೋದಕ್ಕಿಂತ ಒಂದೆರಡು ತುತ್ತು ಜಾಸ್ತಿನೇ ತಿಂದಿರ್ತೀವಿ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಲ್ರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ, ಹಾಗೆ ಕಾರ್ಯಕ್ರಮ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಆಮೇಲೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
5: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 2027. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಸತತ 7 ವರ್ಷಗಳಿಂದ CBSE 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ, ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
8: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಮ್ಮ ಮಾಡೋ ಅಡುಗೆಯಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟವಾಗೋ ಅಡುಗೆ ಅನ್ನೋದಾಗಿ ಕೇಳ್ತಾ ಇದೆ. ಸೊ ಹಾಗೆ ಎಲ್ಲರೂ ಹೇಳ್ತಾ ಇದ್ರು, ಅಮ್ಮ ಮಾಡೋ ಅಡುಗೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಅಡುಗೆಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ, ಕೆಲವೊಂದಿಷ್ಟು ಅಡುಗೆಗಳು ತುಂಬಾನೇ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ರು. ಅದೇ ರೀತಿ ನಿಮ್ಮ ಅಮ್ಮ ಮಾಡೋ ಅಡುಗೆಗಳಲ್ಲಿ ನಿಮಗೆ ಯಾವ್ದು ಇಷ್ಟ, ತುಂಬಾ ಫೇವ್ರೇಟ್ ಅಡುಗೆ ಯಾವುದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686297926. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಹಾಗೆ ನಿಮ್ಮ ಅಮ್ಮ ಮಾಡೋ ಯಾವ ಅಡುಗೆ ನಿಮಗೆ ಇಷ್ಟ ಅನ್ನೋದ್ರ ಬಗ್ಗೆ ತಿಳಿಸಬಹುದಾಗಿದೆ. ಸೊ ಅಮ್ಮ ಮಾಡೋ ಅಡುಗೆನೇ ಹಾಗೆ ಅಲ್ವಾ, ಕೈ ರುಚಿ ಅಂತಾರಲ್ಲ. ಯಾರು ಮಾಡೋ ಅಡುಗೆನೂ ಅಷ್ಟಾಗಿ ನಮ್ಗೆ ಇಷ್ಟ ಆಗಲ್ಲ, ಬಟ್ ಅಮ್ಮ ಏನೇ ಮಾಡಿದ್ರು ತುಂಬಾ ಇಷ್ಟ ಆಗ್ತಿರುತ್ತೆ. ಸೊ ಅಮ್ಮ ಮಾಡೋ ಅಡುಗೆನ ಒಂದ್ಸರ್ತಿ ತಿಂದ್ರೆ ಮತ್ತೆ ಏನೋ ಒಂದು ಹೊಸದಾಗಿ ಟ್ರೈ ಮಾಡಿದ್ರು ಕೂಡ ಅದನ್ನ ತಿಂದ್ರೆ ಮತ್ತೆ ಯಾರೋ ಮಾಡಿಕೊಟ್ರೆ ಆ ರುಚಿ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತಲ್ವಾ ಅಮ್ಮ ಮಾಡೋ ಅಡುಗೆ. ಸೊ ಅದೇ ರೀತಿಯಾಗಿ ನಿಮಗೆ ನಿಮ್ಮ ಅಮ್ಮ ಮಾಡೋ ಯಾವ ಅಡುಗೆ ಇಷ್ಟ ಅಂತ ಹೇಳಿ ಹೇಳಬಹುದು. ಸೊ ಹಾಗೇನೆ ಅದೊಂದು ಮಾಡೋ ಮೆಥಡ್ ಇರುತ್ತಲ್ಲ, ಅದೇ ತರ ನಾವು ಕೂಡ ಅಮ್ಮನ ತರನೇ ಮಾಡ್ತೀವಿ ಅಡುಗೆನ ಅಂತ ಹೇಳಿದ್ರೆ ಆ ರುಚಿ ಬರೋದೇ ಇಲ್ಲ. ಅದ್ರಲ್ಲಿ ಏನೋ ಒಂದು ಸೀಕ್ರೆಟ್ ಇರುತ್ತೋ ಗೊತ್ತಿಲ್ಲ. ಸೊ ಅಮ್ಮಂದ್ರು ಮಾಡೋ ಅಡುಗೆ ಇಲ್ಲಲ್ವಾ, ಎಷ್ಟೋ ಸರ್ತಿ ಅಮ್ಮಂದ್ರು ಮಾಡ್ತಿದ್ರು ಅದೇ ಇದೇ ಅಡುಗೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಆ ರುಚಿ ಬರ್ತಿರಲ್ಲ. ಸೊ ಈ ರೀತಿ ನಿಮಗೂ ಹಾಗಿದ್ರೆ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಹಂಚಿಕೊಳ್ಬಹುದಾಗಿದೆ. ಸೊ ಹಾಗೆ ನಿಮ್ಮ ಅಮ್ಮ ಮಾಡೋ ಅಡುಗೆಯ ಬಗ್ಗೆ ಕೂಡ ತಿಳಿಸ್ಬೋದು. ಹಾಗೆ ನಾಳೆ ಅಮ್ಮಂದಿರ ದಿನ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಮ್ಮಂದ್ರಿಗೆ ವಿಶ್ ಮಾಡಿ, ಹಾಗೆ ಏನೋ ಒಂದು ಚಿಕ್ಕ ಪುಟ್ಟ ಗಿಫ್ಟ್ನ ಕೊಟ್ಟು ಅಮ್ಮಂದ್ರು ನಾಳೆ ದಿನ ಖುಷಿಯಾಗಿ ಇರೋ ಥರ ನೋಡ್ಕೊಳ್ಳೋಣ ಅಲ್ವಾ. ಸೊ ತಾಯಿಗಿಂತ ಬಂಧುವಿಲ್ಲ, ತಾಯಿಗಿಂತ ದೇವರಿಲ್ಲ ಅನ್ನೋ ಮಾತಿದೆ ಅಲ್ವಾ. ಸೊ ನಿಜ, ಯಾಕಂತ ಹೇಳಿದ್ರೆ ತಾಯಿಯಂದ್ರು ನಮಗೆ ಮಾಡುವಂತಹ ತ್ಯಾಗ, ನಮಗೆ ಕೊಡುವಂತಹ ಪ್ರೀತಿಯನ್ನ ಬೇರೆ ಯಾರಿಂದಲೂ ಕೂಡ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬಹುದು. ಆ ರೀತಿ ನಿಮ್ಮ ಅಮ್ಮಂದ್ರ ಬಗ್ಗೆ ನಿಮಗೆ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ, ಅಥವಾ ಏನಾದರೂ ಚಿಕ್ಕದಾಗಿ ಕೂಡ ಗಿಫ್ಟ್ ಅಂದ ತಕ್ಷಣ ಏನೋ ದೊಡ್ಡದೇ ಕೊಡಬೇಕು ಅಂತಿಲ್ಲ, ಚಿಕ್ಕದಾಗಿ ಏನೋ ಒಂದು ಸರ್ಪ್ರೈಸ್ ಮಾಡೋದು, ಏನೋ ಒಂದು ಚಿಕ್ಕ ಪುಟ್ಟ ಗಿಫ್ಟ್ ಕೊಟ್ಟರೆ ಅವರು ಖಂಡಿತವಾಗ್ಲೂ ಖುಷಿಯಾಗಿ ಇರ್ತಾರೆ ಅಂತ ಹೇಳ್ತಾ ನಾಳಿನ ಅಮ್ಮಂದಿರ ದಿನವನ್ನು ಚೆನ್ನಾಗಿ ಆಚರಿಸಿ ಎಂಜಾಯ್ ಮಾಡಿ, ಅಮ್ಮಂದ್ರ ಜೊತೆ ಖುಷಿ ಖುಷಿಯಾಗಿರಿ. ಹಾಗೆ ಅಮ್ಮ ಮಾಡಿಕೊಡೋ ರುಚಿ ರುಚಿಯಾದ ಅಡುಗೆ ಸಂಡೇ ಬೇರೆ ಆಗಿದೆ. ಸೊ ಹಾಗಾಗಿ ಅಮ್ಮ ಮಾಡು ಅಡುಗೆನ ರುಚಿ ರುಚಿಯಾಗಿ ಸವಿಯಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686297926860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವು ಇಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ಇದು ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್.

0: With a 45-year legacy, Bansal Classes, started in Kota, Rajasthan by late Sri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
1: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು. ಈ ರೀತಿ

0: ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
2: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
1: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
2: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
1: ವಾವ್!
2: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 1,45,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
0: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
1: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
0: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗದ ರೆಡ್ ಕ್ರಾಸ್ ಸಂಸ್ಥೆಯು ವಿಶ್ವಾದ್ಯಂತ ಮಾನವೀಯ ಸೇವಾ ಕಾರ್ಯಗಳನ್ನು ನಡೆಸುತ್ತಿದ್ದು ಯುವಜನರಲ್ಲಿ ಸೇವಾ ಮನೋಭಾವ ಬೆಳೆಸುತ್ತಿದೆ ಎಂದು ದೇಶೀಯ ವಿದ್ಯಾಶಾಲಾ ಸಮಿತಿ ಕಾರ್ಯದರ್ಶಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ಘಟಕದ ಸಭಾಪತಿ SP ದಿನೇಶ್ ಹೇಳಿದರು. ದೇಶೀಯ ವಿದ್ಯಾಶಾಲಾ ಸಮಿತಿಯ DVS ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಯುವ ರೆಡ್ ಕ್ರಾಸ್ ಘಟಕ IQAC ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಘ ಶಿವಮೊಗ್ಗ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆಯಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಸಂಕಷ್ಟಕ್ಕೆ ಸಿಲುಕಿದವರಿಗೆ ನೆರವಾಗುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದ್ದು, ವಿದ್ಯಾರ್ಥಿ ಜೀವನದಲ್ಲಿಯೇ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು. ಸಮಾಜಮುಖಿ ಕಾರ್ಯಗಳಲ್ಲಿ ಯುವಜನರು ಕೈಜೋಡಿಸಬೇಕು, ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿ ಡಾ ದಿನೇಶ್ ಮಾತನಾಡಿ, ಮಾನವೀಯ ಮೌಲ್ಯ, ಸಹಾನುಭೂತಿ, ಸಹಕಾರ ಮತ್ತು ಸೇವಾ ಮನೋಭಾವ ಬಲಪಡಿಸುವ ಪ್ರಮುಖ ದಿನ ಇದಾಗಿದೆ. ಹೆನ್ರಿ ಡ್ಯುನ್ಯಾಂಟ್ ಅವರ ಜನ್ಮದಿನದ ಅಂಗವಾಗಿ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳು ಸೇವಾ ಚಿಂತನೆ ಬೆಳೆಸಿಕೊಂಡು ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ಘಟಕದ ಖಜಾಂಚಿ AM ಸುರೇಶ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯ ಇತಿಹಾಸ, ದೇಶಾದ್ಯಂತ ಸಲ್ಲಿಸುತ್ತಿರುವ ಸೇವಾ ಕಾರ್ಯಗಳ ಬಗ್ಗೆ ವಿವರಿಸಿದರು. ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಪ್ರಥಮ ಚಿಕಿತ್ಸೆ ತರಬೇತಿ ಹಾಗೂ ವಿವಿಧ ಚಟುವಟಿಕೆ ಮೂಲಕ ಸಮಾಜಕ್ಕೆ ಅಪಾರ ಸೇವೆ ಸಲ್ಲಿಸುತ್ತಿದೆ ಎಂದು ತಿಳಿಸಿದರು. DVS ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲರಾದ ಡಾ AM ವೆಂಕಟೇಶ್ ಮಾತನಾಡಿ, ಯುವಜನರಲ್ಲಿ ಸೇವಾ ಮನೋಭಾವ ಬೆಳೆಸುವಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಮಹತ್ತರ ಪಾತ್ರ ವಹಿಸುತ್ತಿದೆ. ತುರ್ತು ಪರಿಸ್ಥಿತಿಗಳಲ್ಲಿ ಅಗತ್ಯ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ಘಟಕದ ನಿರ್ದೇಶಕ ಗಿರೀಶ್ ಮಾತನಾಡಿ, ರಕ್ತದಾನ, ಆರೋಗ್ಯ ಜಾಗೃತಿ ಮತ್ತು ವಿಪತ್ತು ನಿರ್ವಹಣೆ ಚಟುವಟಿಕೆಗಳಲ್ಲಿ ಯುವಜನರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. DVS ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ IQAC ಸಂಯೋಜಕ ಎನ್ ಕುಮಾರಸ್ವಾಮಿ, ಯುವ ರೆಡ್ ಕ್ರಾಸ್ ಘಟಕದ ಸಂಯೋಜಕ ಡಾ ಶ್ರೀನಿವಾಸ್ ಲಮಾಣಿ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಜೀವ ರಸಾಯನಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಡಾ ಜಿ ಸತೀಶ್ ರವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಜೀವ ರಸಾಯನಶಾಸ್ತ್ರ ವಿಷಯದಲ್ಲಿ ಮೇಘನಾ ಪುನೀತ್ ಲಾಡ್ ಇವರಿಗೆ PhD ಪದವಿ ನೀಡಿದೆ. ಸ್ಕ್ಯಾಡೋಕ್ಸಸ್ ಮಲ್ಟಿಫ್ಲೋರಸ್ ಸಸ್ಯದಿಂದ ದೊರೆಯುವ ಲೆಕ್ಟಿನ್ಗಳು ಜೀವಾಣುನಾಶಕ, ಕ್ಯಾನ್ಸರ್ ವಿರೋಧಿ ಹಾಗೂ ರೋಗ ನಿರೋಧಕ ಸಂಬಂಧಿತ ಜೈವಿಕ ಕ್ರಿಯಾಶೀಲತೆಗಳನ್ನು ಹೊಂದಿರುವುದರಿಂದ ಈ ಅಧ್ಯಯನ ಮಹತ್ವದ್ದಾಗಿದೆ. ಹೊಸ ಸಸ್ಯ ಪ್ರೋಟೀನ್ಗಳನ್ನು ಗುರುತಿಸುವ ಮೂಲಕ ಔಷಧ ಅಭಿವೃದ್ಧಿ ಮತ್ತು ರೋಗ ನಿರ್ಣಯ ಅಧ್ಯಯನಗಳಿಗೆ ಇದು ಜೈವ ರಾಸಾಯನಿಕ

ರಾಸಾಯನಿಕ ಹಾಗೂ ಜೈವ ವೈದ್ಯಕೀಯ ಸಂಶೋಧನೆಗೆ ಮಹತ್ವದ ಕೊಡುಗೆ ನೀಡುತ್ತದೆ. ಮೇಘನಾ ಪುನೀತ್ ಲಾಡ್ರವರು ಪ್ರಸ್ತುತ ಮೈಸೂರಿನ ಎಂಎಂಕೆ ಮತ್ತು ಎಸ್ಡಿಎಂ ಕಾಲೇಜಿನಲ್ಲಿ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರವು 2026-27 ಶೈಕ್ಷಣಿಕ ಸಾಲಿನ ವಿವಿಧ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗಳು ಲಭ್ಯವಿವೆ. ಪ್ರತಿ ಕೋರ್ಸ್ಗೆ 60 ಸೀಟುಗಳು ಲಭ್ಯವಿದ್ದು ಐಟಿಐ ಅಥವಾ ಪಿಯುಸಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶದ ಅವಕಾಶವಿದೆ. ಮೀಸಲಾತಿ, ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿಯಂತೆ ಸೀಟು ಹಂಚಿಕೆ ನಡೆಯಲಿದ್ದು 30% ಸೀಟುಗಳನ್ನು ವಿದ್ಯಾರ್ಥಿನಿಯರಿಗಾಗಿ ಕಾಯ್ದಿರಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/5/2026 ಆಗಿದ್ದು, ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಜಾಲತಾಣಕ್ಕೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448307724, ಮತ್ತೊಂದು ಸಂಖ್ಯೆ 9880141054 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಾಗರ ನಗರಸಭೆಯಲ್ಲಿ ಚುನಾಯಿತ ಸದಸ್ಯರು ಇಲ್ಲ ಎಂದು ಬೀಗಬೇಡಿ. ಬಡವರ ಕೆಲಸ ಮಾಡಿಕೊಡದೆ ಪದೇ ಪದೇ ನಗರಸಭೆಗೆ ಅಲಸಿದರೆ ಅಂಥ ಅಧಿಕಾರಿ ಸಿಬ್ಬಂದಿ ವಿರುದ್ದ ಕ್ರಮ ನಿಶ್ಚಿತ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಸಾಗರ ನಗರಸಭೆಯಲ್ಲಿ ನಿನ್ನೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಕಳೆದ ಎರಡೂವರೆ ವರ್ಷದಿಂದ ಈ ಸ್ವತ್ತು ನೀಡದಿರುವುದು ಕಂದಾಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಇನ್ನೊಮ್ಮೆ ಇಂತಹ ವಿಳಂಬ ನೀತಿ ಅನುಸರಿಸಿದರೆ ಸುಮ್ಮನಿರುವುದಿಲ್ಲ, ಜನರನ್ನು ಸತಾಯಿಸಿದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಾರುಕಟ್ಟೆ ರಸ್ತೆ ಅಗಲೀಕರಣಕ್ಕೆ ಹಣ ಬಿಡುಗಡೆಯಾಗಿದೆ, ಆದರೆ ಕೆಲವರು ಜಾಗ ಬಿಡುತ್ತಿಲ್ಲ ಎನ್ನುವ ದೂರುಗಳಿವೆ. ಕಾನೂನು ಪ್ರಕಾರ ಅವರಿಗೆ ನೋಟಿಸ್ ನೀಡಿ ಅದಕ್ಕೂ ಬಗ್ಗದಿದ್ದರೆ ಒಡೆದು ಹಾಕಿ ರಸ್ತೆ ಅಗಲೀಕರಣ ಕಾಮಗಾರಿ ಕೈಗೊಳ್ಳಿ ಎಂದು ಶಾಸಕರು ಸೂಚಿಸಿದರು. ಮುಂದಿನ ವಿವರ. ಭಾರತದ ಪ್ರಾಚೀನ ಪರಂಪರೆಯ ವೈದ್ಯಕೀಯ ಶಿಕ್ಷಣ ಮತ್ತು ಖಗೋಳಶಾಸ್ತ್ರಗಳಲ್ಲಿ ಅಗಾಧ ಜ್ಞಾನ ಸಂಪತ್ತನ್ನು ಯುವಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ದೇವಾಲಯ ಧರ್ಮದರ್ಶಿ ಶ್ರೀ ಮಾರುತಿ ಗುರೂಜಿ ಹೇಳಿದರು. ಬಸವನ ಹೊಂಡದಲ್ಲಿ ಪ್ರಾಚೀನ ಆರೋಗ್ಯ ಶಿಕ್ಷಣ ತರಬೇತಿ ಸಂಶೋಧನೆ ಮತ್ತು ಚಿಕಿತ್ಸಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿ, ಪ್ರಾಚೀನ ಕಾಲದಲ್ಲೇ ಭಾರತದ ಋಷಿಮುನಿಗಳು ಮತ್ತು ಸಾಧಕರು ಹಲವು ಸಂಶೋಧನೆ ನಡೆಸಿದ್ದರು. ಆರೋಗ್ಯ ರಕ್ಷಣೆಗೆ ಪ್ರಕೃತಿಯಲ್ಲಿನ ಗಿಡಮೂಲಿಕೆ ಬಳಸಿಕೊಂಡು ನೂರಾರು ಚಿಕಿತ್ಸಾ ವಿಧಾನ ಕಂಡುಕೊಂಡಿದ್ದರು ಎಂದು ತಿಳಿಸಿದರು. ಇರುವಕ್ಕಿ ಕೃಷಿ ವಿವಿ ಕುಲಪತಿ ಡಾ ಆರ್ಸಿ ಜಗದೀಶ್ ಮಾತನಾಡಿ, ಪ್ರಾಚೀನ ಜ್ಞಾನ ಸಂಪತ್ತು ವೈಜ್ಞಾನಿಕ ತಳಹದಿ ಹೊಂದಿದೆ, ಅವುಗಳ ಅಧ್ಯಯನ ಮತ್ತು ಬಳಕೆ ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಮಾತನಾಡಿ, ಪ್ರಾಚೀನ ತಾಳೆಗರಿಗಳು ವೈಜ್ಞಾನಿಕ ಮತ್ತು ಆರೋಗ್ಯ ಚಿಕಿತ್ಸೆಯ ಜ್ಞಾನ ಭಂಡಾರವಾಗಿದೆ. ಆಯುರ್ವೇದ ವೈದ್ಯ ಪದ್ಧತಿ ಜಗತ್ತಿನ ಸರ್ವಶ್ರೇಷ್ಠ ಚಿಕಿತ್ಸಾ ವಿಧಾನ ಎಂದು ಹೇಳಿದರು. ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಎಂ ಸಾದಿಕ್ ಮಾತನಾಡಿ, ಆಸಕ್ತರಿಗೆ ಆರೋಗ್ಯ ಚಿಕಿತ್ಸೆ ವಿಧಾನಗಳ ತರಬೇತಿ ನೀಡಲಾಗುವುದು, ಪಾರಂಪರಿಕ ಔಷಧ ತಜ್ಞರ ಮೂಲಕ ಮಾರ್ಗದರ್ಶನ ನೀಡಲಾಗುವುದು ಎಂದರು. ಮ್ಯಾನೇಜಿಂಗ್ ಟ್ರಸ್ಟಿ ಕೆ ಉಮೇಶ್, ಉದ್ಯಮಿ ನಜರುಲ್ಲಾ ಖಾನ್, ಟ್ರಸ್ಟ್ ಉಪಾಧ್ಯಕ್ಷ ಮಂಜುನಾಥ್ ಸುಬ್ರಹ್ಮಣ್ಯ, ರಾಜು ದೇವಾಡಿಗ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ಮೇ 11ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಜೈಲ್ ವೃತ್ತದ ಪ್ರತಾಪ್ ಆರ್ಕಿಡ್ನ 2ನೇ ಮಹಡಿಯಲ್ಲಿ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಸಂದರ್ಶನದಲ್ಲಿ ರೇಜ್ ಮ್ಯಾನೇಜ್ಮೆಂಟ್ ಸಲ್ಯೂಷನ್ ಕಂಪನಿ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ನೇರ ಸಂದರ್ಶನ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದೆ. ಪಿಯುಸಿ ಮತ್ತು ಯಾವುದೇ ಡಿಗ್ರಿ ತೇರ್ಗಡೆ ಹೊಂದಿದ 18ರಿಂದ 35 ವರ್ಷದೊಳಗಿನ ಅಭ್ಯರ್ಥಿಗಳು ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಉಚಿತ ಪ್ರವೇಶ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಗುತ್ಯಪ್ಪ ಕಾಲೋನಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಖುದ್ದಾಗಿ ಸಂಪರ್ಕಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನಾಡೋಜ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿರವರು 50 ಹೆಚ್ಚು ಕೃತಿಗಳನ್ನು ರಚಿಸಿದ್ದಲ್ಲದೆ DVG ಸೇರಿ ಅನೇಕ ಹಿರಿಯ ಸಾಹಿತಿಗಳ ಕೃತಿಗಳ ಪ್ರಕಟಣೆಗೂ ಕಾರಣರಾದವರು. ಇಂತಹ ಶ್ರೇಷ್ಠ ಸಾಹಿತಿಯನ್ನು ಸಾಹಿತ್ಯದ ಮುಖ್ಯ ಸಂಸ್ಥೆಗಳು ಗೌರವಿಸದಿರುವುದು ದುರದೃಷ್ಟ ಎಂದು ಪತ್ರಕರ್ತ ಹನಿಯರವಿ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಕಾರಣಗಿರಿ ರಾಷ್ಟ್ರೋತ್ಥಾನ ಬಳಗದ ಆಶ್ರಯದಲ್ಲಿ ಕಾರಣಗಿರಿಯ ಸಂಸ್ಕೃತಿ ಭವನದಲ್ಲಿ ಇತ್ತೀಚೆಗೆ ಅಗಲಿದ ಉತ್ಥಾನ ಮಾಸಪತ್ರಿಕೆ ಸಂಪಾದಕ ಎಸ್ ಆರ್ ರಾಮಸ್ವಾಮಿ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರಾಮಸ್ವಾಮಿ ಅವರು ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ತೆಲುಗು ಭಾಷೆಯಲ್ಲದೆ ಜರ್ಮನ್ ಭಾಷೆಯಲ್ಲೂ ಪಾಂಡಿತ್ಯ ಪಡೆದಿದ್ದರು. ಕನ್ನಡದಲ್ಲಿ ಹಲವು ಕೃತಿಗಳನ್ನು ರಚಿಸಿದ್ದಲ್ಲದೆ ಇಂಗ್ಲಿಷ್ ಮತ್ತು ತೆಲುಗಿನಿಂದಲೂ ಹಲವು ಕೃತಿಗಳನ್ನು ಅನುವಾದಿಸಿದ್ದರು. DVG ಅವರು ಆರಂಭಿಸಿದ ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಕಾರ್ಯದರ್ಶಿಯಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಲ್ಲದೆ ಪರಿಸರ ಸ್ವದೇಶಿ ಹೋರಾಟದಲ್ಲೂ ಮುಂದಿದ್ದರು ಎಂದರು. ನಿವೃತ್ತ ಪ್ರಾಚಾರ್ಯ ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷ ನಳಿನ ಚಂದ್ರ ಮಾತನಾಡಿ, ರಾಮಸ್ವಾಮಿ ಅವರು ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ರಾಷ್ಟ್ರೋತ್ಥಾನ ಸಾಹಿತ್ಯ ಸಂಪಾದಕರು ಆಗಿ ಹಲವು ಪುಸ್ತಕಗಳನ್ನು ಪ್ರಕಟಿಸಿದ್ದರು. ಅವರು ಪ್ರಶಸ್ತಿ ಪುರಸ್ಕಾರಗಳನ್ನು ಬಯಸದಿದ್ದರೂ ಅವರ ಕೃತಿಗಳು ಮೌಲಿಕವಾಗಿವೆ.

0: ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್ ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
1: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
0: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
8: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
9: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
10: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
11: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ. ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. ಎಐ ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
12: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್. ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
11: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10th ತರಗತಿಯಲ್ಲಿ 100-100 ಫಲಿತಾಂಶ. ಪ್ರೀ ಕೆಜಿಯಿಂದ 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
12: ಸಂಪರ್ಕಿಸಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
13: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದೇ ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳು. ಸ್ನೇಹಿತರೆ, ಹಕ್ಕು ಮತ್ತು ಕರ್ತವ್ಯ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ರಾಜಪ್ರಭುತ್ವದಲ್ಲಿ ನಾಗರಿಕನಿಗೆ ವಿಶೇಷ ಹಕ್ಕುಗಳು ಇರ್ತಾ ಇರಲಿಲ್ಲ, ಕರ್ತವ್ಯಗಳು ಸಾಕಷ್ಟಿದ್ವು. ಪ್ರತಿಯೊಬ್ಬ ನಾಗರಿಕನು ಪ್ರಕೃತಿಯ ರಕ್ಷಣೆಗಾಗಿ, ರಾಜನ ನಿರಂತರ ಆಡಳಿತ ನಡೆಯುವ ವ್ಯವಸ್ಥೆಗಾಗಿ ಹಲವಾರು ಕರ್ತವ್ಯವನ್ನ ಮಾಡಲೇಬೇಕಿತ್ತು. ಆ ಕರ್ತವ್ಯಗಳಿಗೆ ಧಾರ್ಮಿಕ ಸ್ಪರ್ಶವನ್ನ ನೀಡಿ ನಾಗರಿಕನು ಅವುಗಳಿಗೆ ಬದ್ಧನಾಗಿರುವಂತೆ ಮಾಡುವ ರೂಢಿಗಳಿದ್ವು. ಸ್ನೇಹಿತರೆ, ರಾಜನು ಪ್ರತ್ಯಕ್ಷ ದೇವನೆಂಬ ನಂಬಿಕೆ ಅಂದಿನ ನಾಗರಿಕರಲ್ಲಿತ್ತು. ಹೀಗೆ ನಂಬಿಕೆಗಳು ಇದ್ದಾಗ ರಾಜನ ಆಡಳಿತವನ್ನಾಗಲಿ, ಮಾತನ್ನಾಗಲಿ, ನಿರ್ಧಾರಗಳನ್ನಾಗಲಿ ನಾಗರಿಕರು ಪ್ರಶ್ನಿಸುವ ಧೈರ್ಯ ತೋರಿಸ್ತಾ ಇರಲಿಲ್ಲ. ಆತನ ನಿರ್ಧಾರಗಳನ್ನ ಶಿರಸಾ ವಹಿಸಿ ಪಾಲಿಸ್ತಾ ಇದ್ರು. ಹೀಗೆ ರಾಜನ ಆಳ್ವಿಕೆಯಲ್ಲಿ ಜನರು ತಮ್ಮ ತಮ್ಮ ಕೆಲಸಗಳನ್ನ ಜವಾಬ್ದಾರಿಯಿಂದ, ಹೆಚ್ಚು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರು. ನಾಗರಿಕ ಸಮಾಜದಲ್ಲಿ ಇಂದಿನಂತೆ ಹಕ್ಕುಗಳ ಹೋರಾಟದ ಭರಾಟೆ, ಆ ಮೂಲಕ ಒಂದಷ್ಟು ಮತಗಳನ್ನ ಬಾಚುವ, ಅದರಿಂದ ನಾಯಕನೆಂದು ಬಿಂಬಿಸಿಕೊಳ್ಳುವ ಅಗತ್ಯವೂ ಇರಲಿಲ್ಲ, ಅವಕಾಶವೂ ಇರಲಿಲ್ಲ.
14: ಸ್ನೇಹಿತರೆ, ಪ್ರತಿದಿನ ನಾವು ನನ್ನ ಹಕ್ಕು ನಿಮ್ಮ ಹಕ್ಕು ಅಂತ ಮಾತಾಡ

ಮಾಡ್ತಾ ಇರ್ತೀವಿ. ಆದ್ರೆ ನಿಜಕ್ಕೂ ಹಕ್ಕು ಅಂದ್ರೆ ಏನು, ಅದು ನಮ್ಮ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ, ನಾವು ಅದನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಮೊದಲನೇದಾಗಿ ಹಕ್ಕು ಅಂತಂದ್ರೆ ಕೇವಲ ಸೌಲಭ್ಯ ಅಲ್ಲ, ಇದು ಯಾವುದೇ ಒಬ್ಬ ವ್ಯಕ್ತಿ ಗೌರವಯುತವಾಗಿ ಮತ್ತು ಸ್ವತಂತ್ರವಾಗಿ ಬದುಕೋದಕ್ಕೆ ನಮ್ಮ ಸಂವಿಧಾನ ಅಥವಾ ಕಾನೂನು ಕೊಟ್ಟಿರುವ ಖಾತ್ರಿ ಅಂತಾನೆ ಹೇಳಬಹುದು. ಇದನ್ನ ಒಂದು ಗ್ಯಾರಂಟಿ ಕಾರ್ಡ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಒಂದು ಗ್ಯಾರಂಟಿ ಕಾರ್ಡ್ ಇದ್ರೆ ಮಾತ್ರ ನಿಮ್ಮ ಲೈಫ್ಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ. ಹಾಗಾದ್ರೆ ಹಕ್ಕು ಏನ್ ಕೆಲಸ ಮಾಡುತ್ತೆ, ಅದರ ಪವರ್ ಏನು ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸರ್ಕಾರ, ಸಮಾಜ ಅಥವಾ ಯಾವುದೇ ಪ್ರಬಲ ಶಕ್ತಿ ನಿಮ್ಮ ಮೇಲೆ ಅನ್ಯಾಯ ಮಾಡುವುದನ್ನ ತಡೆಯುತ್ತೆ. ನಂತರ ನೀವು ಶಿಕ್ಷಣ ಪಡೆಯುವುದಕ್ಕೆ, ಕೆಲಸ ಮಾಡೋದಕ್ಕೆ ಮತ್ತು ಸಮಾಜದಲ್ಲಿ ಬೆಳೆಯೋದಕ್ಕೆ ಸಮಾನ ಅವಕಾಶ ನೀಡುತ್ತೆ. ಪ್ರತಿಯೊಬ್ಬರಿಗೂ ಮನುಷ್ಯರಾಗಿ ಸಿಗಬೇಕಾದ ಮೂಲಭೂತ ಗೌರವವನ್ನ ಖಾತ್ರಿಪಡಿಸುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ ಸ್ನೇಹಿತರೆ, ಮೊದಲನೇದಾಗಿ ಸುರಕ್ಷತೆ, ಅವಕಾಶ, ಗೌರವ, ಇವುಗಳಿಗೆ ಹಕ್ಕು ಅಂತ ನಾವು ಹೇಳ್ತೇವೆ. ಹಾಗೆ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನ ನಮಗೆ ಆರು ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಆ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಹಕ್ಕು ಮತ್ತು ಕರ್ತವ್ಯ ಪಾಲನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಕಳೆದ ಭಾಗದಲ್ಲಿ ಹಕ್ಕು ಅಂದ್ರೆ ಏನು ಅಂತ ತಿಳಿಸಿದ್ದಾಯ್ತು. ಹಾಗೆ ಈಗ ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಅವು ಯಾವುವು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಸೊ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನ ನಮಗೆ 6 ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಇವು ನಮ್ಮ ಜೀವನದ ಆಧಾರ ಸ್ತಂಭಗಳು ಅಂತಾನೆ ಹೇಳಬಹುದು. ಮೊದಲನೇದಾಗಿ ಸಮಾನತೆಯ ಹಕ್ಕು. ಆರ್ಟಿಕಲ್ 14-18 ಏನ್ ಹೇಳುತ್ತೆ ಅಂತಂದ್ರೆ, ಯಾರೇ ಇರ್ಲಿ ಹೇಗೆ ಇರ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾವುದೇ ತಾರತಮ್ಯ ಇಲ್ಲ. ಜಾತಿ ಧರ್ಮ ಲಿಂಗ ಆಧಾರದ ಮೇಲೆ ನಿಮ್ಮನ್ನ ಯಾರೂ ದೂರ ಬಿಡೋ ಹಾಗಿಲ್ಲ. ಇನ್ನ ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 19-22 ಏನ್ ಹೇಳುತ್ತೆ ಅಂತಂದ್ರೆ, ಇದರಲ್ಲಿ ಮಾತಾಡುವ ಸ್ವಾತಂತ್ರ್ಯ, ಎಲ್ಲಿಗಾದ್ರೂ ತಿರುಗಾಡುವ ಸ್ವಾತಂತ್ರ್ಯ, ಹಾಗೆ ಇಷ್ಟ ಬಂದ ಕೆಲಸ ಮಾಡೋ ಸ್ವಾತಂತ್ರ್ಯ ಎಲ್ಲವೂ ಬರುತ್ತೆ. ಇದು ನಮ್ಮ ಎಕ್ಸ್ಪ್ರೆಸ್ ಲೈಫ್ ಲೈನ್ ಅಂತಾನೆ ಹೇಳಬಹುದು. ಹಾಗೆ ಮೂರನೇದಾಗಿ ಶೋಷಣೆ ವಿರುದ್ಧದ ಹಕ್ಕು. ಆರ್ಟಿಕಲ್ ನಂಬರ್ 23-24 ತನಕ ಏನ್ ಹೇಳುತ್ತೆ ಅಂದ್ರೆ, ಬಲವಂತದ ದುಡಿಮೆ ಆಗಿರಬಹುದು, ಅಕ್ರಮವಾಗಿ ಕೂಲಿ ಕೊಡದೆ ದುಡಿಸಿಕೊಳ್ಳೋದಾಗಿರಬಹುದು, ಅಥವಾ ಮಕ್ಕಳಿಂದ ಕೆಲಸ ಮಾಡಿಸೋದು, ಈ ಎಲ್ಲದರ ವಿರುದ್ಧ ರಕ್ಷಣೆ ನೀಡುತ್ತೆ. ಯಾರು ನಿಮ್ಮನ್ನ ಶೋಷಣೆ ಮಾಡೋ ಹಾಗಿಲ್ಲ. ಇನ್ನ ನಾಲ್ಕನೇದಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 25-28 ಏನ್ ಹೇಳುತ್ತೆ ಅಂದ್ರೆ, ನಿಮಗೆ ಇಷ್ಟ ಬಂದ ಧರ್ಮವನ್ನ ಪಾಲಿಸುವ ಹಾಗೆ ಪ್ರಚಾರ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇನ್ನ ಐದನೇದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಆರ್ಟಿಕಲ್ ನಂಬರ್ 29-30 ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಇರುವ ಹಕ್ಕು, ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡೆಯುವ ಹಕ್ಕು ಸಹ ಇದರಲ್ಲಿದೆ. ಇನ್ನು ಆರನೇದು ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಆರ್ಟಿಕಲ್ ನಂಬರ್ 32 ಏನ್ ಹೇಳುತ್ತೆ ಅಂದ್ರೆ, ಈ ಹಕ್ಕುಗಳಲ್ಲಿ ಅತ್ಯಂತ ಪವರ್ಫುಲ್ ಅಂತಾನೆ ಹೇಳಬಹುದು. ಈಗಷ್ಟೇ ಹೇಳಿದ 1-5 ಹಕ್ಕುಗಳಿಗೆ ಧಕ್ಕೆಯಾದ್ರೆ ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಹಕ್ಕುಗಳನ್ನ ಪಡೆಯೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಕ್ಕುಗಳು ಆಕಾಶದಿಂದ ಬೀಳೋದಿಲ್ಲ, ಅವು ಈಗಾಗ್ಲೇ ನಮ್ಮ ಸಂವಿಧಾನದಿಂದ ಬಂದಿವೆ. ಆದ್ರೆ ನಾವು ಅವುಗಳನ್ನ ಆಕ್ಟಿವ್ ಆಗಿ ಮಾಡೋದು ಹೇಗೆ? ಸೊ ಮೊದಲನೇದಾಗಿ ಬಿ ಅವೇರ್ ಅಂದ್ರೆ ತಿಳ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರ್ಲಿ. ನೀವು ಶಾಲೆಯಲ್ಲಿ, ಕಾಲೇಜ್ನಲ್ಲಿ, ರೋಡ್ನಲ್ಲಿ ಅಥವಾ ಟಿವಿಗಳಲ್ಲಿ ಎಲ್ಲೇ ಆದ್ರೂ ಅವುಗಳ ಬಗ್ಗೆ ತಿಳಿದುಕೊಳ್ಬೇಕಾದ ಕರ್ತವ್ಯ ನಿಮ್ಮದಾಗಿರುತ್ತೆ. ತಿಳುವಳಿಕೆ ಇರೋದು ನಿಮ್ಮ ಮೊದಲ ಹಕ್ಕು ಅಂತಾನೆ ಹೇಳ್ಬಹುದು. ಇನ್ನ ಎರಡನೇದಾಗಿ ಬಳಸಿಕೊಳ್ಳಿ, ಅಂದ್ರೆ ನಿಮ್ಮ ಹಕ್ಕುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿ. ಉದಾಹರಣೆಗೆ ನಿಮಗೆ ಮಾಹಿತಿ ಬೇಕಾದ್ರೆ ಮಾಹಿತಿ ಹಕ್ಕಿನ ಅಂದ್ರೆ RTI ಕಾಯ್ದೆ ಬಳಸಿ ಸರ್ಕಾರದ ಬಳಿ ಮಾಹಿತಿ ಕೇಳಿ. ಇನ್ನ ಮೂರನೇದಾಗಿ ಧ್ವನಿ ಎತ್ತಿ.

ರೈಸ್ ಯುವರ್ ವಾಯ್ಸ್. ಒಂದ್ ವೇಳೆ ನಿಮ್ಮ ಹಕ್ಕು ಉಲ್ಲಂಘನೆಯಾದಲ್ಲಿ ಸುಮ್ಮನಿರಬೇಡಿ. ಪೊಲೀಸ್ ಅಥವಾ ನ್ಯಾಯಾಲಯ ಅಥವಾ ಮಾನವ ಹಕ್ಕುಗಳ ಆಯೋಗದ ಸಹಾಯ ಪಡೆಯಿರಿ. ಯಾರಾದ್ರೂ ಅನ್ಯಾಯ ಮಾಡಿದ್ರೆ ತಕ್ಷಣ ಅದಕ್ಕೆ ಧ್ವನಿ ಎತ್ತಿ. ಇನ್ನ ನಾಲ್ಕನೇದಾಗಿ, ಕರ್ತವ್ಯ ಪಾಲಿಸಿ. ನೆನ್ಪಿಡಿ, ನಾವು ಮೊದಲೇ ಮಾತನಾಡಿದ ಹಾಗೆ ಹಕ್ಕುಗಳನ್ನು ಕೇಳುವ ಮೊದಲು ನಿಮ್ಮ ಕರ್ತವ್ಯಗಳನ್ನ ಪಾಲಿಸಬೇಕಾಗುತ್ತೆ. ನೀವು ಟ್ರಾಫಿಕ್ ರೂಲ್ಸ್ ಮುರಿದು ಬೇರೆಯವರ ಶಾಂತಿಯ ಹಕ್ಕಿಗೆ ಧಕ್ಕೆ ತಂದ್ರೆ ನಿಮ್ಮ ಹಕ್ಕು ಅಲ್ಲಿ ಮುಗಿಯಿತು. ಸೊ ಸ್ನೇಹಿತರೆ, ಈ ಹಕ್ಕುಗಳನ್ನ ಹೇಗೆ ಪಡೆಯೋದು ಅಂತ ನೀವೀಗ ತಿಳ್ಕೊಂಡಿದ್ದಾಯ್ತು. ನಮ್ಮ ಲೈಫು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರಬೇಕು ಅಂತಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಅರಿವು ಇರಬೇಕು. ನೆನ್ಪಿಡಿ, ಈ ದೇಶ ನಿಮ್ಮದು, ಇಲ್ಲಿರುವ ಕಾನೂನುಗಳು ನಿಮ್ಮ ರಕ್ಷಣೆಗಾಗಿ ಇವೆ. ತಿಳಿದುಕೊಂಡು ಬಳಸಿಕೊಂಡು ಹಾಗೆ ಗೌರವದಿಂದ ಬಾಳಿ ಅಂತ ಹೇಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ನಿಮ್ಮ ಕರ್ತವ್ಯ ಪಾಲನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಕಳೆದ ಭಾಗದಲ್ಲಿ ನಮ್ಮೆಲ್ಲರ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ವಿ. ಸ್ವಾತಂತ್ರ್ಯ, ಸಮಾನತೆ, ಮಾಹಿತಿ, ಎಸ್, ಎಷ್ಟು ಪವರ್ಫುಲ್ ನಮ್ಮ ಸಂವಿಧಾನ ಅಲ್ವಾ ಸ್ನೇಹಿತರೆ. ಆದ್ರೆ ಇಲ್ಲಿ ಒಂದು ಸಣ್ಣ ಕ್ವೆಶ್ಚನ್ ಇದೆ. ಈಗ ನೀವು ಹೇಳಿ, ನಾವು ಎಷ್ಟು ದಿನ ಗೌರ್ಮೆಂಟ್ ಅನ್ನ ಹಾಗೆ ಸಿಸ್ಟಮ್ ಅನ್ನ ಬ್ಲೇಮ್ ಮಾಡ್ತೀವಿ, ಟ್ರಾಫಿಕ್ ಸರಿ ಇಲ್ಲ, ಕಸ ಜಾಸ್ತಿ ಇದೆ, ಕರಪ್ಷನ್ ಇದೆ ಅಂತ ದಿನ ಗುಣಕ್ತಾ ಇರ್ತೀವಿ. ಆದ್ರೆ ನೀವು ಯಾವತ್ತಾದ್ರೂ ಒಂದು ನಿಮಿಷ ಯೋಚನೆ ಮಾಡಿದ್ದೀರಾ, ನಾನು ದೇಶಕ್ಕೆ ಏನನ್ನಾದ್ರೂ ಕೊಡುಗೆ ಕೊಟ್ಟಿದ್ದೀನಾ ಅಂತ? ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಮಾಡಬೇಕಾಗಿರೋ ಕರ್ತವ್ಯ ನಮ್ದಾಗಿರತ್ತೆ. ಕರ್ತವ್ಯ ಅಂದ್ರೆ ಏನು ನೋಡಿ ಸ್ನೇಹಿತರೆ, ಹಕ್ಕು ಅಂದ್ರೆ ನೀವು ಸರ್ಕಾರದಿಂದ ಅಥವಾ ಸಮಾಜದಿಂದ ಪಡೆಯೋದಾಗಿರುತ್ತೆ. ಆದ್ರೆ ಕರ್ತವ್ಯ ಅನ್ನೋದು ನೀವು ದೇಶಕ್ಕಾಗಿ ಅಥವಾ ಸಮಾಜಕ್ಕಾಗಿ ಮಾಡೋದಾಗಿರುತ್ತೆ. ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಒಂದು ಜವಾಬ್ದಾರಿ ಪತ್ರ ಅಂತಾನೆ ಹೇಳಬಹುದು. ನಾವು ವಾಸಿಸುವ ಈ ಸಮಾಜಕ್ಕೆ, ನಾವು ಉಸಿರಾಡುವ ಈ ದೇಶದಲ್ಲಿ ನಾವು ಒಂದು ಸೇವೆಯನ್ನ ಸಲ್ಲಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಹಕ್ಕುಗಳು ಸೇಫ್ ಆಗಿರುತ್ತೆ. ಮೂಲಭೂತ ಹಕ್ಕುಗಳು ಹೇಗಿರುತ್ತವೋ ಹಾಗೇನೆ ಮೂಲಭೂತ ಕರ್ತವ್ಯಗಳು ಕೂಡ ಇದೆ ಸ್ನೇಹಿತರೆ. ಹಾಗಿದ್ರೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತ ಹೇಳೋದಾದ್ರೆ, ಒಬ್ಬ ಉತ್ತಮ ನಾಗರಿಕನಾಗೋದಕ್ಕೆ ನಾವು ಒಂದಿಷ್ಟು ಕರ್ತವ್ಯಗಳನ್ನ ಪಾಲಿಸಬೇಕು. ಮೊದಲನೇದಾಗಿ ಸಂವಿಧಾನಕ್ಕೆ ಗೌರವ. ನಮ್ಮ ರಾಷ್ಟ್ರಗೀತೆ ಕೇಳಿದಾಗ, ರಾಷ್ಟ್ರ ಧ್ವಜ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಗೌರವ ಬರಬೇಕು. ನಮ್ಮ ಸಂವಿಧಾನದ ನಿಯಮಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಎರಡನೇದಾಗಿ ಸ್ವಾತಂತ್ರ್ಯದ ಆದರ್ಶಗಳ ಪಾಲನೆ, ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ಮಹಾನ್ ನಾಯಕರ ಆದರ್ಶಗಳನ್ನು, ತ್ಯಾಗವನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಅವರ ತತ್ವಗಳನ್ನ ಪಾಲಿಸಬೇಕು. ಇನ್ನು ಮೂರನೇದಾಗಿ ದೇಶದ ರಕ್ಷಣೆ. ಕರೆ ಬಂದಾಗ ದೇಶದ ಸೇವೆಗೆ ಸಿದ್ಧರಾಗಿರಬೇಕು. ಸೈನ್ಯಕ್ಕೆ ಸೇರಲು ಸಾಧ್ಯವಾಗದಿದ್ದರೆ ಕನಿಷ್ಠ ದೇಶದ ಬಗ್ಗೆ ಸುಳ್ಳು ಸುದ್ದಿ ಹರಡದೆ ಶಾಂತಿಯನ್ನ ಕಾಪಾಡಬೇಕು. ಇನ್ನು ನಾಲ್ಕನೇದಾಗಿ ಸಾರ್ವಜನಿಕರ ಆಸ್ತಿ ನಮ್ಮ ಆಸ್ತಿ. ಬಸ್ ಆಗಿರಬಹುದು, ರೈಲ್ ಆಗಿರಬಹುದು, ಪಾರ್ಕ್ನಲ್ಲಿರೋ ಬೆಂಚು, ಸರ್ಕಾರಿ ಕಚೇರಿ, ಇವೆಲ್ಲ ನಮ್ಮದೇ ದುಡ್ಡಿನಿಂದ ಕಟ್ಟಿದ್ದು. ಅವುಗಳನ್ನು ಹಾಳ್ ಮಾಡದೆ ಅವುಗಳ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಯಾವುದನ್ನೂ ಒಡೆಯಬೇಡಿ, ಹಾಗೆ ಕೆಟ್ಟದಾಗಿ ಬರೆಯಬೇಡಿ ಸ್ನೇಹಿತರೆ. ಇನ್ನು ಐದನೇದಾಗಿ ಪರಿಸರ ಪ್ರೇಮ. ಇದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಒಂದು ಮರ ಕಡಿಯುವ ಮೊದಲು ಯೋಚನೆ ಮಾಡಿ. ಕೆರೆ, ನದಿ, ಅರಣ್ಯ ಇವು ನಮ್ಮ ಜೀವನ ಅಡಿಗಳಾಗಿರ್ತವೆ. ಎಲ್ಲಾದ್ರೂ ಪ್ಲಾಸ್ಟಿಕ್ ಬಿಸಾಕೋಕ್ಕಿಂತ ಮುಂಚೆ ನೆನ್ಪಿಡಿ, ಪರಿಸರ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಇನ್ನು ಆರನೇದಾಗಿ ಸಹೋದರತ್ವ ಮತ್ತು ಸೌಹಾರ್ದತೆ. ನಮ್ಮಲ್ಲಿ ಭಾಷೆ, ಧರ್ಮ, ಪ್ರದೇಶಗಳು ಬೇರೆ ಬೇರೆ ಇರಬಹುದು, ಆದ್ರೆ ನಾವೆಲ್ಲ ಒಂದೇ ದೇಶದ ಮಕ್ಕಳು. ಒಬ್ಬರ ಬಗ್ಗೆ ಒಬ್ಬರು ಪ್ರೀತಿ ಗೌರವದಿಂದ ಇರೋಣ. ಬೇರೆಯವರನ್ನು ಕೆಟ್ಟದಾಗಿ ನೋಡೋದನ್ನ ನಿಲ್ಲಿಸಿ. ಇನ್ನು ಏಳನೇದಾಗಿ ಎಕ್ಸಲೆನ್ಸ್ ಕಡೆಗೆ ಓಟ. ನೀವು ಯಾವ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ 100ಕ್ಕೆ 100ರಷ್ಟು ಪ್ರಯತ್ನ ಹಾಕಿ. ಒಬ್ಬ ಸ್ಟೂಡೆಂಟ್ ಆದ್ರೆ ಚೆನ್ನಾಗಿ ಓದಿ, ಒಬ್ಬ ಎಂಜಿನಿಯರ್ ಆದ್ರೆ ಉತ್ತಮ ಸೇವೆ ನೀಡಿ. ಯಾಕಂದ್ರೆ ವೈಯಕ್ತಿಕ ಬೆಳವಣಿಗೆಯಿಂದಲೇ ದೇಶದ ಬೆಳವಣಿಗೆ ಆಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ನಮ್ಮ ಹಕ್ಕುಗಳನ್ನ ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೋ ಅದಕ್ಕಿಂತ ಒಂದು ಹಿಡಿ ಜಾಸ್ತಿ ನಮ್ಮ ಕರ್ತವ್ಯಗಳನ್ನ ಪಾಲಿಸೋಣ. ನಮ್ಮ ದೇಶ ಒಂದು ಸುಂದರ ಮರ. ಹಕ್ಕುಗಳು ಅದರ ಹಣ್ಣುಗಳಾದ್ರೆ ಕರ್ತವ್ಯಗಳು ಅದರ ಗಟ್ಟಿಯಾದ ಬೇರುಗಳಾಗಿರ್ತವೆ. ಬೇರು ಗಟ್ಟಿಯಾಗಿದ್ರೆ ಮಾತ್ರ ಹಣ್ಣು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಾ, ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್.
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
4: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
5: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದ್ರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ ನ ಸ್ಟಾರ್ಟಿಂಗ್ ನಿಂದೇ ಕೊಟ್ರು. ಸೊ ನಂಗೆ ಆರಾಮಾಯ್ತು.
6: Hi, I'm a doctor. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
7: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
5: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ, ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚಿಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚಿಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ, ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ, ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ, ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ, ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686860 9686096279 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋ ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋ ನಲ್ಲಿ ನಾನ್ ನಿಮ್ಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದೀರಾ? ಲಿಸನ್ ನೋಡಿ, ಸಿಕ್ಕಾಬಿಟ್ಟೆ ಬಿಸಿಲಿದಂತಹ ಟೈಮ್ನಲ್ಲಿ, ಶೆಕೆ ಇದ್ದಂತಹ ಟೈಮ್ನಲ್ಲಿ ನಮಗೆಲ್ಲ ಹೇಗನ್ಸುತ್ತೆ ಅಂತಂದ್ರೆ, ಹೊರಗಡೆ ಕಾಲಿಟ್ರೆ ಯಪ್ಪ ಎಂಥ ಬಿಸಿಲು ಅಂತ ಅನಿಸ್ತಾ ಇರುತ್ತೆ. ಸೊ ಆ ಬಿಸಿಲಲ್ಲಿ ಹೊರಗಡೆ ಹೋಗ್ತೀವಿ ಅಂದ್ರೂ ಕೂಡ ಮೈ ಮೇಲೆ ಸ್ವಲ್ಪ ಬಿಸಿ ಬಿಸಿ ಅನುಭವ ಆಗುತ್ತೆ, ಅದರ ಜೊತೆಗೆ ಶೆಕೆ ಕೂಡ ಸಿಕ್ಕಾಬಿಟ್ಟೆ ಬಾರಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದ್ರೆ, ಎಲ್ಲರೂ ಮರದ ಕೆಳಗೆ ಹೋಗಿ ನಿಲ್ಲೋಣ ಅಂತಂದ್ರೆ ಮರಗಳು ಕೂಡ ಕಡಿಮೆ. ಇನ್ನು ಪಬ್ಲಿಕ್ ಸ್ಪಾಟ್ಸ್ಗಳು ಅಂತಂದರೆ ಏನು, ಬಸ್ ಸ್ಟ್ಯಾಂಡ್ಗಳು ಇಂತಹ ಕಡೆಗಳಲ್ಲಿ. ಸೊ ಅಲ್ಲಿ ಹೋಗಿ ನಿಲ್ಲೋಣ ಅಂತಂದರೆ ಒಂದು ಕಡೆ ಬಸ್ಗಳ ಸೌಂಡ್ ಬೇರೆ, ಇನ್ನೊಂದು ಕಡೆಗೆ ಜನರು ಆ ಕಡೆ ಈ ಕಡೆ. ನಮ್ಮ ಇಂಡಿಯಾದಲ್ಲಂತೂ ಬಸ್ ಸ್ಟ್ಯಾಂಡ್ಗಳನ್ನ ನೋಡ್ತೀವಿ ಅಂತಂದರೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲೆಲ್ಲ ನಿಲ್ಲಬೇಕು ಅಂತಂದರೆ ಸ್ವಲ್ಪ ಕಿರಿಕಿರಿ ಇರಿಟೇಷನ್ ಕೂಡ ಆಗ್ತಾಯಿರುತ್ತೆ. ಆದರೆ ಕೆಲವೊಂದು ಕಂಟ್ರಿಗಳಲ್ಲಿ ಕೆಲವೊಂದು ಬಸ್ ಸ್ಟ್ಯಾಂಡ್ಗಳು ಹೇಗಿರ್ತವೆ ಅಂತ ನೋಡಿದ್ರೆ, ಸಿಕ್ಕಾಪಟ್ಟೆ ಹೈಟೆಕ್ ಆಗಿರುವಂತಹ ಬಸ್ ಸ್ಟ್ಯಾಂಡ್ಗಳನ್ನ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅಂತಹದ್ರಲ್ಲಿ ನಾನಿವತ್ತು ಹೇಳ್ತಾ ಇರುವಂತಹ ಒಂದು ಬಸ್ ಸ್ಟ್ಯಾಂಡ್ ಕೂಡ ತುಂಬಾನೇ ಹೈಟೆಕ್ ಆಗಿದೆ, ಮತ್ತೆ ಆ ಒಂದು ದೇಶದಲ್ಲಿ ಎಲ್ಲಿ ಹೋದ್ರೂ ಕೂಡ ಎಸಿ ನಿಮಗೆ ಸಿಕ್ಕೇ ಸಿಗುತ್ತೆ, ಮತ್ತೆ ಅಲ್ಲಿರುವಂತಹ ಬಸ್ ಸ್ಟ್ಯಾಂಡ್ಗಳು ಕೂಡ ಹವಾನಿಯಂತ್ರಿತವಾಗಿ ಇರುವಂಥದ್ದು. ಸೊ ಹಾಗಾದ್ರೆ ಯಾವುದಪ್ಪ ಈ ದೇಶ, ಎಲ್ಲಿ ಒಂದು ದೇಶದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಎಸಿ ಇದೆ, ಇದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅದೇನಾದ್ರು ಗೊತ್ತಾಗಿದ್ರೆ ನಿಮಗೆ ವಾಟ್ಸಪ್ ಮಾಡಿ, ನೀವು ಆ ಕಡೆಗೆಲ್ಲರೂ ಟ್ರಾವೆಲ್ ಮಾಡಿದ್ರೆ ಅಂತಂದರೆ ಒಂದು ಕಂಟ್ರಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಯಾವ ದೇಶ, ಅಲ್ಲಿ ಎಲ್ಲಿ ಯಾವ್ಯಾವ ರೀತಿ ಏನೇನೆಲ್ಲ ಇದೆ, ಸೊ ಯಾಕೆ ಅಲ್ಲಿ ಹವಾನಿಯಂತ್ರಿತ ಯಾವಾಗಲೂ ಇರುತ್ತೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ ನಿಮಗೋಸ್ಕರ, ನಾನು ಆರ್ ಜಶ್ರೂಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಈ ಒಂದು ರಾಷ್ಟ್ರದಲ್ಲಿ ಹವಾನಿಯಂತ್ರಿತ ಎಲ್ಲ ಕಡೆಗಳಲ್ಲೂ ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಅಥವಾ ಬಸ್ ಸ್ಟಾಪ್ಗಳಲ್ಲೂ ಕೂಡ ಹವಾನಿಯಂತ್ರಿತ ವ್ಯವಸ್ಥೆ ಇರುವಂಥದ್ದು ತುಂಬಾ ವಿಶೇಷ ಅನಿಸುತ್ತೆ. ಹಾಗೆ ಆ ಒಂದು ರಾಷ್ಟ್ರ ಯಾವುದಂತನೂ ಕೂಡ ಕೇಳ್ತಾ ಇದೆ ನಿಮಗೆ. ಸುಮಾರು ಜನ ಮೆಸೇಜ್ ಮಾಡಿದ್ರೆ ಅದು ದುಬೈ ಅಂಥೇಳಿ. ಖಂಡಿತವಾಗ್ಲೂ ಹೌದು, ದುಬೈ ನಗರದಲ್ಲಿ ಬಸ್ ನಿಲ್ದಾಣಗಳು ಕೂಡ ಹವಾನಿಯಂತ್ರಿತವಾಗಿರುವಂಥದ್ದು. ನಮಗೆಲ್ಲ ಈಗ ಅನಿಸ್ತಾ ಇರ್ಬೋದು ಎಷ್ಟು ಪುಣ್ಯವಂತರು ಅಲ್ಲಿಯ ಜನ ಅಂಥೇಳಿ ಅಲ್ವಾ. ಸೊ ಅರಬ್ ಸಂಯುಕ್ತ ರಾಷ್ಟ್ರಗಳಲ್ಲಿ ದುಬೈ ಅತ್ಯಂತ ಜನಭರಿತವಾದಂತಹ ನಗರ ಆಗಿದೆ. ಸೊ ಪರ್ಷಿಯನ್ ಕೊಲಿಯಾ ಆಗ್ನೇಯ ದಿಕ್ಕಿನಲ್ಲಿ ಈ ಒಂದು ದುಬೈ ಇರುವಂಥದ್ದು. ಇದೊಂದು ಜಾಗತಿಕವಾದಂತಹ ನಗರ ಅಂತಲೇ ಹೇಳ್ಬೋದು. ಮಧ್ಯ ಪ್ರಾಚ್ಯ ದೇಶಗಳ ಬಹಳ ಮುಖ್ಯವಾದಂತಹ ವ್ಯಾಪಾರ ವಾಣಿಜ್ಯ ನಗರ ಅಂತಂದರೆ ಈ ದುಬೈ ಆಗಿದೆ. ಸೊ ದುಬೈ ನಗರ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳೆಯಿತು ಮತ್ತು 1969 ನಂತರ ದುಬೈ ನಗರ ಜಾಗತಿಕ ತೈಲ ಕ್ಷೇತ್ರವನ್ನು ಪ್ರವೇಶ ಮಾಡುತ್ತೆ. ಕೇವಲ 3-4 ದಶಕಗಳಲ್ಲಿ ಜಗತ್ತಿನ ಅತ್ಯಂತ ಸುಂದರ, ಶ್ರೀಮಂತ ಹಾಗೂ ದುಬಾರಿ ನಗರಗಳಲ್ಲಿ ದುಬೈ ಅಂದರೆ ಒಂದು ಅಂತಲೇ ಹೇಳ್ಬೋದು. 2014 ಜಗತ್ತಿನಲ್ಲೇ ಜಿನೇವಾ ನಗರದ ಹೋಟೆಲ್ ದರಗಳು ಅತ್ಯಂತ ದುಬಾರಿ ಆಗಿದ್ವು. ಅದನ್ನು ಬಿಟ್ಟರೆ ದುಬೈ ನಗರದ ಹೋಟೆಲ್ಗಳ ದರ ಅತ್ಯಂತ ಹೆಚ್ಚಿನದಾಗಿದೆ. ಹಾಗಾದರೆ ನಿಮಗೆಲ್ಲ ಅನಿಸ್ತಾ ಇರ್ಬೋದು ದುಬೈ ಅಂತಂದರೆ ಅದು ಮರುಭೂಮಿಯ ನಗರಿ ಅಂತ ಹೇಳಿ. ಖಂಡಿತವಾಗ್ಲೂ ಹೌದು, ದುಬೈ ಮರುಭೂಮಿಯ ನಗರಿ ಆಗಿದೆ. ಇಲ್ಲಿ ಹಗಲಿನಲ್ಲಿ ಸರಾಸರಿ 41°C ಇದ್ರೆ ರಾತ್ರಿಯಲ್ಲಿ 30°C ಉಷ್ಣಾಂಶ ಇರುತ್ತೆ. ಜುಲೈ 2002 ದುಬೈ ನಗರ ತನ್ನ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣತೆ ಅಂದರೆ 52.1 ಉಷ್ಣಾಂಶವನ್ನ ಅನುಭವಿಸುತ್ತಂತೆ. ದುಬೈ ನಗರದಲ್ಲಿ ಅತ್ಯಂತ ಕಡು ಚಳಿ ಅಂತ ಅಂದ್ರೂ ಕೂಡ 23°C ಇರುತ್ತಂತೆ. ಇನ್ನು ರಾತ್ರಿಯಲ್ಲಿ ಅಂತ ನೋಡೋದಾದ್ರೆ ಅತ್ಯಂತ ಕಡಿಮೆ ಅಂದ್ರೆ 14°C ಮಾತ್ರ ಅಂತೆ. ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ನಮ್ಮ ಬೆಂಗಳೂರಿನಲ್ಲಿ 24 November 2013 ಕೇವಲ 24 ಗಂಟೆಗಳಲ್ಲಿ 108 mm ಮಳೆ ಬಿದ್ದಿತ್ತು. ಆದರೆ ದುಬೈನಲ್ಲಿ ಇಡೀ ಒಂದು ವರ್ಷದಲ್ಲಿ ಡಿಸೆಂಬರ್ನಿಂದ ಮಾರ್ಚ್ ವರೆಗೆ ಸುಮಾರು 150 mm ಮಳೆ ಮಾತ್ರ ಆಗುತ್ತೆ ಅಷ್ಟೇ. ಆದರೆ ಒಂದ್ಸರಿ ಮೋಡ ಬಿತ್ತನೆಯ ಕಾರಣದಿಂದಾಗಿ ಅಲ್ಲಿ ಪ್ರವಾಹ ಕೂಡ ಆಗಿತ್ತು ಅಂತ ಹೇಳ್ತಾರೆ. ದುಬೈ ನಗರದಲ್ಲಿ ಹವಾನಿಯಂತ್ರಣವಿಲ್ಲದೆ ಜೀವಿಸೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ದುಬೈ ನಗರದ ಎಲ್ಲ ಮನೆಗಳು, ಕಚೇರಿಗಳು, ಅಂಗಡಿಗಳು, ಮಾಲ್ಗಳು ಹವಾನಿಯಂತ್ರಿತವೇ ಆಗಿರ್ತವೆ. ಸಾಮಾನ್ಯವಾಗಿ ಶ್ರೀಸಾಮಾನ್ಯನ ದೈನಂದಿನ ವ್ಯವಹಾರಗಳು 4 ನಂತರ ಆರಂಭವಾಗಿ ನಡುರಾತ್ರಿಯನ್ನು ಮೀರಿ ಮುಂದುವರಿಯುತ್ತೆ. ಬೆಳಗಿನ ಜಾವ 7 ಕಡಿಮೆ, ಇಲ್ಲಿ ಸುಮಾರು 10 ಜಾಗೃತವಾಗುವಂತಹ ಜನಜೀವನ 11 ಹೊತ್ತಿಗೆ ಸ್ಥಗಿತವಾಗುತ್ತೆ. ಕಾರಣ ಇಲ್ಲಿರುವಂತಹ ಬಿಸಿಲು. ಎಲ್ಲರೂ ಕೂಡ ಹವಾನಿಯಂತ್ರಿತ ಮನೆ ಕಚೇರಿಗಳಲ್ಲಿ ವಾಸವನ್ನು ಮಾಡ್ತಾರೆ, ಹೊರಗೆ ಬರೋದು ಕಡಿಮೆ. ಈ ಹಿನ್ನೆಲೆಯಲ್ಲಿ ಬಸ್ಸುಗಳು ಹಾಗೂ ಬಸ್ ನಿಲ್ದಾಣಗಳು ಕೂಡ ಹವಾನಿಯಂತ್ರಿತವೇ ಆಗಿರುತ್ತೆ. ಸೊ ಪ್ರಸ್ತುತ 656 ಬಸ್ ನಿಲ್ದಾಣಗಳು ಸಂಪೂರ್ಣ ಹವಾನಿಯಂತ್ರಿತವಾಗಿವೆ. ಇವುಗಳ ಸಂಖ್ಯೆನ 1,200 ಏರಿಸುವಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಇದು 3 ನಡೆಯುತ್ತೆ ಅನ್ನುವಂತಹ ಒಂದು ವಿಷಯ ಕೂಡ ಇದೆ. ಹಾಗಾದ್ರೆ ದುಬೈ ಬಗ್ಗೆ ನಿಮಗೇನಿಸುತ್ತೆ? ದುಬೈ ಜನ ನೋಡಿ ಖುಷಿ ಪಡ್ತೀರಾ ಅಥವಾ ಎಷ್ಟು ಕಷ್ಟ ಇದೆ ಅಂತ ಅನಿಸುತ್ತಾ ನಿಮಗೆ? ಸೊ ಇದ್ರ ಬಗ್ಗೆ ಕೂಡ ಹೇಳಿ, ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಹೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಹೀರಾತುಗಳನ್ನ ನೋಡಿನೇ ನಾವು ಯಾವ ಒಂದು ವಸ್ತು ಚೆನ್ನಾಗಿದೆ, ಯಾವ ಒಂದು ವಸ್ತುನ ತಗೊಳ್ಬೋದು, ಈಗಿರೋದು ವಸ್ತುಗಳನ್ನ ನಾವು ಬಳಕೆ ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ಹಾಗಾದರೆ ಈ ಜಾಹೀರಾತುಗಳನ್ನ ಕೊಡೋದಕ್ಕೆ ಯಾವಾಗಿನಿಂದ ಆರಂಭ ಮಾಡ್ತಾರೆ, ಸೊ ಜಾಹೀರಾತು ಆರಂಭ ಆಗಿದ್ದು ಹೇಗೆ, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಂಟ್ರೆಸ್ಟಿಂಗ್ ವಿಷಯನ ಹೇಳ್ತಾ ಇದ್ದೀನಿ. ನೋಡಿ, ಈಗ ನಾವು ಎಷ್ಟೊಂದು ಜಾಹೀರಾತುಗಳನ್ನ ಟಿವಿಗಳಲ್ಲಾಗಿರ್ಬೋದು, ರೇಡಿಯೋಗಳಲ್ಲಾಗಿರ್ಬೋದು, ಮೊಬೈಲ್ಗಳಲ್ಲಾಗಿರ್ಬೋದು, ಹಾಗೆ ಪತ್ರಿಕೆಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ. ಜಾಹೀರಾತುಗಳು ನಮ್ಮ ಜೀವನದಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅದೇ ರೀತಿಯಲ್ಲೇ ಜಾಹೀರಾತುಗಳ ಮೂಲಕ ಗ್ರಾಹಕರಲ್ಲಿ ಒಂದು ವಸ್ತುವನ್ನು ಜನಪ್ರಿಯಗೊಳಿಸೋದಕ್ಕೆ ಇದು ಸಹಾಯಕಾಗುತ್ತೆ. ವಸ್ತುಗಳ ಮಾರಾಟವನ್ನು ಹೆಚ್ಚು ಮಾಡೋದಕ್ಕೆ ಅಷ್ಟೇ ಅಲ್ಲದೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಹುಟ್ಟಿಸೋದಕ್ಕೂ ಕೂಡ ಈ ಜಾಹೀರಾತುಗಳು ನೆರವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಜಾಹೀರಾತುಗಳ ಮೇಲೆ ಕೆಲವು ನಿಯಮಗಳನ್ನು ಹಾಕುವ ಮೂಲಕ ವಂಚನೆಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಯೋದಕ್ಕೂ ಕೂಡ ಸಾಧ್ಯ ಇದೆ. ಇಷ್ಟೆಲ್ಲ ಉಪಯೋಗ ಜಾಹೀರಾತುಗಳಿಂದ ಅಥವಾ ಅಡ್ವರ್ಟೈಸ್ಮೆಂಟ್ಗಳಿಂದ ಇದೆ ಅಂತಂದರೆ, ಸೊ ಇದು ಆರಂಭ ಆಗಿದ್ದು ಹೇಗೆ ಅನ್ನೋದು ನಾವು ತಿಳ್ಕೋಬೇಕಲ್ವಾ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯವನ್ನು ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಈಗ ಜಾಹೀರಾತು ಆರಂಭವಾಗಿದ್ದು ಹೇಗೆ ಅಂತಂದರೆ, ಮನುಷ್ಯ ತನ್ನ ವ್ಯಾಪಾರವನ್ನು ಆರಂಭಿಸಿದಾಗಿನಿಂದಲೂ ಕೂಡ ಒಂದು ಉತ್ಪನ್ನಗಳ ಗುಣವನ್ನು ಹಾಗೆ ಅದರ ದರ್ಜೆಯನ್ನು ತಿಳಿಸೋದಕ್ಕೆ ನಾನಾ ವಿಧಾನಗಳನ್ನು ಬಳಕೆ ಮಾಡ್ತಾ ಇರ್ತಾರೆ ಅಥವಾ ಅನುಸರಿಸ್ತಾ ಇರ್ತಾರೆ. ಆರಂಭದಲ್ಲಿ ವ್ಯಾಪಾರಿಗಳು ಜನರನ್ನು ಆಕರ್ಷಿಸೋದಕ್ಕೆ ತಮ್ಮ ಸಾಮಗ್ರಿಗಳು ಅಥವಾ ವಸ್ತುಗಳನ್ನು ವಿಶೇಷ ಗುಣಗಳನ್ನು ಕೂಗಿ ಕೂಗಿ ಹೇಳ್ತಾ ಇರ್ತಾರೆ. ಈಗ ನಾವು ಸಂತೆಗೆಲ್ಲ ಹೋದರೆ ಇದನ್ನು ಆಲ್ಮೋಸ್ಟ್ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಸ್ವಲ್ಪ ಕಾಲದ ನಂತರ ಈ ಉದ್ದೇಶಕ್ಕಾಗಿ ಗೋಡೆಗಳನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರದಲ್ಲಿ ಮುದ್ರಣ ಯಂತ್ರಗಳ ಬಳಕೆ ಬರುತ್ತೆ. ಇದಾದ ನಂತರದಲ್ಲಿ 1460 ವಿಲಿಯಂ ಕ್ಯಾಟ್ಸ್ಟನ್ ಎನ್ನುವಂಥವರು ಮೊದಲ ಬಾರಿಗೆ ಧಾರ್ಮಿಕವಾದಂತಹ ಪುಸ್ತಕವೊಂದರ ಜಾಹೀರಾತನ್ನು ಪ್ರಕಟ ಮಾಡ್ತಾರೆ. ಇದು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ. ಅದಾದ ನಂತರದಲ್ಲಿ ಪತ್ರಿಕೆಗಳು ಆರಂಭ ಆಗ್ತಿದ್ದ ಹಾಗೆಯೇ ಜಾಹೀರಾತು ಜಗತ್ತಿನಲ್ಲಿ ಕ್ರಾಂತಿಕಾರಕವಾದಂತಹ ಒಂದು ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ. ವ್ಯಾಪಾರಿಗಳು ಮಾತ್ರ ಅಲ್ಲ, ರಾಜಕಾರಣಿಗಳಾಗಿರ್ಬೋದು, ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಮತ್ತು ಪ್ರಕಾಶಕರು ಅಥವಾ ಪುಸ್ತಕ ವ್ಯಾಪಾರಿಗಳಾಗಿರ್ಬೋದು, ಹಾಗೆಯೇ ಸರ್ಕಾರಿ ಏಜೆನ್ಸಿಯವರು ಕೂಡ ಸಾರ್ವಜನಿಕರಿಗೆ ತಮ್ಮ ಸಂದೇಶವನ್ನು ಮುಟ್ಟಿಸೋದಕ್ಕೆ ಜಾಹೀರಾತುಗಳನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರದಲ್ಲಿ ವಿಶ್ವದಲ್ಲಿ ಪ್ರತಿ ವರ್ಷ ಜಾಹೀರಾತುಗಳಿಗಾಗಿ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಲಾಗ್ತಾ ಇದೆ. ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗಿದೆ. ಹಾಗೆ 1968 ಅಮೆರಿಕ ದೇಶವೊಂದೇ ಜಾಹೀರಾತಿಗಾಗಿ $2,000 crore ವೆಚ್ಚ ಮಾಡುತ್ತೆ. ಅದೇ ರೀತಿ ಪಶ್ಚಿಮ ಜರ್ಮನಿ 400 crore, ಬ್ರಿಟನ್ 120 crore, ಹಾಗೂ ಫ್ರಾನ್ಸ್ ಮತ್ತು ಕೆನಡಾ ತಲಾ $50 crore ವೆಚ್ಚ ಮಾಡ್ತವೆ. ಅದು ಕೂಡ ಕೇವಲ ಅಡ್ವರ್ಟೈಸ್ಮೆಂಟ್ಗೆ. ಅದಾದ ನಂತರದಲ್ಲಿ ಭಾರತದಲ್ಲಿ ರೇಡಿಯೋ ಪ್ರಸಾರ ಆರಂಭ ಆಗುತ್ತೆ. ವಿವಿಧ ಜಾಹೀರಾತುಗಳ ಸೇವೆ ಇದರಲ್ಲಿ ನಾವು ಕೇಳೋದಕ್ಕೆ ಸಾಧ್ಯ ಆಯಿತು. 1967 November 15 ಈ ಒಂದು ಜಾಹೀರಾತು ನಮ್ಮ ಇಂಡಿಯಾದಲ್ಲಿ ಆರಂಭ ಆಗುತ್ತೆ. ಟಿವಿ ಚಾನೆಲ್ಗಳ ಆರಂಭವು ಜಾಹೀರಾತುಗಳಿಗೆ ಹೊಸ ಅಧ್ಯಾಯನವನ್ನೇ ತೆರೆಯುತ್ತೆ. ಈಗ ಜಾಹೀರಾತುಗಳನ್ನ ನೀವು ಎಷ್ಟೊಂದು ಡಿಫ್ರೆಂಟ್ ವೇನಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಟಿವಿ ಚಾನೆಲ್ಗಳಲ್ಲಿ ಅಂತೂ ತುಂಬಾ ವೆರೈಟಿ ಆಫ್ ಅಡ್ವರ್ಟೈಸ್ಮೆಂಟ್ಗಳನ್ನ ನಾವು ನೋಡ್ಬೋದು. ಆ್ಯಂಡ್ ಈ ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ಒಂದು ಕಲೆ ಅಂತಲೇ ಹೇಳ್ಬೋದಲ್ವಾ. ಸೊ ಅದರಲ್ಲಿ ವಿಡಿಯೋಗ್ರಫಿ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಅದಕ್ಕೆ ನಾವು ಕೊಡುವಂತಹ ವಾಯ್ಸ್ ಓವರ್ ಆಗಿರ್ಬೋದು, ಅಥವಾ ಅದರ ಸುತ್ತಮುತ್ತ ಏನೆಲ್ಲ ನಡೆಯುತ್ತೆ ಅದೆಲ್ಲದೂ ಕೂಡ ಒಂದು ಆರ್ಟ್ ಅಂತಲೇ ಹೇಳ್ಬೋದು. ಹಾಗೆ ಗ್ರಾಹಕರ ಅಭಿರುಚಿ ಹೇಗಿರುತ್ತೆ, ಅಭ್ಯಾಸಗಳನ್ನು ಗಮನದಲ್ಲಿಟ್ಕೊಂಡು ಅವರ ಮನೋವಿಜ್ಞಾನವನ್ನು ಆಧರಿಸಿ ಆಕರ್ಷಕವಾದಂತಹ ಜಾಹೀರಾತುಗಳನ್ನು ಸಿದ್ಧಪಡಿಸಲಾಗ್ತದೆ. ಈಗ ನೀವು ಕೂಡ ಅಡ್ವರ್ಟೈಸ್ಮೆಂಟ್ಗಳನ್ನ ಸುಮಾರು ನೋಡ್ತಾ ಇರ್ತೀರಾ. ಈ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿದಾಗ ಈ ಇನ್ಫಾರ್ಮೇಷನ್ ನಿಮಗೂ ಕೂಡ ಒಂದು ಸಾರಿ ಮೈಂಡ್ಗೆ ಬಂದು ಹೋಗುತ್ತೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ ಈ ಒಂದು ಇನ್ಫಾರ್ಮೇಷನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಅಲ್ಲಿಯೂ ಕೂಡ ಬಾಬಾ. ಇಷ್ಟು ತನಕ ನೀವು ಕೇಳಿದ ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್

0: ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಫೇವರೇಟ್ ಆರ್ಜೆ, ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದ ವಿಶೇಷತೆ ನಿಮ್ಗೆ ಗೊತ್ತಿರುವಂತದ್ದು. ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಎಲ್ಲಾ ಬಿಸ್ನೆಸ್ ಕೂಡ ಒಂದೇ ರೀತಿ ಇರಲ್ಲ. ಒಂದು ಬಿಸ್ನೆಸ್ ಅಲ್ಲಿ ಹೆಚ್ಚು ಪ್ರಾಫಿಟ್ ಆದ್ರೆ ಇನ್ನೊಂದು ಬಿಸ್ನೆಸ್ ಅಲ್ಲಿ ಚಾಲೆಂಜಸ್ ಹೆಚ್ಚಾಗಿರುತ್ತೆ. ಸೊ ಪ್ರಾಫಿಟ್ ಅಂಡ್ ಲಾಸ್, ಚಾಲೆಂಜ್ ಅಂಡ್ ಅಕ್ಸೆಪ್ಟೆನ್ಸಿ, ಎಲ್ಲವನ್ನ ಒಳಗೊಂಡಂತೆ ಬಿಸ್ನೆಸ್ ಇರುತ್ತೆ. ಹೀಗಿರುವಾಗ ಒಬ್ಬೊಬ್ರು ಬಿಸ್ನೆಸ್ ಮ್ಯಾನ್ ಗಳು ಅವರ ವಿಚಾರಗಳು ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಸೊ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ SN ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಓನರ್ ಆಗಿರುವಂತಹ ಸತೀಶ್ ಚಂದ್ರ ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಈ SN ಎಂಟರ್ಪ್ರೈಸಸ್ ಅಲ್ಲಿ ಅಗ್ರಿಕಲ್ಚರ್ ಟೂಲ್ಸ್ ಗಳು ಸಿಗುವಂತದ್ದು. ಸೊ ನಮ್ಮ ರೈತರಿಗೆ ಕೃಷಿಗೆ ಬೇಕಾಗಿರುವಂತಹ ಯಂತ್ರಗಳು ಇಲ್ಲಿ ಸಿಗುವಂತದ್ದು. ಸೊ ನಮ್ಮ ಸತೀಶ್ ಚಂದ್ರ ಅವರು ನಿನ್ನೆಯ ಕಾರ್ಯಕ್ರಮದಲ್ಲಿ ಅವರು ಬಿಸ್ನೆಸ್ ಜರ್ನಿಗೆ ಹೇಗೆ ಬಂದ್ರು, ಅವರು ಬೆಳೆದು ಬಂದಂತಹ ಹಾದಿ, ಹಾಗೆ ಬಿಸ್ನೆಸ್ ಅಲ್ಲಿ ಚಾಲೆಂಜಸ್ ಹೇಗಿರುತ್ತೆ, ಅವ್ರಿಗೆ ಖುಷಿ ಕೊಟ್ಟಂತಹ ಸಮಯ ಎಲ್ಲವನ್ನು ಕೂಡ ಕೇಳ್ತಾ ಇದ್ರು. ಹಾಗಿದ್ರೆ ಸತೀಶ್ ಚಂದ್ರ ಸರ್, ಮತ್ತೊಮ್ಮೆ ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತಾ. ಸರ್, ನಾವು ನಿನ್ನೆ ಕೂಡ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ, ತುಂಬಾ ಖುಷಿ ಆಯ್ತು. ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಅಂತ ಹೇಳ್ತಾರೆ. ಸೊ ನಿಮ್ಮ ಶ್ರಮ ನಿಮಗೆ ಕೈ ಹಿಡಿದಿದೆ, ನೀವು ಯಶಸ್ಸಿನತ್ತ ಸಾಗ್ತಾ ಇದ್ದೀರಾ. ಹೀಗಿರುವಾಗ ನನ್ನ ಮತ್ತೊಂದು ಪ್ರಶ್ನೆ ಇದೆ ಸರ್, ಏನಪ್ಪಾ ಅಂದ್ರೆ, ನೀವು ಕೂಡ ಯಶಸ್ವಿ ಉದ್ಯಮಿ ಆಗ್ತಾ ಇದ್ದೀರಾ, ಅಫ್ಕೋರ್ಸ್ ಆಗಿದ್ದೀರಾ ಕೂಡ. ಹೀಗಿರುವಾಗ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನ್ ಇರಬೇಕಾಗತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
2: ಪೇಷನ್ಸ್ ಮೇನ್ ಮೇಡಮ್, ಪೇಷನ್ಸ್ ಮೇನ್ ಆಗುತ್ತೆ ಮೇಡಮ್. ಯಾಕಂದ್ರೆ ಕಸ್ಟಮರ್ಸ್ ಎಲ್ಲಿ ತುಂಬಾ ತರ ಕಸ್ಟಮರ್ಸ್ ಬರ್ತಾರೆ. ಬಂದು ಕಸ್ಟಮರ್, ಇವಾಗ ನಾವೇ ಒಂದು ಶಾಪಿಗೆ ಹೋದಾಗ ಅವ್ರು ಒಂದು 2 ನಿಮಿಷ ನಿಲ್ತಿದ್ದಂಗೆ ನಾವು ಅವ್ರು ಅಟೆಂಡ್ ಮಾಡಲಿಲ್ಲ ಅಂತಂದರೆ ಏ ಇವ್ರದ್ದು ಒಬ್ಬರದ್ದೇ ಶಾಪಲ್ಲ ಅಂತ ಅಂದ್ಬಿಡ್ತೆ. ಆಮೇಲೆ ನಮ್ಮ ಮಾತು ಮೇಡಮ್, ಫಸ್ಟ್ ಬಿಸ್ನೆಸ್ ಮನೆಗೆ ಒಬ್ಬ ಬಂದ ವಿಸಿಟಿಂಗ್ ಕಾರ್ಡ್ ಕೊಡ್ತೀವಲ್ವ, ಅದರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಕಸ್ಟಮರ್ ಅಪ್ರೋಚ್ ಆಗ್ತಾರೆ. ನಾವು ಒಂದು ಕೈಯಲ್ಲಿ ವಿಸಿಟಿಂಗ್ ಕಾರ್ಡ್ ಕುತ್ಕೊಂಡು ಕೊಡೋದಕ್ಕೂ, ನಿಂತ್ಕೊಂಡು 2 ಕೈಯಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ಆಮೇಲೆ ಪೇಷನ್ಸು, ಆಮೇಲೆ ಮೇನು ನಾವು ಕ್ವಾಲಿಟಿ ಪ್ರಾಡಕ್ಟು ಸರ್ವಿಸ್ ಕೊಟ್ಟರೆ 100% ಅಂದರೆ ನಾವು ಕಸ್ಟಮರ್ ಹೇಳ್ತೀವಿ, ಸರ್ ನೀವು ಒನ್ ಟೈಮ್ ತೊಗೊಂಡ್ರೆ ನಿಮ್ಮದು ಬಾಂಡಿಂಗ್ ಇಲ್ಲಿ ಕಟ್ಟಾಗಲ್ಲ, ಇನ್ನೂ ರಿಲೇಷನ್ಶಿಪ್ ಬೆಳೆಯುತ್ತೆ, ನಿಮ್ಮಿಂದ ನಾ ಕಸ್ಟಮರ್ ಬರಬೇಕು. ಆಮೇಲೆ ನೆಕ್ಸ್ಟ್ ನೀವು ಬರ್ತಾ ಇದು ನಮ್ಮ ಶಾಪು ಅಂತ ನೀವು ಕೊಡ್ಸಂಗಿರಬೇಕು. ಇಲ್ಲ ಈ ಸತೀಶ್ ಅವ್ರ ಶಾಪು ಅಂತ ಅಲ್ಲ, ಇದು ನಮ್ಮ ಶಾಪಪ್ಪ, ನಮ್ಮ ಶಾಪಲ್ಲಿ ತಗೋ, ಏನಿಲ್ಲ ನಾನ್ ಗ್ಯಾರಂಟಿನ, ಅವ್ರಿಗೆ ಆ ಕಾನ್ಫಿಡೆನ್ಸ್ ಬರಬೇಕು. ಅದನ್ನ ಬೆಳೆಸ್ಕೊಂಡಿದೀವಿ ಮೇಡಮ್. ಅದು
0: ಸರ್, ನಿಮ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನ್ ಬಿಸ್ನೆಸ್ ಇಂದ ಅಲ್ಲ. ಸೊ ನೀವು ನೀವೇ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಹೇಳಿ ಒಂದು ಥಾಟ್ ತಗೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀರಾ?
2: ಇಲ್ಲ, ಸತೀಶ್ ಅವರು ಈ ಬಿಸ್ನೆಸ್ ಮಾಡ್ತಿದಾರೆ ಅಂದ್ರೆ ಬ್ಯಾಕ್ ಬೋನ್ ಏನಾರ ಇರ್ಬೇಕು, ಇಲ್ಲ ಫೈನಾನ್ಸ್ ಇರ್ಬೋದು. ಇಷ್ಟೊಂದು ಕ್ರೋರ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಈಗಿನ ಇದು ಜನರೇಷನ್ ಅಲ್ಲಿ ಸಡನ್ ಆಗಿ ಬೆಳೀತಾ ಇದ್ದಾರೆ ಅಂತಂದ್ರೆ ಅವ್ರದ್ದು ಏನೋ ಬೇರೆ ಒಂದು ಆಕ್ಟಿವಿಟೀಸ್ ಇರುತ್ತೆ ಅನ್ನೋದು. ನಮ್ದು ಬಿಸ್ನೆಸ್ ಬಿಟ್ಟು ಮತ್ತೆ ಬೇರೆ ಆಕ್ಟಿವಿಟೀಸ್ ಇಲ್ಲ. ಬಟ್ ನಾವು ಎಷ್ಟು ಡೆಡಿಕೇಟ್ ಆಗಿ ಬಿಸ್ನೆಸ್ಸಿಗೆ ಇನ್ವಾಲ್ವ್ಮೆಂಟ್ ಮಾಡ್ತೀವಿ ಮೇಡಮ್, ಬಿಸ್ನೆಸ್ಸು ಕೈ ಕೊಡಲ್ಲ ಹೇಳ್ಬೇಕಂದ್ರೆ. ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ಬಿಸ್ನೆಸ್ ಆಗಿರಲಿ, ನಾವು ಅದನ್ನು ಡೆಡಿಕೇಟ್ ಆಗಿ ಬಿಸ್ನೆಸ್ ಮಾಡ್ತೀವಿ ಅಂದರೆ 100% ನಾವು ಅದನ್ನು ಸಕ್ಸಸ್ ಆಗ್ತೀವಿ ಮೇಡಮ್. ಯಾವುದೇ ನೀವು ಹೇಳ್ತಾರೆ ಗಾದೆ ಇದೆ, ನಾವು ಕಸ ಗುಡಿಸಿದ್ರು ಕ್ಲೀನಾಗಿ ಎಲ್ಲರೂ ಅಚ್ಚಕಡ ನೋಡಂಗೆ ಗುಡಿಸ್ಬೇಕು ಅಂತೇಳಿ ಆ ಒಂದು ಪಾಲಿಸಿ ಇದೆ ಮೇಡಮ್ ನನಗೆ.
0: ಹಾರ್ಡ್ ವರ್ಕ್ ನೆವರ್ ಫೇಲ್ಸ್ ಅಂತ ಹೇಳ್ತಾರೆ. ಶ್ರಮದಿಂದ ನಾವು ಕೆಲಸವನ್ನ ಮಾಡಿದಾಗ, ಖುಷಿಯಿಂದ ಮಾಡಿದಾಗ, ಶ್ರದ್ಧೆಯಿಂದ ಮಾಡಿದಾಗ ಅಲ್ಲಿ ಗೆಲುವು ಕೂಡ ನಮ್ಮದೇ ಆಗುತ್ತೆ ಅಲ್ವಾ ಸರ್? ಸೊ ಸತೀಶ್ ಚಂದ್ರ ಸರ್, ನಿಮ್ಮ ಬಿಸ್ನೆಸ್ ಅಷ್ಟೇ ನಿಮ್ಮ ಲೈಫ್ ಸೀಮಿತವಾಗಿದೆಯಾ? ಅದಲ್ಲದೆ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಕೂಡ ಇದ್ದೀರಾ ಸರ್?
2: ಸೋಷಿಯಲ್ ಆಕ್ಟಿವಿಟೀಸ್ ತುಂಬ ಮೇಡಮ್. ನಾನು ಬೀರಂಕೆರೆಯಲ್ಲಿದ್ದವನು, ಅವಾಗೆ ಇಲ್ಲಿ ಈಶ್ವರಪ್ಪ ಸರ್ ಒಂದು ಆರೋಗ್ಯ ಶಿಬಿರ ಮಾಡಿದ್ರು, ತುಂಬ ಬೃಹತ್ ಮಟ್ಟದ ಮಾಡಿದ್ರು. ನಾವು ಫ್ರೆಂಡ್ಸ್ ಹಂಗೆ ಶಿವಮೊಗ್ಗಕ್ಕೆ ಬಂದಿದ್ವಿ. ಬಂದಾಗ ಅದು ನೋಡಿದಾಗ ಇಲ್ಲ ನಮ್ಮೂರಲ್ಲೂ ಒಂದು ಮಾಡಬೇಕು ಅಂತ ಅನಿಸ್ತು. 2012 ಇನ್ನೂ ನಮಗೆ ಚಿಕ್ಕ ಏಜ್ ಅಲ್ವಾ, 2012 ನಾವು ಒಂದು ಬೃಹತ್ ಮಟ್ಟದ ಆರೋಗ್ಯ ಶಿಬಿರ ಮಾಡೋಕ್ಕೆ ಒಂದು ಸಂಘ ಕಟ್ಟಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆವಾಗ ಸಂಘ ಕಟ್ಟಿ 4-5 ಹಳ್ಳಿಗೆ ಆರೋಗ್ಯ ಶಿಬಿರ ಎಲ್ಲ ಮಾಡಿದ್ವಿ ನಮ್ಮ ಅಧ್ಯಕ್ಷತೆ ತಗೊಂಡು. ಆಮೇಲೆ ಅಲ್ಲೇ ಒಂದು ಧ್ವಜ ಕಂಬ ಕಟ್ಟೋದು, ಒಂದು ಹಬ್ಬ ಮಾಡಿದಾಗ ಕೆಲವರಿಗೆಲ್ಲ ಅಂದರೆ ಅನ್ನದಾನ ಆ ಥರದ್ದೆಲ್ಲ ಮಾಡೋದು ಅದು ಸ್ಟಾರ್ಟ್ ಮಾಡ್ಕೊಂಡ್ವಿ.
0: ಲೀಡರ್ಶಿಪ್
2: ಅಲ್ಲಿಂದ ಬಂತು. ಅವಾಗ ಕ್ರಿಕೆಟ್ ಆಡಿಸೋದು, ಅವಾಗ ನಾನು ಆಡಲಿಲ್ಲ ಅಂದ್ರೆ ಒಟ್ಟಿಗೆ ಆಡಿಸ್ಬೇಕು ಅದೊಂದು ಇತ್ತು. ಅಲ್ಲಿಂದ ಶಿವಮೊಗ್ಗ ಬಂದಾಗ ಯೂತ್ ಹಾಸ್ಟೆಲ್ ಅಂತ ವಿಜಯಕುಮಾರ್ ಅನ್ನೋರು ಜಾಯ್ನ್. ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ತುಂಬ ಸೋಷಿಯಲ್ ಆ್ಯಕ್ಟಿವಿಟೀಸಿಗೆ ಮಾಡೋಕ್ಕೆ ವಿಜಯಕುಮಾರ್ ಒಂದು ಕಾರಣ ಅಂತ ನಾನು ಎಲ್ಲೇ ಹೋದರೂ ಅವ್ರಿಗೆ ನೆನೆಸ್ತೀನಿ. ಅವರು ನನಗೆ ಯೂತ್ ಹಾಸ್ಟೆಲ್ ಅಂತ ಜಾಯ್ನ್ ಮಾಡಿಸಿದ್ರು. ನನಗೆ ಏನೇ ಕೆಲಸ ಕೊಟ್ಟರು ಮೇಡಮ್ 100% ಅಚ್ಚುಕಟ್ಟಾಗಿ ಮಾಡಿಕೊಡ್ತೀನಿ. ಯಾವುದೇ ಕೆಲಸ ಕೊಡಿ, ನೀವು ಟ್ರಕ್ಕಿಂಗ್ ಕರ್ಕೊಂಡೋಗಿ ಅಂತ ಅನ್ನಲಿ, ಇಲ್ಲ ನೀವು ಈಗ ವರ್ಕ್ ಬಿಟ್ಟು ಈವೆಂಟ್ ಏನಾರು ಕೊಡಿ, ನನಗೆ ನೀವು ಏನು ಹೇಳಿದ್ರು ಅದು ಎರಡರಷ್ಟು ಮಾಡಿಕೊಟ್ಟಿರ್ತೀನಿ. ಆ ಥರ ನಾನು ಟ್ರಕ್ಕಿಂಗ್ ಕರ್ಕೊಂಡೋಗ್ತಾ ಇದ್ದೆ, ಲೋಕಲ್ ಟ್ರಕ್ಕಿಂಗ್ ತುಂಬ, ನಾನು ನೈಟ್ ಟ್ರಕ್ಕಿಂಗು ಕೊಡಚಾದ್ರಿ ಟ್ರಕ್ಕಿಂಗ್ ತುಂಬ ಕರ್ಕೊಂಡೋಗಿದ್ದೀನಿ ಎಲ್ಲರಿಗೂ. ಆಮೇಲೆ ಇಂಟರ್ನ್ಯಾಷನಲ್ ಟ್ರಕ್ಕಿಂಗ್ ಮಾಡಿದ್ದೀನಿ, ಮೇಘಾಲಯ, ಆಮೇಲೆ ವ್ಯಾಲಿ ಆಫ್ ಫ್ಲವರು, ಲಡಾಖು, ಎಲ್ಲ ತುಂಬ ಇಂಟರ್ನ್ಯಾಷನಲ್ ಟ್ರಕ್ಕಿಂಗ್ ಮಾಡಿದ್ದೀನಿ, ಔಟ್ ಆಫ್ ಕಂಟ್ರಿ ಹೋಗಿದ್ದೀನಿ. ಆವಾಗ ಅದರಿಂದ ನಾನು ಜೆ ಸಿಗೆ ಜಾಯ್ನ್ ಆದೆ, ಜೆ ಸಿಯಲ್ಲಿ ಸೆಕ್ರೆಟ್ರಿ ಆದೆ. ಸೆಕ್ರೆಟ್ರಿ ಜೆ ಸಿ ಐ ನೆನೆಸ್ಕೊಬೇಕು, ನಾನು ಅಕಸ್ಮಾತ್ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೀನಿ, ಅದೊಂದು ಒಂದು ಪ್ಲಾಟ್ಫಾರ್ಮ್ ಜೆ ಸಿ ಐ, ಅದು ಮರೆಯೋಕ್ಕಾಗಲ್ಲ. ಜೆ ಸಿ ಐಯಿಂದ ಸೆಕ್ರೆಟ್ರಿ ಆದೆ, ಪ್ರೆಸಿಡೆಂಟ್ ಆದ ತಕ್ಷಣ ನಾನು ಒಂದು ಸ್ಕೂಲನ್ನು, ನಾನು ಓದಿರೋ ಸ್ಕೂಲನ್ನು ದತ್ತು ತೊಗೊಂಡೆ. ದತ್ತು ತೊಗೊಂಡು ಫೋಟೋಸ್ ನಿಮಗೆ ಬೇಕಂದ್ರೆ ಶೇರ್ ಮಾಡ್ತೀನಿ ಮೇಡಮ್. ಅದು ತುಂಬ ಅಂದರೆ ತುಂಬ ಕಿಟಕಿ ಬಾಗಿಲು ಎಲ್ಲ ಹಾಳಾಗಿತ್ತು. ಅದನ್ನು ನಾನು ಜೆ ಸಿ ಪ್ರೆಸಿಡೆಂಟ್ ಆದಮೇಲೆ ನಾನು ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ವಿ, ಅಂದರೆ ಎಲ್ಲ ಫ್ರೆಂಡ್ ಸರ್ಕಲಿಂದ ಕಲೆಕ್ಟ್ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಅಲ್ಲೂ ಈ ಜನರಿಗೆ ಕೆಲವು ಕಾನ್ಸೆಪ್ಟು ಇದ್ರ ಮುಖಾಂತ ಏನಂತ ಹೇಳ್ತಿದ್ರೆ, ಒಬ್ಬ ಪರ್ಸನ್ನು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಎರಡು ಥರ ಯೋಚನೆ ಮಾಡ್ತಾರೆ. ಇಲ್ಲ ಇವನಿಗೆ ಏನೋ ಬೆನಿಫಿಟ್ ಇದೆ ಅದಕ್ಕೆ ಮಾಡ್ತಾ ಇದ್ದಾನೆ, ಅವ್ನು ಪ್ರಾಂಟಾಗಿ ಏನೂ ಇಲ್ಲ ಅಂತ ಮಾಡಿದ್ರು, ಈ ನಮಗೇನೋ ಎಲ್ಲೋ ಮಾಡ್ತೀವಿ, ನಾವು ಓದಿರೋ ಸ್ಕೂಲಿಗೆ ಮಾಡ್ಬೇಕು ಫಸ್ಟು, ನಾವು ಎತ್ತು ತಂದೆ ತಾಯಿಗೆ ನಾವು ಚೆನ್ನಾಗಿ ನೋಡ್ಕೊಬೇಕು, ಯಾರ್ಯಾರಿಗೂ ನೋಡ್ಕೊಳೋಕ್ಕಿಂತ ಫಸ್ಟು ಅಪ್ಪ ಅಮ್ಮ, ಅಪ್ಪ ಆದಮೇಲೆ ಅಪ್ಪ ಅಮ್ಮ ಆದಮೇಲೆ ದೇವರು ಬೇರೆ ಎಲ್ಲದು ಅದ, ನಂದು ಅದೊಂದು ಪಾಲಿಸಿದೆ ಅವನು, ಫಸ್ಟ್ ಅಪ್ಪ ಅಮ್ಮ, ಫಸ್ಟ್ ಊರು, ಆಮೇಲೆ ಬೇರೆಯವರು, ಬೇರೆ ಊರಿರ್ಬೋದು ಬೇರೆ, ಆ ಥರ. ನಾವು ಓದಿರೋ ಸ್ಕೂಲ್ ಅಂತೇಳಿ ತುಂಬ ಇಂಪ್ರೂವ್ಮೆಂಟ್, ಅಲ್ಲಿ ಹೇಳಿದರು ಅದು ಇರ್ತಾರಲ್ಲ 100 ಜನದಲ್ಲಿ ಒಂದು 2-3 ಜನ ಮಾತಾಡಿರ್ತಾರೆ. ಇಲ್ಲ ಅವನಿಗೆ ಜೆ ಸಿ ಎಲ್ ಗೊತ್ತಿದೆ, ಆರ್ಗನೈಸೇಷನಲ್ಲಿ ಏನು ಅಮೌಂಟ್ ಬರುತ್ತೆ ಏನೋ ಅಂತೇಳಿ ಸಿಟಿಯಲ್ಲೆಲ್ಲ ಗೊತ್ತಿರುತ್ತೆ, ಇಲ್ಲ ಜೆ ಸಿಯಲ್ಲಿ ಅವ್ನಿಗೆ ಸಖತ್ ದುಡ್ಡು ಬರ್ತಾ ಇದೆ, ಅದಕ್ಕೆ ಅವನು ಒಂದು 10 ಲಕ್ಷ ದುಡ್ಡು ಖರ್ಚು ಮಾಡ್ತೇನೆ ಅಂದರೆ ಅವನಿಗೆ ಒಂದು 20-30 ಲಕ್ಷ ಲಾಭ ಇಲ್ಲದೆ ಮಾಡ್ತಾನ ಅಂತ ಅಂದರು. ಆಮೇಲೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ, ನನ್ನ ವರ್ಕ್ ಏನಿದೆ ಅದು ಮಾಡಿದೆ. ಅದನ್ನು ತುಂಬ ಅಂದರೆ ಸ್ಕೂಲ್ ಯಾವ ಥರ ಇತ್ತು ಆ ಚಿತ್ರಣ, ಆಮೇಲೆ ಆ ವರ್ಷ ಸ್ಟ್ರೆಂತು ಜಾಸ್ತಿ ಆಯ್ತಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ. ಗೌರ್ಮೆಂಟ್ ಸ್ಕೂಲಿಗೆ ಏನಂದರೆ ಕೆಲವರು ಅಂತಾರೆ ತುಂಬ ಫಂಡ್ಸ್ ಬರುತ್ತೆ ಅಂತ, ಹೇಳ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಫಂಡ್ಸು ನನಗೆ ಗೊತ್ತಿರೋ ಮಟ್ಟಿಗೆ ಬರೋಲ್ಲ. ನಾವೇ ಅಲ್ಲಿದ್ದವರು, ನಾವೆಲ್ಲ ಹನ್ನೇನಿ ಕೂಡಿ ನಾಳೆ ನಾವೆಲ್ಲ ಫ್ರೆಂಡ್ ಸರ್ಕಲ್ ಸೇರಿಸಿ ಇಲ್ಲ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಇದ್ದೇ ಇರುತ್ತೆ. ಅವರೆಲ್ಲರೂ ನಾನೊಂದು ಕೆಲವರು ಒಂದು ಸಣ್ಣ ಸಣ್ಣ ಐಟಮ್, ಒಬ್ಬರು ಪೊರ್ಕೆ, ಒಬ್ಬರು ಡಸ್ಟ್ಬಿನ್ನು, ಒಬ್ಬರು ಬೋರ್ಡು, ಅವ್ರವ್ರ ಬಿಸ್ನೆಸ್ ತಕ್ಕಂಗೆ, ಒಬ್ರು ಲ್ಯಾಪ್ಟಾಪು, ಒಬ್ರು ಸಿಸ್ಟಮು, ಗ್ರೀನ್ ಬೋರ್ಡು, ಆ ಥರ ಕೊಟ್ಟರೆ ಆ ಊರು ಸ್ಕೂಲು 100% ಯಾವ ಕಾನ್ವೆಂಟು ಯಾವ ಪ್ರೈವೇಟ್ ಸ್ಕೂಲ್ಗಿಂತ ಕಮ್ಮಿ ಇಲ್ಲ, ಆ ಥರ ನಾನು ಇದು ಮಾಡ್ಬೋದು. ಅದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಲ್ಲಿಂದ ಬಂತು. ಅಲ್ಲಿಂದ ನಾನು ಈ ವರ್ಕ್ ಮಾಡಿರೋದು ನೋಡಿ ನನಗೆ ಚಿಕ್ಕ ಏಜಿಗೆ ರೋಟ್ರಿ ಪ್ರೆಸಿಡೆಂಟ್ ಆಗೋ ಅವಕಾಶ ಸಿಕ್ತು. ರೋಟ್ರಿ ಶಿವಮೊಗ್ಗ ಈಸ್ಟ್ ಪ್ರೆಸಿಡೆಂಟ್ ಆದೆ, ಆಮೇಲೆ ಜೆ ಸಿ ಐಲಿ ಪ್ರೆಸಿಡೆಂಟ್ ಆಗಿ ಝೋನ್ ವೈಸ್ ಪ್ರೆಸಿಡೆಂಟು, ನ್ಯಾಷನಲ್ ಕೋಆರ್ಡಿನೇಟರ್ ಆದೆ. ರೋಟ್ರಿಯಲ್ಲೂ ಪಾಸ್ಟ್ ಪ್ರೆಸಿಡೆಂಟ್ ಆಗಿ ಝೋನ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಯೂತ್ ಹಾಸ್ಟೆಲಲ್ಲಿ ಟ್ರೆಸರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದೇ ಒಂದು ಆರ್ಗನೈಸೇಷನ್ ಇದೆ, ಆಮೇಲೆ ಟ್ರಸ್ಟ್ ಇದೆ, ಪರಿಪೂರ್ಣ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ. ಆ ಥರ ಸೋಷಿಯಲ್ ಆರ್ಗನೈಸೇಷನ್ ಆಲ್ಮೋಸ್ಟ್ ತುಂಬ ಇರ್ತೀವಿ. ನಮ್ಮ ಶಾಪ್ ಕಡೆಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪು ಎವ್ರಿ 6 ಮಂತ್ಸ್ ಒಂದ್ಸಲ ಮಾಡಿಸ್ತಾ ಇರ್ತೀವಿ.
3: ಸೂಪರ್ ಸರ್. ಸೊ ನೀವಷ್ಟೇ ಬೆಳೆದಲ್ದಲ್ಲೇ ಸಮಾಜಕ್ಕೆ ಕೂಡ ಒಳ್ಳೆಯ ಕೊಡುಗೆಗಳನ್ನ ನೀಡ್ತಾ ಇದ್ದೀರಾ ಸತೀಶ್ ಸರ್. ನಿಮ್ಮೊಟ್ಟಿಗೆ ಮಾತಾಡ್ತಾ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಕೇಳಿದ್ರೆ ಸತೀಶ್ ಚಂದ್ರ ಅವ್ರ ಜೊತೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಮಾತಾಡೋದು ಬಾಕಿ ಇದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸತೀಶ್ ಚಂದ್ರ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು, ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸತೀಶ್ ಸರ್, ಸೊ ಈಗಿನ ಯುವಕ ಯುವತಿಯರು ಅಥವಾ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಒಂದಿಷ್ಟು ಸಲಹೆಯನ್ನ ನೀಡೋದಾದ್ರೆ ಏನ್ ಸಲಹೆ ಕೊಡ್ತೀರಾ ಸರ್, ಅದ್ರ ಬಗ್ಗೆ ಹೇಳಿ ಸರ್.
4: ಇಲ್ಲ ಮೇಡಮ್, ಮಾಡ್ಬಹುದು, ಬಟ್ ಈಗಿನ ಇದ್ರೊಳಗೆ ಪೇಷನ್ಸ್ ಇಲ್ಲ ಮೇಡಮ್. ಇವಾಗ ಯಾವ ತರ ಇದಾರೆ ಅಂದ್ರೆ, ಒಂದು ವರ್ಷ 6 ಮಂತ್ಸ್ ಕಲಿತಾರೆ ಕೆಲವು ವರ್ಕ್. ಇಲ್ಲ, ನಾನೇನಾದ್ರು ಬಿಸ್ನೆಸ್ ಮಾಡಬೇಕು. ಈಗ ನನಗೆ ತಗೊಂಡೆ ಕೆಲವರು ಶಾಪ್ ಮಾಡಿದ್ದಾರೆ ನಮ್ಮ ರಿಲೇಟಿವ್ಸಲ್ಲಿ, ಫ್ರೆಂಡ್ಸಲ್ಲಿ, ಇವನು ಈ ಥರ, ಓ ಇದರಲ್ಲಿ ಸಖತ್ ಲಾಭ ಇರಬೇಕು ಅದಕ್ಕೆ ಅಂತೇಳಿ. ಇಲ್ಲ, ನಾವು ಯಾವ ಥರ ಬಿಸ್ನೆಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗಿನ ಯಂಗ್ ಜನ್ರೇಷನ್ ಅವರು ತಕ್ಷಣ ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡಿ ಮತ್ತೆ ಅವರಿಗೆ ಮಂತ್ಸ್ ಸ್ಟೇಬಲ್ ಇರಲ್ಲ ಅಂತಂದರೆ, ಒಂದು 6 ಮಂತ್ಸ್ ಮಾಡ್ತಾರೆ, ಇಲ್ಲ ಇದು ಆಗ್ತಾ ಇಲ್ಲ, ಅದರೊಳಗೆ ಲಾಭ ಇದೆ, ಅದು ಕ್ಲೋಸ್ ಮಾಡ್ತಾರೆ, ಇನ್ನೊಂದಕ್ಕೆ ಜಂಪ್ ಆಗ್ತಾರೆ. ಆ ಥರ ತುಂಬ ಕಮ್ಮಿ. ಬಟ್ ಬಿಸ್ನೆಸ್ ಮಾಡೋರು ಒಂದೇ ಕಡೆ ಫೋಕಸ್ ಮಾಡಿ 100% ಸಕ್ಸಸ್ ಆಗ್ತಾರೆ ಮೇಡಮ್. ಎಷ್ಟೇ ಕಾಂಪಿಟೇಷನ್ ಯುಗದಲ್ಲಿದ್ರು 100% ಫೋಕಸ್ ಕೊಟ್ಟರೆ ಸಕ್ಸಸ್ ಆಗುತ್ತೆ ಮೇಡಮ್.
3: ಸೂಪರ್ ಸತೀಶ್ ಸರ್, ಈಗ ನೀವೇ ಸ್ಟಾರ್ಟ್ ಮಾಡಿದಾಗ ಒಂದು ಆಫೀಸ್ ಇತ್ತು ಆಯ್ತಾ, ಈಗ ಸುಮಾರು 3-4 ಬ್ರಾಂಚಸ್ ಆಗಿದೆ ಅಂತ ಹೇಳ್ತಿದ್ದೀರಾ, ಈ ಸಕ್ಸಸ್ಸಿಗೆ ಮೇನ್ ಏನು ರೀಸನ್ ಸರ್?
4: ಮೇಡಮ್, ಒಂದು ಕೆಲವೊಂದೊಂದು ಟ್ರೈನಿಂಗ್ಸ್ ಅಟೆಂಡ್ ಮಾಡ್ತಾ ಇದ್ದೆ ಮೇಡಮ್. ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ನಾನು ಸರ್ವಿಸ್ ಮಾಡ್ತಾ ಇದ್ದೆ, ಅವಾಗ ಒಂದು ಸರ್ವಿಸ್ ಮಾಡೋಕ್ಕೆ 3 ಅವರ್ಸ್ ತೊಗೊತೀನಿ, 350 ಲೇಬರ್ ತೊಗೊತೀನಿ, 3 ಅವರ್ಸಿಗೆ 350. ಅದೇ ಥರ ನಾನು ಅದೇ, ನಾವೊಬ್ಬನು ಅದೇ ಸರ್ವಿಸಿಗೆ ಕೊಟ್ಟೆ, ಬಟ್ ಬೇರೆ ಸೇಲ್ಸ್ ಮಾಡೋಕ್ಕಾಗಲ್ಲ, ಹೋಲ್ಸೇಲ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ನನ್ನ ಕಾನ್ಸಂಟ್ರೇಷನ್ ಆ ಸರ್ವಿಸ್ ಮೇಲೆ ಇರುತ್ತೆ. ಅದೇ ನಾನು ನನ್ನ ಅಂಡರ್ಲೇ ಒಂದು 2-3 ಜನ ಹುಡುಗರು ಇಟ್ಕೊಂಡ್ರೆ, ಅವರು 350 ಅಂದರೆ 1,000 ರುಪೀಸು, 3 ಅವ್ರಿಗೆ 1,000 ರುಪೀಸ್ ಬಂದ್ಬಿಡ್ತು. ಬಟ್ ಅವ್ರಿಗೆ ಲೇಬರ್ ಎಷ್ಟು ಕೊಡ್ತೀವಿ ಆ ಥರ ಕಾನ್ಸೆಪ್ಟ್ ಮೇಲೆ, ಇಲ್ಲ ಫಸ್ಟು ಲೇಬರ್ಸ್ನ ಹಾಕ್ಕೋಬೇಕು ನಮ್ಮ ಅಂಡರಲ್ಲಿ. ಲೇಬರ್ಸ್ ಜೊತೆಗೆ ಬ್ರ್ಯಾಂಚ್ ಆದರೂ ಅಷ್ಟೇ, ನಮ್ದು ಹೋಲ್ಸೇಲ್ ಇದೆ ಅಂತಂದಾಗ 4 ಕಡೆ ಇದ್ದರೆ ಅಲ್ಲಿ ಸೇಲ್ಸ್ ಬೇರೆಯವ್ರಿಗೆ ಕ್ರೆಡಿಟ್ ಕೊಡ್ತೀವಿ, ಅದ್ರ ಬದಲು ಅಲ್ಲಿ ಕಸ್ಟಮರು ಅಪ್ರೋಚ್ ಆಗ್ತಾರೆ. ಈಗ ನಮ್ಮಲ್ಲಿ ಇಲ್ಲಿ 10 ಐಟಮ್ ತಂದಾಗ ಒಂದು ಡಿಸ್ಪ್ಯೂಟ್ ಮಾಡ್ತೀವಿ, ಅಲ್ಲೊಂದು ಎರಡು ಅಲ್ಲಿ ಹೋಗಲಿಲ್ಲ ಅಂತಂದ್ರೆ ಇಲ್ಲಿ ಹೋಗುತ್ತೆ, ಇಲ್ಲಿ ಹೋಗಲಿಲ್ಲ ಅಲ್ಲಿ ಹೋಗುತ್ತೆ. ಆ ಥರ ಮೈಂಡ್ ಸೆಟ್ಟಿಂದ ಮಾಡಿದೆ. ಆಮೇಲೆ ಕೆಲವ್ರು ಇನ್ಸ್ಪಿರೇಷನ್ ಅಂದರೆ ರತನ್ ಟಾಟಾ ಅವರೆಲ್ಲ ಮಾಡಿದ್ದಾರೆ. ಆ ಮಟ್ಟಕ್ಕೆ ಹೋಗ್ತೀವೋ ಎಲ್ಲೋ ಗೊತ್ತಿಲ್ಲ, ಬಟ್ ಅದೊಂದು ಇದೆ. ಯಾಕಂದರೆ ಅವರು ಬಿಸ್ನೆಸ್ ಯಾವುದೋ ಮಾಡಿದ್ದಾರೆ, ಬ್ರ್ಯಾಂಚಸ್ ತುಂಬ ಎಲ್ಲೋ ಇರುತ್ತೆ, ಶೋರೂಮ್ಗಳೆಲ್ಲ ನೋಡಿರ್ಬೋದು, ಅವರೇನು ಬಂದು ನಡೆಸಲ್ಲ. ಬಟ್ ಆದರೆ ಆ ಪ್ಲ್ಯಾನು ಅದೆಲ್ಲ ಸಕ್ಸಸ್ಸು ಅದೆಲ್ಲ ಓದ್ತಿರ್ತೀವಿ ಮೇಡಮ್. ಅದು ನಾವು ಜಾಸ್ತಿ ಹಾಡುಗಳಲ್ಲಿ ಮೋಟಿವೇಶನ್ ಅದೆಲ್ಲ ಕೇಳ್ತಿರ್ತೀವಿ.
3: ಹ್ಞೂ. ಸೊ ಈಗಿನ ಯೂತ್ಸಿಗೆ ಅಂದರೆ ಯುವಕ ಯುವತಿಯರಿಗೆ ಬಿಸ್ನೆಸ್ ಮಾಡೋರಿಗೆ ನಿಮ್ಮ ಒಂದು ಕಿವಿ ಮಾತಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
4: ಕಿವಿ ಮಾತಂದರೆ ಮೇಡಮ್, ಬಿಸ್ನೆಸ್ಸು ಫಸ್ಟು ನಾವು ಯಾವುದೇ ಫಸ್ಟ್ ಯಾವ ಬಿಸ್ನೆಸ್ ಮಾಡ್ತೀವಿ ಅನ್ನೋದು ಫಸ್ಟ್ ತಲೆಯಲ್ಲಿರಬೇಕು, ತುಂಬ ಕನ್ಫ್ಯೂಷನ್ ಇರಬಾರ್ದು. ಅದನ್ನು ಫಸ್ಟ್ ನಾವು ವರ್ಕ್ ಕಲಿಬೇಕು ಮೇಡಮ್. ಆ ವರ್ಕ್ ಬಗ್ಗೆ ಗೊತ್ತಿದ್ದು ಎಲ್ಲ ತಿಳ್ಕೊಂಡ್ಮೇಲೆ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನಾವು ಏನು ತಿಳಿದೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸಕ್ಸಸ್ ಆಗಲ್ಲ, ಯಾಕಂದರೆ ನಮಗೆ ಕನ್ಫ್ಯೂಷನ್ ಇರುತ್ತೆ ಇದು ಆಗುತ್ತೋ ಇಲ್ಲೋ. ಈ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಇರುತ್ತೆ ಆ ಪ್ರಾಡಕ್ಟ್ ಯಾವ ಥರ ಸೇಲ್ ಮಾಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಮೇನ್ ಇಂಪಾರ್ಟೆಂಟು. ನಾವು ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ನಾವು ಕಸ್ಟಮರಿಗೆ ಎರಡು ಥರ ಮಾತಾಡಿ ನಾವು ಕೊಡ್ಬೋದು. ನಾವು ನಿನ್ನೆ ಒಂದು ಏನೋ ಎಕ್ಸಾಂಪಲ್ ಓದ್ತಾ ಇದ್ದೆ, ಅದರೊಳಗೆ ಹೇಳಿದ್ರು ಒಂದು ಪ್ರಾಡಕ್ಟ್ ಬಂದು ಕೇಳ್ತಾರೆ ಕಸ್ಟಮರಿಗೆ, ಅದು ರೆಗ್ಯುಲರ್ ಎಲ್ಲ ಕಡೆ ಸಿಗುತ್ತೆ. ಬಟ್ ಆ ಪ್ರಾಡಕ್ಟ್ ಏನು ಹೆಲ್ಪ್ ಆಗುತ್ತೆ ಅನ್ನೋದು ಕಸ್ಟಮರಿಗೆ ಬಂದ ತಕ್ಷಣ ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಅವಾಗ ಅವ್ರಿಗೆ ಕರೆಕ್ಟಾಗಿ ನಾಟುತ್ತೆ. ಆ ಥರ ಫಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಲು, ಏನೋ ಪ್ರಾಡಕ್ಟ್ ನಾವು ಏನು ಬಿಸ್ನೆಸ್ ಮಾಡ್ತೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ. ಇವಾಗ ಎಕ್ಸಾಂಪಲ್ ಟೀ ಶಾಪ್ ಮೇಡಮ್, ಟೀ ಶಾಪ್ ಮಾಡ್ತೀವಿ ಅಂದರೆ ಅದರೊಳಗೆ ತುಂಬ ಸಕ್ಸಸ್ಸು ಕಾಣಿಸ್ಬೋದು. ಯಾಕಂದರೆ ಫಸ್ಟು ಎಲ್ಲ ಟೀ ಶಾಪ್ ಅವರು ಮಾಡ್ತಾರೆ, ಬಟ್ ಡಿಫ್ರೆಂಟಾಗಿ ನಾವು ಏನು ಕೊಡ್ಬೋದು, ಒಂದು ಗ್ಲಾಸಿಂದ ಇರ್ಬೋದು, ಒಂದು ನೀರಿನ ಬಾಟ್ಲಿಂದ ಇರ್ಬೋದು, ಒಂದು ಸಿಟ್ಟಿಂಗ್ ಏರಿಯಾದಿಂದ ಇರ್ಬೋದು. ಆ ಥರ ಅಟ್ರಾಕ್ಷನ್ನು ಆ ಥರ ಇದು ಮಾಡಿದರೆ 100% ಸಕ್ಸಸ್ ಆಗ್ತೀವಿ. ಅಂದರೆ ಕೆಲವ್ರು ಮಾಡೋಕ್ಕಿಂತ ನಾವು ಡಿಫ್ರೆಂಟಾಗಿ ಏನು ಮಾಡ್ಬೋದು ಅನ್ನೋದು ಒಂದು ಥಿಂಕಿಂಗ್ ಇರಬೇಕು ಮೇಡಮ್.
3: ಖಂಡಿತ. ಸೊ ಸತೀಶ್ ಸರ್, ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಈಗ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಸಿಗುವಂಥ ಶಾಪ್ಸ್ಗಳಿದೆ, ಆದರೂ ಜನ ಯಾಕೆ ಎಲ್ಲೆಲ್ಲ ರೋಡಲ್ಲಿರುವಂಥ SN ಎಂಟರ್ಪ್ರೈಸಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
4: ಮೇನ್ ಸರ್ವಿಸ್ ಮೇಡಮ್, ಸರ್ವಿಸ್ಸು, ಆಮೇಲೆ ಪ್ರಾಡಕ್ಟು. ನಮ್ಮಲ್ಲಿ ಏನಂದರೆ, ಕಸ್ಟಮರು ಒಂದ್ಸಲಿ ತೊಗೊಂಡೋದ್ರು ಅಂತಂದರೆ ಅವ್ರಿಗೆ ಸ್ವಲ್ಪ ಲಾಂಗ್ ಲೈಫ್ ಬರಬೇಕು. ಈಗ ತುಂಬ ಅಂದರೆ ತುಂಬ ಮೇಡಮ್, ಯಾವ ಥರ ಅಂದರೆ ಒಂದು ಐಟಮು ಈಗಿನ ಸಿಗತ್ತೆ, ಯಾವ ಥರ ಅಂದರೆ ಒಂದು ಪೆನ್ ಎಕ್ಸಾಂಪಲ್ ಇದೆ, ನಮ್ಮಲ್ಲಿ ಒಂದು ಮಿಷಿನರಿ ಇರ್ಬೋದು, 5,000 ರೂಪಾಯಿಗೂ ಸಿಗುತ್ತೆ, 40,000 ರೂಪಾಯಿಗೂ ಸಿಗುತ್ತೆ. ನಾವು 5,000 ಕಸ್ಟಮರ್ ಹೇಳ್ತೀವಿ, 5,000 ತೊಗೊಳಕ್ಕೆ ಬಂದರು ಸರ್ ನಿಮಗೆ ಒಂದು 2,000 ಎಕ್ಸ್ಟ್ರಾ ಹಾಕಿದರೆ ಒಳ್ಳೆ ಮಿಷಿನ್ ಸಿಗುತ್ತೆ. ಯಾಕಂದರೆ ನಮ್ಮಲ್ಲಿ ಸರ್ ನಮ್ಮಲ್ಲೇ ತಾನು ಹೋಲ್ಸೇಲ್ ಇರೋದ್ರಿಂದ ಸರ್ವಿಸ್ ಇಲ್ಲದೇ ಇದ್ದವ್ರಿಗೆ ಬೇಗ ಕಮ್ಮಿದ್ದು ಕೊಟ್ಬಿಡ್ತೀವಿ. ಬಟ್ ಕಸ್ಟಮರ್ ಪ್ರಾಪರ್ ಡೈರೆಕ್ಟ್ ಕಸ್ಟಮರ್ ಬಂದವ್ರಿಗೆ ನಾವು ಕಮ್ಮಿದ್ದು ಕೊಡೋಕ್ಕೆ ಹೋಗಲ್ಲ, ಯಾಕಂದರೆ ಅದರಿಂದ ಕಸ್ಟಮರು ಇವತ್ತು ಅವ್ನು ಹೋಗ್ತಾರೆ ಕಸ್ಟಮರು, ಸರ್ ಇಲ್ಲ ಕಮ್ಮಿದೆ ಕೊಡಿ ನಮಗೆ ಏನು ಯೂಸ್ ಇಲ್ಲ ಅಂತ, ಮತ್ತೆ ಮಾರನೇ ಸಹ ಬರ್ತಾರೆ, ಸರ್ ಇಲ್ಲ ನಾವು ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ನಮಗೆ ಬೇರೆ ಪೀಸ್ ಕೊಡಿ ಅಂತ, ಅವಾಗ ನಮಗೇನೋ ನಮಗೆ ಕೊಡೋಕ್ಕೂ ಆಗಲ್ಲ, ಆವಾಗ ಕಸ್ಟಮರು ನಮ್ಮ ರಿಲೇಷನ್ಶಿಪ್ ಹಾಳಾಗುತ್ತೆ. ಬಟ್ ಕೊಡೋ ಟೈಮಲ್ಲಿ ನಾವು ಹೇಳ್ತೀವಿ ಮೇನ್ ಸರ್ವಿಸ್ ಕೊಡ್ತೀವಿ ಮೇಡಮ್, ಅವ್ರು ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿ ಏನೇ ಮಾಡಲಿ, ನಮ್ಮ ಹುಡುಗರು ವರ್ಕ್ ಎಕ್ಸ್ಪೀರಿಯೆನ್ಸು 30 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋ ಸರ್ವಿಸು ಇದ್ದಾರೆ, ನಾನು 13 ವರ್ಷ ಇರ್ಬೋದು ಬಟ್ ಬೇರೆ ಕಡೆ ವರ್ಕ್ ಮಾಡಿದ 30 ವರ್ಷ ಎಕ್ಸ್ಪೀರಿಯೆನ್ಸ್ ಸರ್ವಿಸ್ ಮ್ಯಾನ್ಗಳಿದ್ದಾರೆ. ಮೇನ್ ಸರ್ವಿಸ್ ಮೇಡಮ್ ನಮ್ಮಲ್ಲಿ, ಎನಿ ಟೈಮು ಹುಡುಗರು ನೀವು ನಮ್ಮಲ್ಲಿ ತೊಗೊಂಡಿರೋ ಕಸ್ಟಮರಿಗೆ ಬೆಳಿಗ್ಗೆ ಬಂದರೆ ಮಧ್ಯಾಹ್ನದೊಳಗೆ ಸರ್ವಿಸ್ ಕೊಡ್ತೀವಿ ನಾವು.
2: ನಿಮ್ಮ ಶಾಪ್ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಂಕ ಇರುತ್ತೆ ಸರ್?
4: 9:30 ಮೇಡಮ್, 9:30 ಸ್ಟಾರ್ಟ್ ಆಗುತ್ತೆ, 8:30 ಕ್ಲೋಸ್ ಆಗುತ್ತೆ ಮೇಡಮ್.
2: ಓಕೆ, ಎನಿವೇ ಸತೀಶ್ ಚಂದ್ರ ಅವರೇ ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ಒಬ್ಬ ಯಂಗ್ ಬಿಸ್ನೆಸ್ ಮ್ಯಾನ್ ಹೇಗೆ ಲೈಫಲ್ಲಿ ಸ್ಟ್ರಗಲ್ನ ಅನುಭವಿಸಿ ಮೇಲೆದ್ದು ಒಂದು ಸಕ್ಸಸ್ ಕಾಣ್ಬೋದು ಅಂತಕ್ಕೆ ಬಹುಶಃ ನೀವು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಮೇಡಮ್.
2: ಓಕೆ, ನಿಮ್ಮ ಬಿಸ್ನೆಸ್ ಇನ್ನಷ್ಟು ಯಶಸ್ವಿಯಾಗಿ ನೀವು ಇನ್ನಷ್ಟು ಯಶಸ್ಸನ್ನ ಕಾಣಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್ ಇನ್ನೊಮ್ಮೆ.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಇಂಟರ್ವ್ಯೂ ಹೇಗನ್ನಿಸ್ತು?
4: ನನಗೆ ಖುಷಿ ಆಯಿತು. ನೀವು ಕೇಳಿದಾಗ ನೀವು ಫಸ್ಟ್ ಫೋನ್ ಮಾಡಿದ್ರಲ್ವ, ಯಾರು ರೆಫರೆನ್ಸ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ. ಇಲ್ಲ ಮೋಸ್ಟ್ಲಿ ನೀವು ಫಸ್ಟ್ ಹೋಗೋಣ ವಿಸಿಟ್ ಮಾಡೋಣ ಆಮೇಲೆ ಗೊತ್ತಾಗತ್ತೆ ಅಂತ ಅನಿಸ್ತು. ಬಟ್ ಖುಷಿ ಆಯ್ತು ಮೇಡಮ್. ಅಂದರೆ ಈ ನಾವು ಈ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಕೆಲವೊಂದು ಹಿನ್ನೆಲೆ ನಾವು ಈಗ ಹೇಳಿದಾಗ ಅದು ಆ ಜರ್ನಿ ಹೇಳ್ತಿದ್ದ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಅದೊಂದು ರಿಮೈಂಡ್ ಮಾಡಿದಾಗ ಇಲ್ಲ ನಿಜವೂ ಈ ಸ್ಟ್ರಗಲ್ ಮಾಡಿದ್ದೀವ ನಾವು ಅಂತಲೂ ಅನಿಸುತ್ತೆ. ಒಂದು ನೋಡಿ, ಒಂದು 10 ಮಿನಿಟ್ಸಲ್ಲಿ ನಾವು ಆ ಲೈಫು ಅವಾಗ ಫುಲ್ ಒಂದ್ಸಲ ರೀಸೈಕ್ಲಿಂಗ್ ಮಾಡ್ದಂಗೆ ಆಯ್ತು. ಖುಷಿ ಆಯ್ತು ಮೇಡಮ್, ತುಂಬ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, SN ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂತಹ ಸತೀಶ್ ಚಂದ್ರ ಅವರು ನಮ್ಮೊಟ್ಟಿಗೆ ಅವರ ಬಿಸ್ನೆಸ್ ಜರ್ನಿಯನ್ನು ಶೇರ್ ಮಾಡಿಕೊಂಡ್ರು. ಹಾಗೆ ಕಷ್ಟಪಟ್ಟರೆ ಸುಖ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ, ಶ್ರಮದಿಂದ ದುಡಿದಾಗ ದುಡಿಮೆಗೂ ಒಂದು ಬೆಲೆ ಇರುತ್ತೆ ಅಂತ ಹೇಳ್ತಾರೆ. ಹೀಗಿರುವಾಗ ಸತೀಶ್ ಚಂದ್ರ ಅವರು ಕೂಡ ಆರಂಭದಿಂದ ಶ್ರಮ ಪಟ್ಟು ಕೆಲಸವನ್ನ ಮಾಡಿ ಹಂತ ಹಂತವಾಗಿ ಯಶಸ್ಸನ್ನ ಕಾಣ್ತಾ ಬಂದಿದ್ದಾರೆ. ಇವರ ಯಶಸ್ಸು ಇನ್ನಷ್ಟು ಸಾಗ್ಲಿ, ಇನ್ನಷ್ಟು ಮುಂದುವರಿಲಿ ಅಂತ ನಾವು ಕೂಡ ಮನಸಾರೆ ಆಶಿಸೋಣ. ಕೇಳುಗರೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಸೊ ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ RJ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ಬರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದ್ರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860969. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ, ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಪ್ಯಾಷನ್ನಂತೆ ಹೈನುಗಾರಿಕೆಯನ್ನು ಆರಂಭ ಮಾಡಿ ದೇಶೀಯ ತಳಿಯ ಹಸುಗಳ ಜೊತೆಗೆ ಬೇರೆ ಬೇರೆ ತಳಿಯ ಹಸುಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ತಮ್ಮ ಪ್ಯಾಷನ್ನಂತೆ ಹೈನುಗಾರಿಕೆಯನ್ನು ಆರಂಭ ಮಾಡಿ ಪ್ರತಿದಿನ 25 ಹಾಲನ್ನು ಉತ್ಪಾದನೆಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ತಮ್ಮ ಹೈನುಗಾರಿಕೆಯಲ್ಲಿ ಖುಷಿಯನ್ನು ಕಾಣ್ತಾ ಇರುವಂತಹ ಇವರು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಕೆಲಸವನ್ನು ಬಿಟ್ಟು ಹೈನುಗಾರಿಕೆಯನ್ನು ಆರಂಭ ಮಾಡಿಕೊಂಡು ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇರುವಂತಹ ಇವರು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಅಶ್ವಿನ್ ಅವರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಶ್ವಿನ್ ಅವರ ಜೊತೆ ಮಾತಾಡ್ತಾ ಅವರ ಹೈನುಗಾರಿಕೆಯ ವಿಚಾರಗಳನ್ನ ತಿಳ್ಕೊಳ್ತಾ ಹಾಗೆ ಹೈನುಗಾರಿಕೆನ ಆರಂಭ ಮಾಡುವಂತಹ ದಿನಗಳಲ್ಲಿ ಯಾವೆಲ್ಲ ರೀತಿಯ ಏಳು ಬೆಳೆಗಳನ್ನು ಕಂಡ್ರು ಮತ್ತು ಯಾವ ರೀತಿಯ ಹೈನುಗಾರಿಕೆ ತಮ್ಮನ ಕೈ ಹಿಡಿದಿದೆ, ಸೊ ಹೈನುಗಾರಿಕೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ಇದೆಲ್ಲದರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆ ಮಾತಾಡೋಣ. ಅಶ್ವಿನ್ ಅವರೇ ನಮಸ್ತೆ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅಶ್ವಿನ್ ಅವರೇ, ಈಗ ಮೊದಲನೇದಾಗಿ ನೀವೊಂದು ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಅದನ್ನು ಬಿಟ್ಟು ಈಗ ಹೈನುಗಾರಿಕೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ನೀವು ಊರಿಗೆ ಬಂದು ಹೈನುಗಾರಿಕೆಯನ್ನು ಆರಂಭ ಮಾಡೋದಕ್ಕೆ ಶುರು ಮಾಡಿದ್ರಿ. ಸೊ ಈ ಸಮಯ ಮತ್ತು ನಿಮ್ಮ ಈ ಜರ್ನಿ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಬೋದು ಅಶ್ವಿನ್ ಅವರೇ?
7: ಸ್ವಲ್ಪ ನನಗೆ ಎನಿಮಲ್ಸ್ ಬಗ್ಗೆ ಲವ್ ಇದ್ದಿದ್ದರಿಂದ ಯಾಕೆ ಹೈನುಗಾರಿಕೆನೂ ಮಾಡಬಾರ್ದು, ಒಂದಷ್ಟು ನಾಯಿ ಫಿಶ್ ಅದರಲ್ಲೆಲ್ಲ ನನಗೆ ಆಸಕ್ತಿ ಇತ್ತು. ಸೊ ವೈ ನಾಟ್ ಇನ್ ಎನಿಮಲ್ಸ್ ಆಲ್ಸೋ ಅಂದ್ಬಿಟ್ಟು ಒಂದು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಲ್ಲಿ ಒಂದು 5 HF ತೊಗೊಂಬಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಅದೇ ಇವಾಗ ಆ ಕ್ರೇಜಲ್ಲೇ ಇನ್ನು ಮುಂದೆ ಹೋಗಿ ಹೋಗಿ ಆ HF ಬಂದು ಎಮ್ಮೆಗಳಾದವು, ಎಮ್ಮೆಗಳಿಂದ ನಾಟಿ ಹಸುಗಳಾದವು, ಎಲ್ಲ ಥರ ಬ್ರೀಡ್, ಈ ಬ್ರೀಡ್ ಇದ್ರೆ ಅದ್ಯಾಕೆ ಅದ್ಯಾಕೆ ಇದ್ಯಾಕೆ ಅಂದ್ಕೊಂಡು ಎಲ್ಲ ಥರ ಬ್ರೀಡ್ಸಲ್ಲೂ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 7-8 ಬ್ರೀಡ್ಸ್ ಇದ್ದಾವೆ. ಇನ್ನೂ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಟೋಟಲ್ ಆ್ಯಾವ್ರೇಜ್ ಆಗಿ ಮಿಲ್ಕ್ ಅಂತ ತೊಗೊಂತು ಅಂದರೆ ಅಪ್ರಾಕ್ಸಿಮೇಟ್ಲಿ ಪರ್ ಟೈಮ್ ಅರೌಂಡ್ 125 ಲೀಟರ್ಸ್ ಕರಿತಾ ಇದ್ದೀವಿ. ಇವಾಗ ಏನಾಗಿದೆ, ನಾವೊಂದು ಬೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ. ಆ ಬೇಸ್ಮೆಂಟಲ್ಲಿ ನಾನು ಮನೆ ಹೆಂಗೆ ಕಟ್ತೀನಿ ಅನ್ನೋದನ್ನು ನಾನು ಇನ್ನೂ 2 ವರ್ಷದಲ್ಲಿ ನಾನು ನೋಡಬೇಕಾಗಿದೆ. ಈಗ ಬೇಸ್ಮೆಂಟ್ ಆಗೋಯ್ತು ನಂದು, ಈಗ ಎನಿಮಲ್ಸ್ ಎಲ್ಲ ಬಂತು, ಎಲ್ಲ ಆಯಿತು. ಈಗ ಸರ್ಟನ್ ಎನಿಮಲ್ಸ್ ಸ್ಟ್ರೆಸ್ಸಲ್ಲಿದ್ವು, ಒಂದು ಸರ್ಟನ್ ಎನಿಮಲ್ಸ್ ಸತ್ತೋಗ್ಬಿಟ್ವು. ಪಂಜಾಬಿಂದ ಸರ್ಟನ್ ಎನಿಮಲ್ಸ್ ತರಿಸ್ದೆ, ಈಗ 5-6 ಲೀಟರ್ಸ್ ಕೊಡ್ತಾ ಇದ್ದಿದ್ದು ಅಥವಾ 8 ಲೀಟರ್ಸ್ ಕೊಡ್ತಾ ಇದ್ದಿದ್ದು ಇಲ್ಲಿ ಬಂದ್ಬಿಟ್ಟು ಬರೀ 2-3 ಲೀಟರ್ಸ್ ಕೊಡ್ತು. ಈಗ ಅದು ತೊಂದರೆ ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದು ನಮ್ಮ ವಾತಾವರಣಕ್ಕೆ ಒಗ್ಗಬೇಕು. ಒಗ್ಗಿ ಇಲ್ಲಿ ಒಂದಷ್ಟು ದಿವಸ ಇದ್ದು ಮೇವು ತಿಂದು ಇಲ್ಲಿ ನಮ್ಮಿದಕ್ಕೆ ಅಕಸ್ಟಮ್ ಆಗಿ ಅದು ಸರಿ ಹೋದ್ಮೇಲೆ ಅದ್ರ ಪೀಕ್ಗೆ 100% ಬರುತ್ತೆ. 100% ಬರುತ್ತೆ, ಪ್ಲಸ್ ಅದರಲ್ಲಿ ನಮ್ಮ ಇದು ಇರ್ತದೆ, ನಮ್ಮ ಶ್ರಮನೂ ಇರುತ್ತೆ, ಅದನ್ನು 100%ಗೆ ತರಬೇಕು. ಈಗ ನಾನು ಬರೀ ಇನ್ಕ್ರೀಸ್ ಮಾಡ್ಕೋಬೇಕು ಅಂದಿದ್ದರೆ ಇದೊಂದು ಎಮ್ಮೆ ಬದಲು 3 HF ತೊಗೊಂಬಂದ್ಬಿಟ್ಟಿದ್ದರೆ ನನಗೆ ಇನ್ನೂ 30-40 ಲೀಟ್ರು ಜಾಸ್ತಿ ಆಗ್ಬಿಟ್ಟಿರೋದು. ನಾನು ಬರೀ ಜಸ್ಟ್ ನಾಟ್ ದ ಕ್ವಾಂಟಿಟಿ ಅಲ್ಲ, ಕ್ವಾಂಟಿಟಿ ಕ್ವಾಲಿಟಿ ಡಿಫ್ರೆಂಟ್ ಬ್ರೀಡು ಎಲ್ಲನೂ ಮಾಡ್ತಾ ಇರೋದ್ರಿಂದ ಹಾಲಿನ ಇಳುವರಿ ಒಂದು ಸ್ವಲ್ಪ ಕಮ್ಮಿ ಇದೆ. ಬಟ್ ಅದನ್ನು ಹೆಂಗೆ ಮುಂದಕ್ಕೆ ಜಾಸ್ತಿ ತೊಗೋಬೋದು, ಇದರಲ್ಲೂ ಈಗ ಒಂದು ಸಾಯಿವಾಲ್ ಇಟ್ಕೊಂಡು ಪ್ರಾಫಿಟಬಲ್ ಮಾಡ್ಕೋಬೋದಾ, ಒಂದು ಗಿರ್ ಇಟ್ಕೊಂಡು ಪ್ರಾಫಿಟಬಲ್ ಮಾಡ್ಕೋಬೋದಾ, 100% ಮಾಡ್ಕೋಬೋದು. ಹೆಂಗೆ, ಹೌ ಟು ಡೂ ಇಟ್, ಹೌ ಟು ಬ್ರಿಂಗ್ 7-8 ಲೀಟರ್ಸ್. ಈಗ ಇದೊಂದು ಸಾಯಿವಾಲ್ ಬಂದ್ಬಿಟ್ಟು 8-9 ಲೀಟರ್ಸ್ ಕರೀತು, ಯಾವ ಜರ್ಸಿಗೂ ಕಮ್ಮಿ ಇಲ್ಲ, ಕ್ವಾಲಿಟಿ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಗೆ ಜರ್ಸಿ ನಿಮ್ಗೆ ಯಾವತ್ತಿದ್ರು ಈಗ ಡೈರಿನಲ್ಲಿ ಎಷ್ಟೊಂದು ಜನ ಹೇಳ್ತಾರೆ ಫ್ಯಾಟ್ ಕಮ್ಮಿ, ಎವ್ರಿ 4 HF ಒಂದು ಜರ್ಸಿ ಇರಬೇಕು. ಸೊ ನಮ್ದು ಎವ್ರಿ 4-5 HF ಒಂದು ನಾಟಿ ಹಸು ಇದೆ, ಒಂದು ಎಮ್ಮೆ ಇದೆ. ಆ ಥರ ನಾನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಈಗ ಒಂದು ಬೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ.
5: ಓ ಸೂಪರ್ ಸರ್. ಹಾಗೆ ಈಗ ನಿಮ್ಮ ಹತ್ತಿರದಲ್ಲಿ ಯಾವೆಲ್ಲ ತಳಿಯ ಹಸುಗಳಿದೆ ಮತ್ತು ದೇಸಿ ತಳಿಗಳಲ್ಲಿ ಯಾವ್ದಾದಿದೆ ಅದ್ರ ಬಗ್ಗೆ ಹೇಳ್ಬೋದಾ?
7: 20-25 ದೇಸಿ ಹಸುಗಳು, ನಾಟಿ ಹಸುಗಳಿದ್ದಾವೆ. ನಾಟಿ ಹಸುಗಳಲ್ಲಿ ರಾಟಿ ಅಂತ ಇದೆ, ಸಾಹಿವಾಲ್ ಇದೆ, ಗಿರ್ ಇದೆ, ಬ್ಲ್ಯಾಕ್ ಸಾಹಿವಾಲ್ ಅಂತ ಒಂದು ಸಪ್ರೇಟ್ ಒಂದು ತೊಗೊಂಬಂದಿದ್ದೀನಿ, ಕಾಮ್ದೇನು ಅಂತ ಒಂದು ತೊಗೊಂಬಂದಿದ್ದೀನಿ, ಥಾರ್ಪಾರ್ಕರ್ ಇದೆ, ಹರಿಯಾಣವಿ ಬ್ರೀಡ್ಸ್ ಇದೆ, ನಮ್ಮದು ಲೋಕಲ್ ಹಳ್ಳಿಕಾರೂ ಇದೆ. ಅದು ಏನಾಗುತ್ತೆ, ಪರ್ಟಿಕ್ಯುಲರ್ ಬ್ರೀಡಲ್ಲಿ ಪರ್ಟಿಕ್ಯುಲರ್ ಥರ ಹಾಲು ಇಳುವರಿ ಆಗುತ್ತೆ. ಈಗ ಹಳ್ಳಿಕಾರಲ್ಲಿ ಎಷ್ಟೋ ಜನ ಕೇಳ್ತಾರೆ ಸರ್ ಹಾಲು ಕೊಡುತ್ತಾ ಅಂತ, ಅದರಲ್ಲಿ ಹಾಲು ಕರಿಯುವಂಗೆ ಇಲ್ಲ ನನ್ನ ಅಭಿಪ್ರಾಯ ಕೇಳಿದ್ರೆ. ಯಾಕೆಂದರೆ ಒಂದು ಹಳ್ಳಿಕಾರ ಕರು ಬಂದುಬಿಟ್ಟು 30 kg ಇರುತ್ತೆ, ಯಾರೇ ಡಾಕ್ಟ್ರನ್ನ ಕೇಳಿದ್ರು 10% ಆಫ್ ದ ಬಾಡಿ ವೈಟ್ ಅಂದರೆ 30 kg ಇದ್ದರೆ 3 ಲೀಟ್ರ್ ಹಾಲು ಕುಡಿಸಿ ಅಂತಾರೆ. ಆ 3 ಲೀಟ್ರ್ ಹಾಲು ಹಳ್ಳಿಕಾರಲ್ಲಿ ಬರೋದೇ 3 ಲೀಟ್ರು. ಆ 3 ಲೀಟ್ರ್ ಹಾಲನ್ನ ನಾವು ಕರ್ಕೊಂಬಿಟ್ರೆ ಕರುಗೇನು ಕುಡಿಸ್ತೀವಿ? ಸೊ ಹಳ್ಳಿಕಾರ ಹಂಗಂದ್ರೆ ಯಾಕೆ ಇಟ್ಕೊಂಡ್ರಿ ಅಂತ ಕೇಳಿ ಹಳ್ಳಿಕಾರನ. ಹಳ್ಳಿಕಾರ ಇಸ್ ಫಾರ್ ಕರುಗಳು, ಒಳ್ಳೆ ಕರುಗಳು ಬಂತು ಅಂದರೆ ಅದರಲ್ಲಿ ಲಾಭ. ಇಲ್ಲಿ ರಾಟಿ ಅಂತ ಬಂದಿದೆ, ಇದು ಮಿನಿಮಮ್ 8-9 ಲೀಟರ್ಸ್ ಕೊಡುತ್ತೆ, ಫ್ಯಾಟ್ ಅಪ್ರಾಕ್ಸಿಮೇಟ್ಲಿ 6 ಕೊಡ್ತದೆ. ಸೊ ಅವಾಗ ನಾನು ಹೇಳಿದ್ನಲ್ಲ, ಐದರ್ ಯಾವ ಪರ್ಪಸ್ಗಾರ ಮಾಡ್ಕೋಬೋದು. ಈಗ ನನಗೆ ಕಮರ್ಷಿಯಲ್ ಆಗಿ ನಾನು ಆಚೆ ಹೋಗ್ಬಿಟ್ಟು ಬೇರೆ ಏನಾರು ಪ್ರಾಡಕ್ಟ್ ಮಾಡ್ತೀನಾ? ಎಸ್. ಈ ನಾಟಿ ಹಸು ಅಂತ ಮಾರ್ಕೆಟ್ ಮಾಡ್ತೀನಾ? ಓಕೆ. ಅಥವಾ ವರ್ಸ್ಟ್ ಕೇಸಲ್ಲಿ ಏನೂ ಇಲ್ಲ, ನಾನು ಡೈರಿಗೆ ಹಾಕೊತೀನಿ ಅಂದರೆ ಒಳ್ಳೆ ಫ್ಯಾಟ್ ಆ್ಯಂಡ್ SNF ಜರ್ಸಿಗೆ ಯಾವತ್ತೂ ರಿಜೆಕ್ಟ್ ಆಗದೆ ಇರೋ ಥರ ಜರ್ಸಿ ಆಲ್ಟರ್ನೇಟಿವ್ ಆಗಿ ಹೋಗ್ತಾ ಹೋಗ್ಬಿಡುತ್ತೆ.
5: ಓಕೆ ಅಶ್ವಿನ್ ಅವರೇ, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೊಗೊಂಡೋಪಸ್ ಬಿಡೋಣ. ಕೆಳಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯನ್ನು ಆರಂಭ ಮಾಡಿ, ಸೊ ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಪಡ್ಕೊಳ್ತಾ, ಹಾಗೆ ಹೈನುಗಾರಿಕೆಯಲ್ಲಿ ಏನೆಲ್ಲ ಏಳು ಬೀಳುಗಳಿದೆ ಅದನ್ನೆಲ್ಲ ಸರಿಪಡಿಸ್ಕೊಳ್ತಾ, ಸೊ ಇನ್ನಷ್ಟು ಹೈನುಗಾರಿಕೆಯನ್ನು ಉತ್ತಮಪಡಿಸೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಅಶ್ವಿನ್ ಅವ್ರ ಜೊತೆ ಇನ್ನಷ್ಟು ಮಾತಾಡ್ತೀವಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ, ನಾನು RJ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಅಶ್ವಿನ್ ಅವರು ಇವತ್ತು ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ. ಹಾಗೆ ಅವರು ಅವರ ಖಾಸಗಿ ಉದ್ಯೋಗವನ್ನು ಬಿಟ್ಟು ಹೈನುಗಾರಿಕೆಯನ್ನು ಆರಂಭ ಮಾಡಿ ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ, ಸೊ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಹೈನುಗಾರಿಕೆಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ಸ್ನ ಮಾಡ್ಕೋಬೇಕು ಅಂಥೇಳಿ ಅವರ ಕೃಷಿಯ ಬದುಕನ್ನು ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತು ಅಶ್ವಿನ್ ಅವ್ರ ಜೊತೆನಲ್ಲಿ ಇನ್ನಷ್ಟು ಮಾತಾಡೋಣ. ಹಾಗೆ ಅವರ ಹೈನುಗಾರಿಕೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ. ಸೊ ಆಗಲೇ ಅಶ್ವಿನ್ ಅವರೇ, ನೀವು ಹೇಳ್ತಾ ಇದ್ರಿ ನಿಮ್ಮ ಹೈನುಗಾರಿಕೆಯಲ್ಲಿ ಯಾವೆಲ್ಲ ಬ್ರೀಡ್ ಹಸುಗಳಿದೆ ಅನ್ನೋದ್ರ ಬಗ್ಗೆ, ಮತ್ತೆ ಯಾವೆಲ್ಲ ಬ್ರೀಡ್ಗಳನ್ನ ಸಾಕಾಣಿಕೆ ಮಾಡಿದ್ರಿ ಅಶ್ವಿನ್ ಅವರೇ?
5: ಸಾಹಿವಾಲ್ ಬ್ರೀಡ್ ಅಂದ್ಬಿಟ್ಟು ಬೇಸಿಕಲಿ ಬಂದ್ಬಿಟ್ಟು ಪಂಜಾಬು, ಪಾಕಿಸ್ತಾನ ಆ ರೀಜನಲ್ಲಿ ಪ್ರಿಡಾಮಿನೆಂಟ್ ಆಗಿ ಸಿಗುವಂಥ ಬ್ರೀಡು. ಒಳ್ಳೆ ಬ್ರೀಡು, ನಿಮಗೆ ಒಳ್ಳೆ ಫ್ಯಾಟ್ ಆ್ಯಂಡ್ SNF ಇದರಲ್ಲೂ ಬರುತ್ತೆ. 15 lactations ಇದರಲ್ಲೂ ಎನಿ ನಾಟಿ ಹಸುಗಳಲ್ಲೂ ತೆಗಿಬೋದು. ಇದೊಂದೇ ಹಸುವಿಂದ ನಾವು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 7-8 liters ಈ ಸತಿನೇ ಕರೆದಿದ್ದೀವಿ. ನೆಕ್ಸ್ಟ್ ಬಂತು ಅಂದರೆ ಅಪ್ರಾಕ್ಸಿಮೇಟ್ಲಿ 10 ಇದನ್ನು ಹೆಂಗೆ ರೀಚ್ ಮಾಡೋದು ಅಂತ ನೋಡಿಕೊಂಡ್ರೆ ಇಟ್ಸ್ ಎನಿಥಿಂಗ್ ಲೈಕ್ HF ಕೌ ಓನ್ಲಿ. HFಗಿಂತ 100% ಇದು ಒಳ್ಳೆ ಹಾಲು ಅಂತ ಹೇಳ್ತಾರೆ ರಿಸರ್ಚರ್ಸು. ಆ್ಯಸ್ ಪರ್ ರಿಸರ್ಚ್ ಇದು ಒಳ್ಳೆ ಮಿಲ್ಕ್ ಅಂತಲೇ, A2 milk ಚೆನ್ನಾಗಿ ಬರ್ತದೆ.
4: ಓಕೆ, ಹಾಗಾದರೆ ನಿಮ್ಮಲ್ಲಿ ಯಾವ್ಯಾವ ಹಸುಗಳು ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
5: ನಮ್ಮಲ್ಲಿ 22 HFಗಳಿದ್ದಾವೆ, ಅದರಲ್ಲಿ ಒಂದೆರಡು ಜರ್ಸಿ ಮಿಕ್ಸ್ ಇದ್ದಾವೆ. HFಗಳಂದರೆ ತುಂಬ ಡಿಫ್ರೆಂಟ್ ಟೈಪ್ಸಲ್ಲಿ ಇದ್ದಾವೆ. ಈಗ ಒಂದು ಪ್ಯೂರ್ HF ಇದೆ, ಇದು ಪಂಜಾಬಿಂದ ತೊಗೊಂಬಂದಿರೋದು. ಒಂದು ನಾರ್ಮಲ್ ನಮ್ಮ ಚಿಕ್ಕಮಂಡ್ಯದೇ ಒಂದು HF ಇದೆ, ಸ್ಮಾಲು, ದೇವನಹಳ್ಳಿ ಕಡೆ HF. ಇದು ಬಂದು ತಮಿಳ್ನಾಡುದು, ಅಗೇನ್ ತಮಿಳ್ನಾಡು, ಪಂಜಾಬು, ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸಲ್ಲಿ ಇದ್ದಾವೆ. ಅದು ಬಂದ್ಬಿಟ್ಟು ಆಲ್ ಬ್ಲ್ಯಾಕ್ ಅಂದ್ಬಿಟ್ಟು ಅಂತಾರೆ. ಇದು ನಾರ್ಮಲ್ ಒಂದು 80-90% ಪ್ಯೂರ್ HF ಅಂತಾರೆ ಪಂಜಾಬ್ದು. ಇವಾಗ ಹಾಲು ಇಳಿವರಿ ಅಂತ ಕೇಳ್ತಾರೆ ಎಷ್ಟು ಜನ, ಒಂದು HF ಅಂದರೆ 10 liters ಕೊಡುತ್ತೆ ಅಂತಾರೆ. ಇಲ್ಲ ಸರ್, HFಲ್ಲಿ 70 liters ಕೊಡೋದಿದ್ದಾವೆ ಪಂಜಾಬಲ್ಲಿ, 5-6 liters ಕೊಡೋ ಹೂವು ಇದ್ದಾವೆ. ಇಟ್ ಡಿಪೆಂಡ್ಸ್ ಆನ್ ಮ್ಯಾನೇಜ್ಮೆಂಟ್, ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಈಗ ಈ HF ಇದೆ, ನಾವು ಏನೇ ಫೀಡ್ ಕೊಟ್ಟು ಏನೇ ಮಾಡಿದ್ರೂ ಅದರದ್ದೊಂದು ಕೆಪಾಸಿಟಿ ಅಂತ ಇರುತ್ತೆ, 10 liters ಮೇಲೆ ಹೋಗೋಲ್ಲ ಮ್ಯಾಕ್ಸಿಮಮ್. ಆಮೇಲೆ ಎಷ್ಟೋ ಜನ ಕೇಳ್ತಾರೆ ಇವಾಗ ಎಷ್ಟು ಹಾಲಿದೆ, ಯಾವ ಥರ ಹಾಲು ಅಂತ. ಲ್ಯಾಕ್ಟೇಷನ್ಸ್ ಮೇಲೂ ಹೋಗುತ್ತೆ ಸರ್. ಈಗ ಪಂಜಾಬಿಂದ ತೊಗೊಂಬರ್ತೀವಿ, ಪಂಜಾಬ್ ಸು 1.5 lakh ಕೊಟ್ಟು ತೊಗೊಂಬರ್ತಾ ಬಂದರು, 2 lakh ಕೊಟ್ಟು ತೊಗೊಂಬಂದರು, ಏನೇ ಬಂತು ಅಂದ್ರೂ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಲ್ಯಾಕ್ಟೇಷನ್ನು. ಈಗ ಫಸ್ಟ್ ಲ್ಯಾಕ್ಟೇಷನ್ನಲ್ಲಿ ಹೋಯಿತು ಅಂದರೆ ಹಾಲು ಇಳುವರಿ ಕಮ್ಮಿನೇ ಇರುತ್ತೆ, ಸೆಕೆಂಡ್ ಲ್ಯಾಕ್ಟೇಷನ್ನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಥರ್ಡ್ ಲ್ಯಾಕ್ಟೇಷನ್ನಲ್ಲಿ ಪೀಕಲ್ಲಿರುತ್ತೆ, ಹಾಗೆ 6th-7th ಆದಮೇಲೆ ಡೌನ್ವರ್ಡ್ ಟ್ರೆಂಡಲ್ಲಿ ಹೋಗುತ್ತೆ. ಸೊ ನೀವು ಯಾವ ಲ್ಯಾಕ್ಟೇಷನ್ನಲ್ಲಿ ತೊಗೊತೀರಾ ಅದ್ರ ಮೇಲೂ ನಿಮ್ಮ ಹಾಲು ಇಳುವರಿ ಹೋಗುತ್ತೆ. ಈಗ ಜರ್ಸಿ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ನಮ್ಮಲ್ಲಿ ಒಂದು ಜರ್ಸಿ ಇದೆ, ಅರೌಂಡ್ 10 liters ಕೊಡ್ತದೆ. ಈ ಹಸು ಬಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇರೋದು 15-16 liters ಕೊಡಬೇಕು ಅಂದ್ಬಿಟ್ಟು. ಇದು ಬಂದ್ಬಿಟ್ಟು 15 liters ಕೊಟ್ಟಿದೆ. ಇದು ಪಂಜಾಬ್ದು, ಅಗೇನ್ ಇದು ಪಂಜಾಬ್ದು, ಅದು ಅಕ್ಲಿಮಿನೇಟ್ ಆಗಬೇಕು. ಇವಾಗ ಏನಾಗುತ್ತೆ, ಈಗ ಪಂಜಾಬಿಂದ ತೊಗೊಂಬಂದ್ಬಿಟ್ಟು 1 year ತನಕ ನಮ್ಮ ಮೇವಿಗೆ ನಮ್ಮ ವಾತಾವರಣಕ್ಕೆ ಹೊಂದೋ ತನಕ ಅದು ನಾವು ಎಕ್ಸ್ಪೆಕ್ಟೆಡ್ ಹಾಲು ಕೊಡೋದಿಲ್ಲ. ಒಂದ್ ಸ್ವಲ್ಪ ಅಕ್ಲಿಮೆಟೈಸ್ ಆಗಬೇಕು. ಒಂದ್ ಎಚ್ ಎಫ್ ಅಂದ್ಬಿಟ್ರೆ 15 ಲೀಟರ್ ಕರೆದ್ ಬಿಡುತ್ತೆ ಅಂತಾನೆ ಇಲ್ಲ, ಅದ್ರಲ್ಲಿ 5 ಲೀಟರ್ ಕರಿಯೋ ಇರ್ತವೆ, 10 ಇರುತ್ತೆ, 15-20 ಲೀಟರ್ ಕರಿಯೋ ಇರ್ತವೆ. ಯಾವ ಬ್ರೀಡು, ಯಾವ ಲ್ಯಾಕ್ಟೇಷನ್, ನಿಮ್ ಫೀಡಿಂಗು, ನಿಮ್ ಬ್ರೀಡ್ ಮ್ಯಾನೇಜ್ಮೆಂಟ್ ಅದ್ರ ಮೇಲೆ ಹೋಗ್ತಾ ಹೋಗುತ್ತೆ. ಅದನ್ನ 2 ತರ ವಿಂಗಡಣೆ ಮಾಡ್ತೀನಿ. ಒಂದು ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀನಿ. ಇಂಟರ್ನಲ್ ಫ್ಯಾಕ್ಟರ್ಸ್ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟು. ಈಗ ನಮ್ಮ ಹಸು, ಈಗ ನನ್ನ ಮ್ಯಾನೇಜ್ಮೆಂಟ್ ಇಂದ ಹಸು ಕಮ್ಮಿ ಕರೀತಾ, ಅದು ನಾವು ಸುಧಾರಿಸ್ಕೋಬೇಕು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀನಿ. ಡೀಸೆಲ್ ಕಾಸ್ಟ್ ಜಾಸ್ತಿ ಆಯ್ತಾ, ಡೀಸೆಲ್ ಕಾಸ್ಟ್ ಈಗ ನಂದು 5,000 ರೂಪಾಯಿ ಬರ್ತಾ ಇದ್ದಿದ್ದು 7,000 ರೂಪಾಯಿ ಬರ್ಬೋದು ಪರ್ ಮಂತ್ಲಿ. ಆ ಥರ ನಮ್ಮದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತದೆ. ಈಗ ಯಾವಾಗಲೂ ನಾವು ಫಸ್ಟು ಇಂಟರ್ನಲ್ ಫ್ಯಾಕ್ಟರ್ಸ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ನ ಏನು ಮಾಡೋಕ್ಕಾಗಲ್ಲ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅದು ನಮ್ಮ ಕೈಯಲ್ಲಿಲ್ಲ. ಅಟ್ಲೀಸ್ಟ್ ನಾವು ಇಂಟರ್ನಲ್ ಫ್ಯಾಕ್ಟರ್ಸಲ್ಲಿ ಮಾಡಿಕೊಂಡು ಈಗ 22 ಇರೋದನ್ನು 21 ಹೆಂಗೆ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ಲು ಹೆಜ್ಲೂಸನ್ ಈಗ ಹಾಕೊಳ್ಳೋಣ ಅಂತ ಬೇಲಿ ಮೆಂತ್ಯನೋ ಏನೋ ಹೇಳ್ತಾರೆ, ಅದನ್ನು ಹಾಕೊಂಡ್ಬಿಡ್ತು ಅಂದರೆ ಏನಾಗುತ್ತೆ, ಅದು ಗ್ರೀನ್ಸಲ್ಲೇ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ಅದರ ಇಳಿವರಿ ಬಂದುಬಿಟ್ಟು ಇಯರ್ಲಿ ಅಪ್ರಾಕ್ಸಿಮೇಟ್ಲಿ 30 ಟನ್ಸ್ ಇರುತ್ತೆ. ಈಗ ಅದನ್ನು ಫೀಡ್ಗೆ ಪ್ರೋಟೀನು ಅಂಶ ಎಲ್ಲ ಕಮ್ಮಿ ಆಗಿರೋದ್ರಿಂದ ಫೀಡ್ನ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ನಾವು R&Dನಲ್ಲಿ ಯೋಚನೆ ಮಾಡಬೇಕು. ಈಗ ನಾವು ಬರೀ ಹಿಂಡಿ ಜಾಸ್ತಿ ಆಗ್ಬಿಡ್ತು, ಜೋಳ ಜಾಸ್ತಿ ಆಗ್ಬಿಡ್ತು ಅಂತ ಕೂತ್ಕೊಳ್ಳೋದು ಬದಲು, ಈಗ ಅಂಥ ಒಳ್ಳೆ ಪ್ರೋಟೀನ್ ಇರುವಂಥದ್ದು, ಒಳ್ಳೆ ಚೆನ್ನಾಗಿರುವಂಥ ಅಜೋಲಾ ಅಂತ ಬರುತ್ತೆ, ಅದು ಮಾಡೋಕ್ಕೆ ಸಾಧ್ಯನಾ ಅಂತ ನೋಡ್ಕೋಬೇಕು. ಈಗ ಅಜೋಲಾ ಅಂತ ಮಾಡ್ಕೊಂತು ಅಂದರೆ 1 ರೂಪಿ ಆರ್ 2 ರೂಪೀಸ್ನಲ್ಲಿ ಪರ್ ಕೆಜಿ, 1 ಕೆಜಿ ಫೀಡೇ ಕಮ್ಮಿ ಮಾಡ್ಕೋಬೋದು ಅಂತ ಹೇಳ್ತಾರೆ. ಈಗ 20 ಹಸುಗೆ 20 ಕೆಜಿ ಫೀಡ್ ಕಮ್ಮಿ ಆಯಿತು ಅಂದರೆ ನನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಕಮ್ಮಿ ಆಗುತ್ತೆ, ಲಾಭ ನಿಮಗೆ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಯಾವಾಗಲೂ ನಾರ್ಮಲಾಗಿ ಡೈರಿನಲ್ಲಿ. ಸೊ ಆ ಥರ ನಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಟ್ ಮಾಡ್ತಾ ಹೋದಷ್ಟು ನಿಮಗೆ ಡೈರಿನಲ್ಲಿ ಲಾಭ ಜಾಸ್ತಿ. ಇನ್ನೊಂದೇನಾಗುತ್ತೆ ಅಂದರೆ ನಮ್ಮಲ್ಲಿ ಬ್ರೀಡಿಂಗ್ಗೆ ಒತ್ತುವರಿ ಯಾರೂ ಕೊಡೋದಿಲ್ಲ. ಈಗ ನಾನು ಬ್ರೀಡಿಂಗಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಅಂದರೆ 20 ರೂಪಾಯಿ ಸೆಮೆನ್ನಿಂದ ಹಿಡಿದು 4,000 ರೂಪೀಸ್ ಸೆಮನ್ನು ಹಾಕ್ಸಿದ್ದೀನಿ. ಸರ್ಟನ್ ಕಡೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಗಿರ್ ಹಸುಗಳಿಗೆ 15,000 ರೂಪಾಯಿನ ಸೆಮನ್ನು ಹಾಕಿಸ್ತಾರೆ. ಯಾಕೆ? ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ಬೋದು, ಇದು ಒಂದು ಪಕ್ಕಾ ಲೋಕಲ್ ಬ್ರೀಡು. ಇದರಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ? ಮ್ಯಾಕ್ಸಿಮಮ್ 5 ಲೀಟ್ರ್ ತೆಗಿಬೋದಾ, 4 ಲೀಟ್ರ್ ತೆಗಿಬೋದಾ? ಇದನ್ನು ನಾನು ಇದ್ರ ಇಂಥ ಹಸು ಇಟ್ಕೊಂಡಿದ್ದೀನಿ, ಇದರಲ್ಲಿ ನಾನು ಉದ್ದಾರ ಹೆಂಗೆ ಹಾಕ್ತೀನಿ? ಇದಕ್ಕೆ ನಾನು ಲೋಕಲ್ ಸೆಮೆನ್ ಹಾಕ್ಸಿದ್ರೆ ಮತ್ತೆ ಅದೇ ಥರ ಒಂದು ಲೋಕಲ್ ಕರು ಬರುತ್ತೆ. ನಾನೇನು ಮಾಡ್ತೀನಿ, ಇದಕ್ಕೆ ಒಂದು ಒಳ್ಳೆ ಒಂದು ಸುಮಾರಾಗಿರುವಂಥದ್ದು 100 ರೂಪಾಯಿ 150 ರೂಪಾಯಿ ಅಂತ ABSನಲ್ಲಿ ಬರ್ತವೆ, ಒಂದು Tier 3 ಬ್ರೀಡ್ ಅಂದ್ಬಿಟ್ಟು. ಅದನ್ನು ಹಾಕ್ಸ್ಕೊತ ಹೋಯ್ತು ಅಂದರೆ ಏನಾಗುತ್ತೆ, ಈಗ 5 ಲೀಟ್ರ್ಸ್ ಇರೋದು, ಅದರಲ್ಲಿ ನೆಕ್ಸ್ಟ್ ಬರುತ್ತಲ್ಲ ಕರು, ಅದು ನನಗೆ ಇನ್ಕ್ರೀಸ್ ಮಾಡಿಕೊಡುತ್ತೆ. ಇಟ್ ವಿಲ್ ಕಮ್ ಅಪ್ ಟು ಅರೌಂಡ್ 7-8 ಲೀಟರ್ಸು. ಇನ್ನು ಬ್ರೀಡಿಂಗ್ ಒಳ್ಳೆ ಉದ್ದಾರ ಆಗಿ ಚೆನ್ನಾಗಾಗಿ 7-8 ಲೀಟರ್ಸ್ ಇನ್ಕ್ರೀಸ್ ಆಗುತ್ತೆ. ಆ ಕರುವಿಗೆ ಮತ್ತೆ ಒಳ್ಳೆ ಸೆಮೆನ್ ಹಾಕಿಸ್ಕೊತ ಹೋಯಿತು ಅಂದರೆ ಅದು ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಥರ ಜೆನೆಟಿಕಲ್ ಬ್ರೀಡಿಂಗ್ ಬಗ್ಗೆ ಯಾರೂ ಗಮನ ಕೊಟ್ಟಿಲ್ಲ. ಸೊ ನೀವು ಡೈರಿ ಅಂತ ಬಂತು ಅಂದಾಗ ಬರೀ ಹಸು ಸಗಣಿ ಎತ್ಬಿಡೋದು, ಗಂದಲ ಬಚ್ಚಿಬಿಡೋದು, ಚೆನ್ನಾಗಿ ಮಾಡ್ಬಿಟ್ಟು ಮೇವು ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ, ಅದಷ್ಟರಲ್ಲೇ ಆಗಲ್ಲ. ನಾರ್ಮಲಾಗಿ ನೀವು 3 ಇದಕ್ಕೆ ಒತ್ತು ಕೊಡಬೇಕು, ಒಂದು ಫೀಡಿಂಗು, ಒಂದು ಬ್ರೀಡಿಂಗು, ಒಂದು ಮ್ಯಾನೇಜ್ಮೆಂಟು. ನೀವು ಯಾವುದರಲ್ಲಿ ನೀವು ಕಾನ್ಸಂಟ್ರೇಷನ್ ತಪ್ಪು ಅಂದ್ರೂ ಟೋಟಲ್ ಎವ್ರಿಥಿಂಗ್ ವಿಲ್ ಕೊಲ್ಯಾಪ್ಸ್. ಸೊ ನೀವು ಇಷ್ಟೂ ನಾನು ಅಗೇನ್ ಡೈರಿನಲ್ಲಿ ಬರೋರು ಎಷ್ಟೋ ಜನ ಬರ್ತೀವಿ ಅಂತಾರೆ, ಬನ್ನಿ ಪ್ರೊವೈಡೆಡ್ ನೀವು 24 ಅವರ್ಸ್ ವರ್ಕ್ ಮಾಡ್ತೀನಿ ಅಂದರೆ. ಯಾಕೆಂದರೆ ಹಸು ಈಗ ಯಾವುದೋ ಒಂದು ಡೆಲಿವರಿನೋ, ಯಾವುದೋ ಒಂದು ಹುಷಾರು ತಪ್ಪೋದೋ, ಏನೋ ಒಂದು ಇಶ್ಯೂನೋ, ನಾವು ಹೇಳಿದ್ದು ಈಗ ಸಂಡೇ ನನಗೆ ರೆಸ್ಟ್ ಬೇಕು ಅನ್ನೋರಿದ್ರೆ ಬರಬೇಡ್ರಿ. ನನಗೆ ಇಂಥ ಹಬ್ಬದ ದಿವಸ ನಾನು ಹಬ್ಬ ಮಾಡ್ತೀನಿ, ಪೂಜೆ ಮಾಡಬೇಕು, ನಾನು ಇಲ್ಲಿ ಬಂದು ನಾನು ಇಲ್ಲಿ ಗಮನ ಕೊಡಬೇಕು ಅಂದರೆ ಬರಬೇಡ್ರಿ. 24/7 ಐದರ್ ಯು ಆರ್ ಎನಿ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿದ್ದು ಇಲ್ಲಿ ನೋಡ್ಕೊತೀನಿ ಅನ್ನೋರಾಗಿದ್ರೆ ಮಾತ್ರ ಬರಬೇಕು, ಇಲ್ಲಾಂದರೆ ಇದು ಆಗೋದಿಲ್ಲ. ನಾವಿದ್ದು ನಾವು ನೋಡಿಕೊಂಡು ನಾವು ಗಮನ ಹರಿಸಿ ನಾವು ಮಾಡ್ಕೊಂಡು ಹೋಯ್ತು ಅಂದರೆ ಲಾಭದಾಯಕ 100% ಇರುತ್ತೆ. ನಾನು ಸುಮ್ಮನೆ ಕ್ಯಾಜುವಲ್ ವೇನಲ್ಲಿ ನನಗೊಂದು ಶೋಕಿ ಇದೆ, ನನಗೂ ಇದೆ ಶೋಕಿ ಇಲ್ಲ ಅಂತಲ್ಲ, ಆ ಶೋಕಿನ ಬರೀ ಹಂಗೆ ಮಾಡ್ತೀನಿ ಅಂದರೆ ದುಡ್ಡನ್ನ ಬರ್ನ್ ಮಾಡ್ತೀರಾ, ಅರ್ನ್ ಮಾಡೋಕ್ಕಾಗಲ್ಲ. ನೀವು ಅರ್ನ್ ಮಾಡಬೇಕು ಅಂದರೆ ಅದರಲ್ಲೇ ಒತ್ಕೊಟ್ಟು ನಾನು ಹೇಳ್ದಂಗೆ 3 ಪ್ರಾಕ್ಟೀಸಸ್ಸು ಸ್ಟ್ಯಾಂಡರ್ಡಾಗಿ ಫೀಡಿಂಗ್ ಮಾಡ್ಕೊಳ್ಳಿ, ಒಳ್ಳೆ ಬ್ರೀಡಿಂಗ್ ಇಡಿ, ಅದಕ್ಕೆ ಎಲ್ಲನೂ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ.
4: ಓಕೆ, ಸೊ ನಿಮ್ಮ ಜೊತೆ ಏನಷ್ಟು ಮಾತಾಡ್ತೀನಿ ಅಶ್ವಿನ್ ಅವರೇ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಶ್ವಿನ್ ಅವರು ಅವರ ಹೈನುಗಾರಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾಯಿದ್ರು. ಹಾಗಿದ್ರೆ ಅಶ್ವಿನ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಅಶ್ವಿನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಇವರ ಹೈನುಗಾರಿಕೆನಲ್ಲಿ ದೇಶಿ ತಳಿಗಳನ್ನು ಸಾಕಾಣಿಕೆ ಮಾಡ್ತಾ ಬೇರೆ ಬೇರೆ ತಳಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸಿದ್ದಾರೆ. ಹಾಗೆಯೇ ಹೈನುಗಾರಿಕೆನಲ್ಲಿ ಎಷ್ಟೆಲ್ಲ ಗಳಿಸೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗೆ ಯಾವ ರೀತಿಯಲ್ಲಿ ಹೈನುಗಾರಿಕೆನಲ್ಲಿ ಪಶುಗಳನ್ನು ಸಾಕಾಣಿಕೆ ಮಾಡಬೇಕು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಶ್ವಿನ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಹಾಗೆ ಅವರ ಹೈನುಗಾರಿಕೆಯಲ್ಲಿ ಇನ್ನೂ ಏನೆಲ್ಲ ಇಂಪ್ರೂವ್ಮೆಂಟ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ತಯಾರಿನ ನಡೆಸಿದ್ರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಅಶ್ವಿನ್ ಅವರೇ, ಆಗಲೇ ಯಾವ ರೀತಿಯ ತಳಿಗಳು ಸಾಕಾಣಿಕೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದರೆ ಈ ಫೀಡಿಂಗ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಹಸುಗಳನ್ನು ಸಾಕಾಣಿಕೆ ಮಾಡುವಾಗ, ಅದ್ರ ಬಗ್ಗೆ ಹೇಳ್ಬೋದಾ?
3: ಅದರ ಬಾಡಿ ವೆಯ್ಟ್ ಮೇಲೆ ಹೋಗುತ್ತೆ. ಈಗ ನಾವು ಅದಕ್ಕೆ ಏನು ಮಾಡ್ತೀವಿ, ಈಗ ಸರ್ಟನ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ, ಒಂದಷ್ಟು ಜನ ಸರ್ಟನ್ ಕ್ಯಾಲ್ಕುಲೇಷನ್ಸ್ ಇದ್ದಾವೆ. ಈ ಹಸುಗೆ 40 KG ಸೈಲೇಜ್ ಹಾಕಿ, ಒಂದು 3 KG ಫೀಡ್ ಹಾಕಿ, ಸೈಲೇಜ್ ಹಾಕಿದ್ರೆ ಮೇವು ಕಮ್ಮಿ ಮಾಡಿ ಹಂಗೆ ಮಾಡೋಕ್ಕೆ

0: ಕಾನ್ಸಂಟ್ರೇಟ್ಸ್ ಅಲ್ಲಿ ನಮಗೆ ಬೇಕು ಅಂದ್ರೆ ಇದಕ್ಕೆ ಒಂದಷ್ಟು ಅಡಿಷನ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮಿನರಲ್ ಮಿಕ್ಸರು ಹೇಳ್ತಾರೆ, ಸರ್ತನ್ ನ್ಯೂಟ್ರಿಷನಿಸ್ಟ್ ಏನು ಹೇಳ್ತಾರೆ. ಈಗ ಸರ್ ನೀವು 10 ಲೀಟ್ರ್ ಕೊಡುವಂಥ ಹಸುಗೆ ನೀವು 100 ml ಕ್ಯಾಲ್ಸಿಯಂ ಹಾಕ್ತೀರಾ, 15 ಲೀಟ್ರ್ ಕೊಡೋದಕ್ಕೂ ಯಾಕೆ ಸರ್ 100 ಲೀಟ್ರ್ ಹಾಕ್ತೀರಾ, ಸಾರಿ 100 ml ಹಾಕ್ತೀರಾ, ಅದಕ್ಕೆ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ. ಅವಾಗ ಅದನ್ನು ಟಾಪ್ ಅಪ್ ಅಂತೀವಿ. ಅದಕ್ಕೆ ಒಂದು ಸ್ವಲ್ಪ ಈಗ ಮೇವು ಹಾಕ್ಬಿಟ್ಟಿರ್ತೀವಿ TMR, ಅದಕ್ಕೆ ಒಂದು ಸ್ವಲ್ಪ ಒಂದು 1/2 kg ಹಿಂಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು, ಒಂದು 50 g ಎಕ್ಸ್ಟ್ರಾ ಕ್ಯಾಲ್ಸಿಯಂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಫಾರ್ ಸರ್ಟನ್ ಪರ್ಟಿಕ್ಯುಲರ್ ಅನಿಮಲ್ಸು. ನಾರ್ಮಲ್ ಆಗಿ ಬೇಸಿಕ್ ಆವರೇಜ್ ಆಗಿರುವಂಥ ಹಸುಗಳಿಗೆ ತೊಂದರೆ ಇಲ್ಲ. ನೀರನ್ನು ಅಷ್ಟೇ, ಯಾವುದೇ ಕಾರಣಕ್ಕೂ ಲಿಮಿಟೆಡ್ ಕ್ವಾಂಟಿಟೀಸಲ್ಲಿ ಕೊಡಬಾರ್ದು, ಅದು ಕುಡಿಯುವಷ್ಟು ಕೊಟ್ಬಿಡಬೇಕು. ಪ್ಲಸ್ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಒಂದಷ್ಟು ಜನ ಹೇಳ್ತಾರೆ ಸಡನ್ನಾಗಿ ನಾವು ಕರು ಬಿಟ್ಬಿಟ್ಟು ಸರ್ ನೀರು ಕುಡಿದ್ಬಿಟ್ಟು ಅಲ್ಲೇ ಇಮಿಡಿಯೇಟಾಗಿ ಡೆತ್ ಆಗೋಯ್ತು ಅಂತ. ಅದರ ಸರ್ಟನ್ ಟೆಕ್ನಿಕಲ್ ಕಾಂಪ್ಲಿಕೇಶನ್ಸ್ ಅದರಲ್ಲಿ. ಅದರಲ್ಲಿ ಏನಾಗುತ್ತೆ ಅಂದರೆ ನೀವು ನೀರೇ ಕುಡಿಸ್ದೇನೆ ಒಂದು ಸತಿ ಬಿಟ್ಬಿಟ್ರೆ ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ಓ ನನಗೆ ನೀರು ಕೊಟ್ಟಿಲ್ಲ ಆದಷ್ಟು ಕುಡ್ಕೊಂಬಿಡೋಣ ಅಂತ. ಸೊ ಅದಕ್ಕೇನೆ 24/7 ನೀವು ನೀರು ಕೊಟ್ಟು ಎಲ್ಲ ಬಿಟ್ಟಾಗ ಅದಕ್ಕೆ ಗೊತ್ತೇ, ಅದು ಮೈಂಡ್ ಸೆಟ್ ಅದೇ ಮಾಡ್ಕೋತದೆ. ಈಗ ನನಗೆ 24 hours ನೀರು ಸಿಗುತ್ತೆ ತೊಂದರೆ ಇಲ್ಲ, ನಾನು ಅಲ್ಲಿ ಆಚೆ ಇದ್ದೀನಿ, ಇಲ್ಲಿ ಬಂದರೆ ನೀರು ಸಿಗುತ್ತೆ ಅಂತ ಇದ್ದಾಗ ಅದು ಸ್ಟ್ರೆಸ್ ಫ್ರೀ ಆಗೂ ಇರುತ್ತೆ, ಎಷ್ಟು ಬೇಕೋ ಅಷ್ಟೇ ನೀರು ಕುಡಿಯುತ್ತೆ, ಅದರದ್ದು ಆರೋಗ್ಯನೂ ಉತ್ತಮವಾಗಿರುತ್ತೆ. ಹರಿಯಾಣವಿ ಬ್ರೀಡ್ ಅಂದ್ಬಿಟ್ಟು ನಾವು ಇದನ್ನು ಅಡ್ಡೆಸರಲ್ಲಿ ಕೃಷ್ಣ ಅಂತ ಇಡ್ತೀವಿ. ಕೃಷ್ಣ ಅಂತ ಯಾಕೆ ಕರಿತೀವಿ ಅಂದರೆ, ನೀವು ಯಾವುದೇ ಕೃಷ್ಣನ ಫೋಟೋ ತೊಗೊಳ್ಳಿ ನಾವು ಪೂಜೆ ಮಾಡುವಂಥದ್ದು, ಅದರಲ್ಲಿ ಕೃಷ್ಣನ ಹಿಂದೆ ನಿಂತ್ಕೊಳ್ಳುವಂಥ ಹಸುಗಳೇ ಇವು. ಇಲ್ಲಿ ಫಸ್ಟ್ ಟೈಮು ನಾನು ಪಂಜಾಬಿಂದ ತಂದಾಗ ಒಂದು ಹಸು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 4 liters ಪರ್ ಟೈಮ್ ಕೊಡ್ತಾ ಇತ್ತು ಕರುಗು ಬಿಟ್ಟು. ಇದೇ ನಮ್ಮ ಫಸ್ಟ್ ಕರು, ಆಮೇಲೆ ಅದು 4 liters ಕೊಡ್ತಾ ಇದ್ದಿದ್ದು. ಇವಾಗ ಈ ವರ್ಷ ಮತ್ತೆ ಕರು ಆಗ್ತು, ಅದು ಕೊಡ್ತು ನನಗೆ ಕರು ಬಿಟ್ಟು ಅರೌಂಡ್ 7 liters. ಇದರದ್ದು ಹಾಲೆಲ್ಲ ಒಳ್ಳೆ ಫ್ಯಾಟ್ ಅಂಶ ಇರುತ್ತೆ, SNF ಚೆನ್ನಾಗಿರುತ್ತೆ, ಪ್ಲಸ್ 15 years ನಿಮ್ಗೆ ಏನೂ ತೊಂದರೆ ಇರಲ್ಲ. ಎಲ್ಲಿ ಯಾವುದೇ ಕಂಡೀಷನ್ಸಲ್ಲಿ ಯಾವುದೇ ಇದರಲ್ಲಿ ಮಾಡ್ಕೊಂಡು ಹೋಯ್ತು ಅಂದ್ರೂ ಆರಾಮಾಗಿ ನಿಮಗೆ ಸಾಥ್ ಕೊಟ್ಕೊಂಡು ಚೆನ್ನಾಗಿರ್ತವೆ. ಒಂದು ನಾನು ತಂದಿದ್ದು ಫಸ್ಟ್ ಹಸು ಹರಿಯಾಣ, ಅದಾದಮೇಲೆ ಈ ಸತಿ ಈ ಬ್ಯಾಚಲ್ಲಿ ಬಂದಿರೋ ಹರಿಯಾಣವಿಸ್ ಇವೆಲ್ಲ ಎಲ್ಲ ಗ್ರೂಪ್ ಮಾಡಿಕೊಂಡು. ಇನ್ನೊಂದು ವೈಶಿಷ್ಟ್ಯ ಏನಂದರೆ, ಈಗ ಹರಿಯಾಣಗಳು ಬಿಟ್ಬಿಟ್ರೆ ಎಷ್ಟೋ ಹರಿಯಾಣಗಳು ಅವು ಜೊತೆಗೆ ಇದ್ಬಿಡ್ತವೆ, ಸಾಯುವಲ್ಲಿ ಬಿಟ್ಟರೆ ಅವ್ರ ಜೊತೆಗೆ ಅದು ಹೆಂಗೆ ಗೊತ್ತಾಗ್ತಾವೋ ಗೊತ್ತಿಲ್ಲ ನಮ್ಮ ಬ್ರೀಡ್ ಅಂದ್ಬಿಟ್ಟು, ಜೊತೆಗೆ ಅದು ಅವು ಇದರಲ್ಲಿ ಓಡಾಡಿಕೊಂಡು ಪೆಡಾಕಲ್ಲಿ ಇರ್ತವೆ.
1: ಸರ್, ಹಾಗೆ ಎಮ್ಮೆಗಳನ್ನು ಕೂಡ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಿ, ಹೇಗೆ ಅವುಗಳನ್ನು ಸಾಕಾಣಿಕೆ ಮಾಡ್ತೀರಾ, ಅದರಿಂದ ಯಾವ ರೀತಿಯಲ್ಲಿ ಆದಾಯ ಸಿಗುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
0: ಸರ್, ನನ್ನ ಹತ್ರ ಈಗ ಸದ್ಯಕ್ಕೆ 3 emmas. ಒಂದು ಲ್ಯಾಕ್ಟೇಟಿಂಗ್ ಅನಿಮಲ್ಲು, ಅದು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 6-7 liters ಕರಿತಾ ಇದೆ ಪರ್ ಟೈಮು. ಅದ್ರ ಪೀಕ್ ಕೆಪಾಸಿಟಿ ಬಂದ್ಬಿಟ್ಟು ಅರೌಂಡ್ 10-11 liters ಕರು ಬಿಟ್ಟು ಕೊಡಬೇಕಾಗಿರೋದು. ಬಟ್ ಇವಾಗ ಬಿಕಾಸ್ ಆಫ್ ಸ್ಟ್ರೆಸ್ಸು, ಟ್ರಾನ್ಸಿಟ್ ಸ್ಟ್ರೆಸ್ಸು, ಅಕ್ಲಿಮಿಟೇಷನ್ನು ಅದೆಲ್ಲದಕ್ಕೆ ಅದೆಲ್ಲದರಿಂದ ಅರೌಂಡ್ 6 liters ಕರಿತಾ ಇದೆ. ಇದು ಒಂದು ಫಸ್ಟ್ ಲ್ಯಾಕ್ಟೇಷನಲ್ಲಿದೆ ಎಮ್ಮೆ. ಇದು ಮುರ್ರಾ ತಳಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲೇ ಇರ್ಬೋದು, ನನಗೆ ಗೊತ್ತಿಲ್ಲ, ಕರೆಕ್ಟ್ ಮಾಡ್ಕೋಬೇಕಾಗ್ಬೋದು. ವರ್ಲ್ಡಲ್ಲೇ ಹೈಯೆಸ್ಟ್ ಮಿಲ್ಕ್ ಕೊಡುವಂಥ ಕೆಪಾಸಿಟಿ ಇರುವಂಥ ಒಂದು ತಳಿ ಇದು ಮುರ್ರಾ ಬಂದ್ಬಿಟ್ಟು. ವರ್ಲ್ಡಲ್ಲಿ ಹೆವಿಯೆಸ್ಟ್ ತಳಿ ಅಂತ ಬರ್ತದೆ ಒಂದು ಜಾಫರಾಬಾದಿ ಅಂದ್ಬಿಟ್ಟು, ಅದನ್ನು ಒಳ್ಳೆ ಮಿಲ್ಕ್ ಕೊಡ್ತದೆ ಅರೌಂಡ್ 8-9 liters. ಇದು 10 cross ಆಗುವಂಥದ್ದು ಮುರ್ರಾ ಅಂತ ತಳಿ, ವೆರಿ ಫೇಮಸ್ ಫಾರ್ ಇಟ್ಸ್ ಮಿಲ್ಕು. ಇದ್ರ ಫ್ಯಾಟೂ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 8-9 rupees. ಸರ್ಟನ್ ಕೇಸಸ್ಸಲ್ಲಿ 12 ಹೋಗಿದೆ, ಬಟ್ ಅದು ನನಗೆ ಅನುಭವ ಆಗಿಲ್ಲ. ಎಲ್ಲರ ಕರೆಕ್ಟಾಗಿ ಸಿಕ್ಕಿದ್ರೆ ಅದನ್ನು ನಾವು ಅದನ್ನು ಒಂದು ಚೆಕ್ ಮಾಡ್ಕೋಬೋದು. ಒಳ್ಳೆ ಫ್ಯಾಟ್ ಬರುತ್ತೆ, ಒಳ್ಳೆ ಹಸು ಜೊತೆ ಮಿಕ್ಸ್ ಮಾಡಿಕೊಂಡು ಅಥವಾ ನಮ್ಮ ಡೈರಿಗೆ ಹಾಕೊಂಡ್ರು ಫಾರ್ ಎಕ್ಸಾಂಪಲ್ಲು, ಒಳ್ಳೆ ಪ್ರೈಸ್ ಇರ್ತವೆ, ಒಂದು 5-6 rupees ಜಾಸ್ತಿ ಇರುತ್ತೆ ಒಂದು ಕಂಪೇರ್ಡ್ ಟು HF cows. ಸೊ ಇದರಲ್ಲೂ ಒಂದು ಟ್ರಯಲ್ ಮಾಡಿ ನೋಡೋಣ. ಇದರಲ್ಲಿ ಈಗ ಒಂದು 5 rupees ಜಾಸ್ತಿ ತೊಗೊಂಡು ಫ್ಯಾಟ್ ಚೆನ್ನಾಗಿಟ್ಕೊಂಡು ಲ್ಯಾಕ್ಟೇಷನ್ಸು ಜಾಸ್ತಿ ಇರ್ತದೆ, 15 lactations ಇರ್ತದೆ, ಅದನ್ನು ಇಟ್ಕೊಂಡು ಹೆಂಗೆ ಮಾಡ್ಕೋಬೋದು, ಹೆಂಗೆ ಸಕ್ಸಸ್ ಮಾಡ್ಕೋಬೋದು ಅಂತ. ಇದು ಸಕ್ಸಸ್ ಲಾಭನ ಅಂತ ಇವತ್ತಿಗೆ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನಂದೂ R&D ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಲ್ಲಿದೆ. ಹಳ್ಳಿ ಕಾರ್ಗಳಿದ್ದಾವೆ, ಸಾಯಿಬಾಲ್ ಕರುಗಳಿದ್ದಾವೆ, ಸ್ಪೆಷಲ್ ಹಸು ಕಾಮಧೇನು ಹಸು ಅಂದ್ಬಿಟ್ಟು. ಈ ನಾರ್ತ್ ಇಂಡಿಯಾ ಕಡೆ ಇದನ್ನು ಏನು ಮಾಡ್ತಾರೆ, ದೇವ್ರ ಹಸು ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಇದನ್ನು. ಏನಕ್ಕೆ ಕಾಮಧೇನು ಅಂತಾರೆ ಅಂದರೆ, ಇದು ಕಣ್ರೆಪ್ಪೆ, ಅದು ಹಿಂದೆ ಬರುವಂಥ ಬಾಲ ಅದೆಲ್ಲ ಫುಲ್ ವೈಟಲ್ಲಿರುತ್ತೆ. ಇದ್ರ ಹಾಲು ಅದೆಲ್ಲ ತುಂಬ ಶ್ರೇಷ್ಠ ಉತ್ತಮ. ಈಗ ನೀವು ಪೂಜೆ ಮಾಡಿದ್ರೆ ಫಸ್ಟು ದೇವರಿಗೆ ಹಾಕುವಂಗೆ ಇದ್ದರೆ ಕಾಮಧೇನು ಹಾಲು ಕೊಡಿ, ಆ ಥರ ಒಂದು ವಾಡಿಕೆ ಇದೆ ನಾರ್ತ್ ಇಂಡಿಯಾದಲ್ಲಿ. ಆ ವಾಡಿಕೆ ನಾವು ಒಂದು ಸ್ವಲ್ಪ ಅಳವಡಿಸೋಣ, ಕಾಮಧೇನು ನಮ್ಮಲ್ಲೂ ಇರಲಿ ಅಂದ್ಬಿಟ್ಟು. ಯಾವುದೇ ಕಮರ್ಷಿಯಲ್ ಪರ್ಪಸ್ಗೆ ತಂದಿಲ್ಲ, ನನ್ನ ಆಸೆಗೆ ತೊಗೊಂಬಂದೆ. ಕಮರ್ಷಿಯಲ್ ಪರ್ಪಸ್ ಅಂತ ಅಂದರೆ ಬೇಡ ಅಂತ ಹೇಳ್ತೀನಿ, ನಮ್ಮ ಆಸೆಗೆ ನಾನು ತೊಗೊಂಬಂದೆ, ಒಂದು ಔಟ್ ಆಫ್ ಒಂದು ಕ್ರೇಜು. ಇದೆಲ್ಲ ತೊಗೊಂಬಂದಿರೋದು ಕಮರ್ಷಿಯಲ್ ಪರ್ಪಸ್. ಇದು ಫಸ್ಟ್ ಲ್ಯಾಕ್ಟೇಷನಲ್ಲಿ ಅರೌಂಡ್ 4-5 liters ಕೊಟ್ಟಿದೆ. ಮುಂದೆ ಸೆಕೆಂಡ್ ಲ್ಯಾಕ್ಟೇಷನ್ಗೆ ಇಲ್ಲೆಲ್ಲ ಸೆಟ್ ಆಗಿ ಇಲ್ಲೆಲ್ಲ ಫ್ರೀ ಆಗಿದ್ದು ರೆಡಿಯಾಗಿ ನಮ್ಮ ವಾತಾವರಣಕ್ಕೆ ಕುಂತ್ಕೊಂತು ಅಂದರೆ 78 liters ಅಂತೂ ಕೊಡುತ್ತೆ. ಸರ್, ಇವಾಗ ನಾನು ಹೇಳಿರೋ ಎಲ್ಲ ಹರಿಯಾಣನೂ ಒಂದಾಯಿತು ಅಂದರೆ ಇದೊಂದು ಸರ್ಟನ್ ರೀತಿಯಲ್ಲಿ ಸ್ಪೆಷಲ್ ಆಗಿದೆ. ಯಾಕೆಂದರೆ ಇದರ ಅಡ್ಡರ್ ನೋಡ್ತು ಅಂದರೆ, ಇವಾಗ ಮಿಲ್ಕ್ ಡೌಟ್ ಅಡ್ಡರು, ಬಟ್ ಸ್ಟಿಲ್ ಅಡ್ಡರ್ ನೋಡ್ತು ಅಂದರೆ ಯಾವ HF ಕಮ್ಮಿ ಇಲ್ಲ 10 liters ಕೊಡುವಂಥದ್ದು. ಪ್ಲಸ್ ಅಗೇನ್ ಇದು ಹರಿಯಾಣದಲ್ಲಿ ಮಿಲ್ಕ್ ರೆಕಾರ್ಡ್ ಇದೆ ಅರೌಂಡ್ 10 liters. ಇವಾಗ ಅದೇ ಇದರಲ್ಲಿ ಇವಾಗ ನಾವು 10 ಲೀಟರ್ಸ್ ಕರೀತು ಅಂದರೆ ಹೆಚ್ ಎಫ್ ಸಾಕೋದಕ್ಕಿಂತ ದಿಸ್ ಇಸ್ ವೈ ನಾಟ್ ದಿಸ್ ಇಸ್ ಬೆಟರ್, ಒಳ್ಳೆ ಹಾಲು ಒಳ್ಳೆ ಇದು ನಮಗೂ ಎ ಟು ಪ್ರೋಟೀನ್ ಅಂತಾರಲ್ಲ ಆ ಥರ ತೊಗೊಂಡು ನಮ್ಮ ದೇಹಕ್ಕೂ ಒಳ್ಳೇದಾಗಿತ್ತು ಅಂದರೆ 10 ಲೀಟರ್ಸ್ ಕರಿವಂಗಿದ್ರೆ ಕಮರ್ಷಿಯಲಿ ವಯಬಲ್ ಆಯಿತು ಅಂದರೆ

0: ಈ ಥರ ಹಸುಗಳನ್ನು ನೋಡ್ಬೋದು. ಬಟ್ ಅಟ್ ಎ ಕಾಸ್ಟ್, ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಇಂಥವು. ನೋಡಿಕೊಂಡು ನಮ್ಮಲ್ಲೇ ಬ್ರೀಡಿಂಗ್ ಮಾಡ್ಕೊಂಬಿಟ್ಟು ಈ ಥರ 10-12 ಲೀಟ್ರ್ ಕೊಡುವಂಥ ಹಸುಗಳಾಗೋಗ್ಬಿಡ್ತು ಅಂದರೆ ಇನ್ನೂ ಒಳ್ಳೆಯದು ನಮಗೇನೆ. ವೈಟ್ ಗಿರ್ ಒಂದು ಸ್ವಲ್ಪ ರೇರ್ ಅನ್ನೋದ್ರಿಂದ ತೊಗೊಂಬಂದಿದ್ದೀನಿ. ಕಮರ್ಷಿಯಲಿ ನೆಕ್ಸ್ಟ್ ಟೈಮು ಅರೌಂಡ್ 7-8 ಲೀಟರ್ಸ್ ಕೊಡ್ತು ಅಂದರೆ ಕಮರ್ಷಿಯಲಿ ವಯಬಲ್ಲು ಆಗುತ್ತದೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ಅಭಿರಾಮ ತೊಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೈತೆ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಶ್ವಿನ್ ಅವರು ನಮ್ಮ ಜೊತೆ ಮಾತಾಡ್ತಾ ಅವರ ಹೈನುಗಾರಿಕೆ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಅವರ ಜೊತೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಡಿಪುರ ಎಫ್ ಎಂ ಸಮುದಾಯ ಬನ್ನಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬನ್ನಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಿಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಅಶ್ವಿನ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಬಗ್ಗೆ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಹೈನುಗಾರಿಕೆಯಲ್ಲಿ ಯಾವೆಲ್ಲ ಹಸುಗಳ ತಳಿಯನ್ನು ನಾವು ಸಾಕೋದಕ್ಕೆ ಸಾಧ್ಯ ಇದೆ, ಹಾಗೆ ಎಮ್ಮೆಗಳನ್ನ ಯಾವ ರೀತಿಯಲ್ಲಿ ಸಾಕ್ಬೋದು, ಮತ್ತು ಏನೆಲ್ಲ ಫೀಡಿಂಗ್ನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗೆ ಅಶ್ವಿನ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ಯಾವೆಲ್ಲ ಹಸುಗಳಿಗೆ ಯಾವ ರೀತಿ ಫೀಡಿಂಗ್ನ ಮಾಡಬೇಕು, ಅದ್ರ ವೆಯ್ಟ್ನ ನೋಡಿಕೊಂಡು ಫೀಡಿಂಗ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈ ಯಾವ ಟೈಪ್ನಲ್ಲಿ ಒಂದು ಫೀಡಿಂಗ್ನ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
1: ಸರ್, ಫೀಡಿಂಗ್ ವಿಚಾರದಲ್ಲಿ ನಾವು TMR ಅಂತ ಮಾಡ್ಕೋತೀವಿ. TMR ಅಂದರೆ ಟೋಟಲ್ ಮಿಕ್ಸ್ಡ್ ರೇಷನ್ ಅಂದ್ಬಿಟ್ಟು. ಈಗ ನಾವು ಹಾಕೋ ಫೀಡು ಬಂದ್ಬಿಟ್ಟು TMR, ನಾವು ಹಾಕೋ ಮೇವನು TMR, ಅಂದರೆ ದೇರ್ ಇಸ್ 2 ಡಿಫ್ರೆಂಟ್ ಥಿಂಗ್ಸು. ಕನ್ಫ್ಯೂಷನ್ ಮಾಡ್ಕೋತಾರೆ. ನಾವು ಮಾಡೋ TMR ಏನಂದರೆ, ನಮ್ಮಲ್ಲಿ ಮಾಡೋ TMR ಅಂದರೆ ಆ TMR ಹಾಕೋತೀವಿ, ಜೋಳ ಹಾಕೋತೀವಿ, ನೇಪಿಯರ್ ವೆನವರ್ ಅವೈಲಬಲ್ ಇದ್ದಾಗ ನೇಪಿಯರ್ ಹಾಕೋತೀವಿ, ಸೈಲೇಜ್ ಹಾಕೋತೀವಿ, ಅದೆಲ್ಲನೂ ಅಟ್ ಎ ಟೈಮ್ ಮಿಕ್ಸ್ ಮಾಡ್ಕೋತೀವಿ. ಎಲ್ಲನೂ ಮಿಕ್ಸ್ ಆಗುತ್ತೆ ಸರ್ಟನ್ ರೇಷಿಯೋಸಲ್ಲಿ. ಅದು ಮಿಕ್ಸ್ ಆಗಿ ಅದಕ್ಕೆ ಮಿನರಲ್ ಮಿಕ್ಸ್ಚರ್ ಹಾಕೋತೀವಿ. ಸರ್ಟನ್ ಟೈಮ್ಸು ಟಾಕ್ಸಿನ್ ಬೈಂಡರ್ ಅಂತ ಬರುತ್ತೆ, ಅದು ತುಂಬ ಜನ ಹಾಕಲ್ಲ. ಟಾಕ್ಸಿನ್ ಬೈಂಡರಲ್ಲಿ ಏನಾಗುತ್ತೆ ಅಂದರೆ, ದೇರ್ ಆರ್ ಸೋ ಮೆನಿ ಟಾಕ್ಸಿನ್ಸ್ ಅವೈಲಬಲ್. ಈಗ ನೀವು ಆಚೆ ಕಡೆಯಿಂದ ತರಿಸಿದಾಗ ನಿಮಗೆ ಟಾಕ್ಸಿನ್ಗಳಿರ್ತವೆ, ಮೇವಲ್ಲಾಗಲಿ ಫೀಡಲ್ಲಾಗಲಿ ಎಲ್ಲರ ಇರ್ಬೋದು. ಅದೇನಾಗುತ್ತೆ, ಅದು ಬೈಂಡ್ ಮಾಡುತ್ತೆ ಟಾಕ್ಸಿನ್ನ, ನಿಮಗೆ ಉತ್ತಮ ಹಾಲು ಕೊಡ್ತದೆ. ಅದನ್ನು ಹಾಕೋತೀವಿ, ಕ್ಯಾಲ್ಸಿಯಂ ಹಾಕೋತೀವಿ. ಅದನ್ನು ಹೆಂಗೆ ಮಾಡ್ಕೋತೀವಿ ಅಂದರೆ, ಡಿಫ್ರೆಂಟ್ ಹಸುಗಳಿಗೆ ಡಿಫ್ರೆಂಟ್ ಇದು. ಈಗ ಡಿಫ್ರೆಂಟ್ ಹಸುಗೆ ಡಿಫ್ರೆಂಟ್ TMR ಥರ ಮಾಡ್ಕೊಂಡು ಹೋಗ್ತೀವಿ. ಈಗ 0 to 90 days ಬರುವಂಥ ಹಸುವಿಗೆ ಸರ್ಟನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದಕ್ಕೆ ಹಿಂಡಿ ಅಂದರೆ, ಈಗ ನಮ್ಮದು ಪ್ರೋಟೀನ್ ಮೀಲ್ ಅಂತ ಬರ್ತದೆ, ಅದನ್ನೇ ನಾವು ಹಿಂಡಿ ಅಂತ ಕನ್ಸಿಡರ್ ಮಾಡ್ಕೋತೀವಿ. TMR ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕೋತೀವಿ. ಈಗ ಮಿಡ್ ಲ್ಯಾಕ್ಟೇಷನ್ ಅಂತ ಬಂತು ಅಂದರೆ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ, ಲೇಟ್ ಲ್ಯಾಕ್ಟೇಷನ್ ಅಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೋತೀವಿ. ಬಟ್ TMR ಅಂದರೆ ಎಲ್ಲನೂ ಮಿಕ್ಸ್ ಆಗಿ, ಒಣಲ್ಲು ಜೋಳ ಸೈಲೇಜು TMR, ಅಗೇನ್ ಫೀಡ್ ಬಂದ್ಬಿಟ್ಟು TMR ಅಂದ್ಬಿಟ್ಟು, ಆಮೇಲೆ ಹೈ ಪ್ರೋಟೀನ್ ಮೀಲು, ಇಷ್ಟು ಮಿಕ್ಸ್ ಆಗುತ್ತೆ ವಿತ್ ಮಿನರಲ್ ಮಿಕ್ಸ್ಚರ್ ವಿತ್ ಕ್ಯಾಲ್ಸಿಯಂ ಆ್ಯಂಡ್ ವಿತ್ ಟಾಕ್ಸಿನ್ ಬೈಂಡರ್ ಡಿಪೆಂಡಿಂಗ್ ಅಪಾನ್ ಎನಿಮಲ್ಸ್. ಈಗ ಟಾಕ್ಸಿನ್ ಬೈಂಡರ್ ಕರಿದೇ ಇರೋದಕ್ಕೆ ಹಾಕಕ್ಕೆ ಹೋಗಲ್ಲ, ಯಾವುದು ಚೆನ್ನಾಗಿ ಹಾಲು ಕರಿಯುತ್ತೆ ಅದಕ್ಕೆ ಹಾಕ್ತೀವಿ. ಕ್ಯಾಲ್ಸಿಯಮ್ಮು ಪ್ರೆಗ್ನೆಂಟ್ ಇರೋಕ್ಕೆ ಹಾಕಕ್ಕೆ ಹೋಗಲ್ಲ, 7-8 months ಪ್ರೆಗ್ನೆಂಟ್ ನಿಲ್ಸಿರೋಕ್ಕೆ ಹಾಕಕ್ಕೆ ಹೋಗಲ್ಲ. ಯಾವುದು ಜಾಸ್ತಿ ಇದೆ ಅದಕ್ಕೆ ಮಾಡ್ಕೊಂಡು ಹೋಗ್ತೀವಿ. ಅದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮಾರ್ನಿಂಗ್ ಒಂದು ಸತಿ ಹಾಕ್ಬಿಡ್ತೀವಿ. ಬಟ್ ಅದನ್ನು ಒಂದು ಸ್ವಲ್ಪ ನಮ್ಮದು ಏನಂದರೆ, ಈಗ ಕಾನ್ಸ್ಟೆಂಟ್ ಚೇಂಜಸ್ ಇರ್ತವೆ. ಈಗ ಮಾರ್ನಿಂಗ್ ಒಂದು ಸತಿ ಹಾಕ್ಬಿಟ್ರೆ ಒಂದಷ್ಟು ಜನ ಹೇಳ್ತಾರೆ, ನೀವು ಮೇವು ಯಾವಾಗಲೂ ನೀವು ಊಟ, ಈಗ ನಿಮ್ಗೊಂದು ಸತಿ ನೀರು ಕುಡಿಬೇಕು. ಈಗ ನೀನು ನೀರು ಕುಡಿಬೇಕು ಅಂದರೆ ನನಗೆ ಅವೈಲಬಲ್ ಇದೆ, ಹೋಗಿ ಮನೇಲಿ ಕುಡಿದ್ಬಿಡ್ತೀನಿ. ಒಂದು ಹಸುನ ಕಟ್ಟಾಕ್ಬಿಟ್ಟು ನೀನು ಇಲ್ಲೇ ಇರು, ನಾನು ಹಾಕಿದಾಗ ಮಾತ್ರ ನೀರು ಕುಡಿ ಅಂದರೆ ಅದಕ್ಕೆ ಸ್ಟ್ರೆಸ್ ಬರುತ್ತೆ. ಸೊ ಅದನ್ನು ಸ್ಟ್ರೆಸ್ ಫ್ರೀ ಇಡಬೇಕು ಅಂದರೆ ಏನು ಮಾಡಬೇಕು, ಈ ಥರ ಕಟ್ಟಾಕ್ಬಾರ್ದು, ಇದು ರಾಂಗ್ ಮೆಥಡೇನೆ. ಇದನ್ನು ಕಟ್ಟಾಕ್ಬಾರ್ದು, ಇದನ್ನು ಫ್ರೀ ಬಿಟ್ಬಿಡ್ಬೇಕು. ಫ್ರೀ ಬಿಟ್ಬಿಟ್ಟು ಇವಾಗ ನೋಡಿ ನೀರಿದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ನನಗೆ ಸಾಕಾಗಿಲ್ಲಪ್ಪ, ನನಗೆ ಇನ್ನೊಂದು ಸ್ವಲ್ಪ ಏನಾರ ಮೇವು ತಿಂತೀನಿ ಅಂದಾಗ ಅಲ್ಲಿ ಆಚೆ ಮೇವಿಗೆ ವ್ಯವಸ್ಥೆ ಮಾಡಿಕೊಡಬೇಕು. ಅದು ಬೇಕು ಅಂದಾಗ ತಿನ್ನುತ್ತೆ, ಬೇಡ ಅಂದಾಗ ನೀರು ಕುಡಿಯುತ್ತೆ, ಇಲ್ಲ ಅಂದರೆ ಎಲ್ಲರೂ ಒಂದು ಕಡೆ ಹೋಗಿ ಮೆಲ್ಕು ಹಾಕೊಂಡು ಕುತ್ಕೊಳ್ಳುತ್ತೆ. ದಟ್ ಈಸ್ ನನ್ ಎಸ್ 24/7 ಫೀಡಿಂಗ್. ನಿಮ್ಗೆ ಯಾವಾಗ ಹಸು ಯಾವಾಗ ಮೇವು ತಿನ್ನಬೇಕು ಅದು ತಿನ್ಕೊಳ್ಳುತ್ತೆ, ಯಾವಾಗ ನೀರು ಕುಡಿಬೇಕು ಹಂಗೆ ಕುಡ್ಕೊಳ್ಳುತ್ತೆ. ಜಸ್ಟ್ ನಾವು ಹ್ಯೂಮನ್ ಬೀಯಿಂಗ್ಸ್ ಹೆಂಗಿರ್ತೀವಿ, ಹಸುಗಳು ಅದೇ ಥರ. ಈಗ ನನಗೆ ಈಗ ಊಟ ಮಾಡಬೇಕು ಅನ್ನಿಸ್ತು, ಈಗ ನನಗೇನೋ ಒಂದು ಸ್ವಲ್ಪ ನೀರು ಕುಡಿಬೇಕು, ನಾನು ಅವೈಲಬಲ್, ನನ್ನ ಯಾರು ಕಟ್ಟಾಕ್ಬಿಟ್ರೆ ನಮ್ಗೆ ಸ್ಟ್ರೆಸ್ ಆಗುತ್ತೆ. ಅದೇ ಥರ ಹಸುಗಳಿಗೂ ಈಗ ಕಟ್ಟಾಕೊಂಡಿರಬಾರ್ದು, ಫ್ರೀ ಬಿಟ್ಬಿಡ್ಬೇಕು. ಯಾವ್ದಾರ ತೀರಾ ಕ್ರಿಟಿಕಲ್ ಇದ್ದು ಈಗ ಏನಾರ ಒಂದು ಬಾವ್ ಆಗಿತ್ತು ಇಲ್ಲ ಕ್ವಾರಂಟೈನ್ ಮಾಡಿದ್ವು ಅದಕ್ಕೆ ಓಕೆ, ಇಲ್ಲಾಂದರೆ ಫ್ರೀ ಬಿಟ್ಬಿಡ್ಬೇಕು. ಸೊ ಯಾವಾಗಲೂ ನಾನು ಹೇಳೋದೇನೆಂದರೆ 24/7 ಫೀಡ್ ಇರಬೇಕು, 24/7 ವಾಟರ್ ಇರಬೇಕು. ಆವಾಗ ನಿಮಗೆ ಹಸುಗಳು ಸ್ಟ್ರೆಸ್ ಫ್ರೀ ಆಗಿ ಹಾಲು ಇಳುವರಿನೂ ಚೆನ್ನಾಗಿರುತ್ತೆ. ರಾಟಿ ಅಂದ್ಬಿಟ್ಟು ಇದು ರಾಜಸ್ಥಾನ್ ತಳಿ, ಅಪ್ರಾಕ್ಸಿಮೇಟ್ಲಿ ಇದರಲ್ಲಿ ಅರೌಂಡ್ 7-8 liters ಕರಿಬೇಕು ಅಂತ. ಇದು 7 months ಪ್ರೆಗ್ನೆಂಟ್ ಇದೆ ಈ ಹಸು ಬಂದ್ಬಿಟ್ಟು. ಇನ್ನೊಂದು 2 months ಡೆಲಿವರಿ ಆಯಿತು ಅಂದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 7-8 liters ಆಫ್ ಮಿಲ್ಕ್ ಪರ್ ಟೈಮ್. ನಮ್ಮಲ್ಲಿ ನಾನು ಹೇಳ್ದಂಗೆ ಮಿಲ್ಚ್ ಬ್ರೀಡ್ಸ್ ಅಂತ ಅಂದರೆ ಅದು ಸಾಯಿವಾಲು ಮತ್ತು ಗಿರ್ರು, ಇವೆಲ್ಲ ಬಂದ್ಬಿಟ್ಟು ಸೆಮಿ ಡ್ರಾಟ್ ಬ್ರೀಡ್ಸ್ ಅಂತ ಹೇಳ್ತಾರೆ. ಈ ನಮ್ಮ ಹರಿಯಾಣ ಈ ರಾಟಿ ಅವೆಲ್ಲನೂ ಪಕ್ಕ ಡ್ರಾಟ್ ಬ್ರೀಡ್ ಅಂದರೆ ನಮ್ಮದು ಹಳ್ಳಿಕಾರು ಡ್ರಾಟ್ ಬ್ರೀಡ್. ಏನಿಲ್ಲ ಅಂದರೆ ಹಾಲು ಕಮ್ಮಿ, ಪ್ಲಸ್ ನಿಮಗೆ ಎಂಥ ವಾತಾವರಣದಲ್ಲೂ ಹೆಂಗಾರ ಇರುತ್ತೆ ಆರಾಮಾಗಿ. ಸರ್, ಇವಾಗ ಶೆಡ್ಡು ಸರ್ಟನ್ ಪೀಪಲ್ ಬರ್ತಾರೆ, ಸರ್ ಹಿಂಗೆ ಮಾಡಿದ್ರೆ ಉತ್ಮಾನ, ಇನ್ನೊಂದು ಥರ ಮಾಡಿದ್ರೆ ಉತ್ಮಾನ, ನೀರ್ದು ಹಿಂಗಿದ್ರೆ ಓಕೆನಾ, ಚರಣಿ ಹೆಂಗಿದ್ರೆ ಓಕೆ. ನಾನು ಹೇಳೋದೇನೆಂದರೆ ನಿಮ್ಮ ಲ್ಯಾಂಡ್ ನೋಡ್ಕೊಳ್ಳಿ ಸರ್ ಫಸ್ಟು. ಈಗ ನಾರ್ಮಲ್ಲಾಗಿ ಏನು ಹೇಳ್ತಾರೆ, ಮಧ್ಯದಲ್ಲಿ ಜಾಗ ಇರಬೇಕು ದೊಡ್ಡದಾಗಿ, ಈ ಥರ ಹಿಂಗೆ ಅಡ್ಡ ಗೋಡೆನೇ ಇರಬಾರ್ದು ಅಂತಾರೆ. ಇದು ನಮ್ಮದು ಫಾಲ್ಟಿ ಮೆಥಡ್ ಆ್ಯಕ್ಚುಲ್ಲಾಗಿ, ಅಡ್ಡ ಗೋಡೆನೇ ಇರಬಾರ್ದು, ಓಪನ್ ಆಗಿದ್ದು ಬಿಡ್ಬೇಕು ಹಸುಗಳು. ಆವಾಗ ಹಂಗಿದ್ದಾಗ ಏನಾಗ್ತವೆ, ಹಸುಗಳು ಇಲ್ಲಿ ಬರ್ತವೆ, ಫ್ರೀ ಆಗಿರ್ತವೆ, ಹಿಂಗೆ ಆಚೆ ಹೋಗ್ತವೆ, ನೀರು ಕುಡಿತವೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ ನಮಗೆ ಲ್ಯಾಂಡ್ಗೆ ನಮಗೆ ರಿಸೋರ್ಸ್ ಇದ್ದಂಗೆ ನಮ್ಮ ಫೈನಾನ್ಷಿಯಲ್ ತಕ್ಕನಂಗೆ ಇವಾಗ ಈ ಥರ ಇದೇ ಸರ್ ಸೂಪರ್ ಶೆಡ್ಡು ನೀವು ಇದೇ ಥರ ಮಾಡಿಸ್ಕೊಂಬಿಡಿ ಅಂತ ಹೇಳಿದ್ರೆ ಫೈನಾನ್ಷಿಯಲಿ ಎಷ್ಟು ಜನಕ್ಕಾಗುತ್ತೆ? ಈಗ ನಾನು ಮಾಡ್ಕೊಂಬಿಟ್ಟೆ, ಎಲ್ಲರಿಗೂ ಆಗಲ್ಲ. ಸೊ ಅವ್ರಿಗೆ ಫೈನಾನ್ಷಿಯಲ್ ಆಗಿ ತಕ್ಕನಂಗೆ ಅವ್ರಿಗೆ ಲ್ಯಾಂಡ್ ಅವೈಲಬಿಲಿಟಿ ತಕ್ಕನಂಗೆ ಯಾವ ಥರ ಇರುತ್ತೆ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ಉತ್ತಮವಾದ ಡಾಕ್ಟ್ರನ್ನ ಯಾರನ್ನಾರ ಕರೆಸ್ಕೊಂಡು ಮಾಡ್ಕೊಳ್ಳುವಂಥದ್ದು ಉತ್ತಮ.
0: ಓಕೆ ಸರ್, ಹಾಗೆ ಈಗ ನಿಮ್ಮಲ್ಲಿ ಗೊಬ್ಬರ ಎಷ್ಟು ಸಿಗ್ತಾ ಹೋಗುತ್ತೆ, ನಿಮಗೆ ವರ್ಷಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದು?
1: ಸರ್, ನಮ್ಮಲ್ಲಿ ಗೊಬ್ಬರ ಅಪ್ರಾಕ್ಸಿಮೇಟ್ಲಿ ಒಂದು 2 ತಿಂಗಳು ಮ್ಯಾಕ್ಸಿಮಮ್ ಅಂದರೆ ಒಂದು 8-10 ಲೋಡ್ ಗೊಬ್ಬರ ಹೋಗುತ್ತೆ. ಮೊದಲು ಅದೇ 8-10 ಲೋಡ್ನ 1,500 ರೂಪಾಯಿ ಹಂಗೆ ಕೊಟ್ಬಿಡ್ತಾ ಇದ್ದೆ, 8-10 ಲೋಡ್ನ ಪರ್ ಲೋಡ್ ಟ್ರ್ಯಾಕ್ಟರ್ನ. ಇವಾಗ ಎಲ್ಲ ಕಡೆ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನಮಗೂ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅಂತ ಅರಿವಾಗಿರೋದ್ರಿಂದ 3-3.5 ಸಾವಿರ ರೂಪಾಯಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಪ್ರೈಸು. ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಡಿಸ್ಟ್ರೆಸ್ ಸೆಲ್, ಈಗ ನಮ್ಮಲ್ಲಿ ಜಾಗ ಕಮ್ಮಿ ಆಗಿರೋದ್ರಿಂದ ಈಗ ಹೆಂಗಿದ್ರಾಗಲಿ ತೊಗೊಂಡು ಹೋಗ್ಬಿಡಿ ಅಂತ ಡಿಸ್ಟ್ರೆಸ್ ಸೆಲ್ ಮಾಡೋಕ್ಕೆ ಹೋದಾಗ ಅವ್ರು ಕೇಳಿದ ಪ್ರೈಸು, ಇಲ್ಲ ನಾವು ಇರುತ್ತೆ ಡಿಮ್ಯಾಂಡ್ ಬಂದಾಗ ನಾನು ಮಾರ್ತೀನಿ ನಾನು ಕಾಯ್ದು ಮಾರ್ತೀನಿ ಅಂದರೆ ನಾವು ಹೇಳಿದ ಪ್ರೈಸು. ಸೊ ನಾವು ಹೇಳಿದ ಪ್ರೈಸಲ್ಲಿ ಮಾರಬೇಕು, ಮಾರಿದ್ರೇ ಉತ್ತಮ ಅಂತ ಅಂದ್ಕೊಂಡು ನಾನು ಇವಾಗ ಅದನ್ನು ಹೋಲ್ಡ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬಿಸ್ಕೊಳ್ಳೋಣ ಗೊಬ್ಬರನ ಒಳ್ಳೆ ಪ್ರೈಸ್ ಬಂದಾಗಲೇ ಮಾರೋದು. ಪ್ಲಸ್ ನಾನು ಅದನ್ನು 2 ಥರ ಡಿವೈಡ್ ಮಾಡ್ಕೊಂಡಿದ್ದೀನಿ, ಇದೆಲ್ಲ HFದು, ಮೊದಲಿಂದ HF ಇರೋದು. ಆ ಕಡೆ ಬಂದುಬಿಟ್ಟು ಮುರ್ರಾ ಮತ್ತು ನಾಟಿ ಹಸುಗಳನ್ನು ಡಿವೈಡ್ ಮಾಡಿಟ್ಟಿದ್ದೀನಿ. ನಮ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 10 ಕರುಗಳಿರಬೇಕು. ಆ 10 ಕರುಗಳಲ್ಲೇ 80% ನಾಟಿ ಕರುಗಳೇ, ಕಮ್ಮಿ HFಗಳು. ಯಾಕೆ ಕಮ್ಮಿ ಅಂತ ನಾನು ಹೇಳ್ತೀನಿ. ಈಗ ನಾಟಿ ಹಸುಗಳು ಅಂದರೆ ಇವಾಗ ಏನಾಗ್ತವೆ, ಈಗ ಮೇಲ್ ಆಗಲಿ ಫಿಮೇಲ್ ಆಗಲಿ ಅದು ಸ್ವರ ಬಿಡಬೇಕು ಅಂದರೆ ಅದ್ರ ಕರು ಬೆಕ್ಕೇ ಬೇಕು. ಜೊತೆಗೆ ಹೆಣ್ಗರು ಆಯಿತು ಅಂದರೆ ನಾವೇನು ಮಾಡ್ತೀವಿ, HFಗಳಲ್ಲಿ ಹೆಣ್ಗರು ಆಯಿತು ಅಂದರೆ ಏನು ಮಾಡ್ತೀವಿ, 1 ವೀಕ್ ಗಿಣ್ಣಲ್ಲಿ ಕುಡಿಸ್ತೀವಿ. ಗಿಣ್ಣಲ್ಲಿ ಆದ ತಕ್ಷಣ ಯಾರಿಗೆ ಬೇಕೋ ಈ ಊರಲ್ಲಿ ಯಾರಿಗಾರ ನೀಡಿಯಾಗಿತ್ತು ಅಂದರೆ ಅವ್ರಿಗೆ ಕೊಟ್ಬಿಡ್ತೀವಿ, ನೀವು ತೊಗೊಂಡು ಹೋಗ್ರಿ, ನೀವು ಸಾಕೊಳ್ಳಿ ಅಂದ್ಬಿಟ್ಟು. ನಾವು ಸಾಕಕ್ಕೆ ಹೋಗಲ್ಲ, ನಾವು ಸ್ಪೆಸಿಫಿಕ್ ಬ್ರೀಡಲ್ಲಿ ಇದ್ದು ಚೆನ್ನಾಗಿ ಬರುತ್ತೆ ಅಂತ ಏನಾರು ಅನಿಸ್ತು ಅಂದರೆ ಮಾತ್ರ ನಾವು ಅದನ್ನು ಮಾಡ್ಕೋತಾ ಹೋಗ್ತೀವಿ. ನಾಟಿ ಹಸುಗಳಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಸೊ ನಾಟಿ ಹಸುಗಳು ಇಟ್ಕೊಂಡಿದ್ದೀವಿ, ಅದರಲ್ಲಿ ಯಾವುದು ದೊಡ್ಡದಾದ್ಮೇಲೆ ಯಾವ್ದು ಚೆನ್ನಾಗಾಗುತ್ತೆ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಬೇರೆಯವನ್ನ ಪುಷ್ ಆಫ್ ಮಾಡ್ತೀವಿ. ಈಗ ಸದ್ಯಕ್ಕೆ ಊರ್ಗರು ಆಯಿತು, ಹೆಣ್ಗರು ಆಯಿತು, ಯಾವುದೇ ಆಯಿತು ಅಂದ್ರೂ ನಾಟಿ ಹಸುಗಳಲ್ಲಿ ಇಟ್ಕೊಳ್ಳೇಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಯಾವುದೇ ಕರು ಹುಟ್ಟಿದ ತಕ್ಷಣ ನಾವು ಅದ್ರದ್ದು ಒಕ್ಕಲು ಬಳ್ಳಿನ ಕಟ್ ಮಾಡಿಬಿಟ್ಟು ಅಪ್ರಾಕ್ಸಿಮೇಟ್ಲಿ 2 ಇಂಚ್ಗೆ ಟಿಂಚರ್ ಒಂದು ಹಾಕೊಳ್ಳೋದನ್ನು ಒಂದನ್ನು ಮಾಡ್ಕೊಳ್ಳೋದು ಉತ್ತಮ. ಅದು ಇದಕ್ಕೆ ಪ್ಲಸ್ ವಿತಿನ್ ಹಾಫ್ ಆನ್ ಅವರು ಅದರದ್ದು ತಾಯಿದು ಗಿಣ್ಣಲ್ಲಿ ಕುಡಿಸ್ಕೊಂಬಿಟ್ರೆ ಫಸ್ಟ್ ಅದು ನಿಮ್ಮದು ಲೈಫ್ ಲಾಂಗ್ ನೀವು ಏನು ಮಾಡ್ತೀರೋ ಅದೊಂದು ಪಟ್ಟಾಯಿತು ಅಂದರೆ ಇದೊಂದು 2 ಪ್ರಾಕ್ಟೀಸು. ಅದು ಅದೇ 50 ಭಾಗ ತೂಕ ಅಂದರೆ ಇದೇ ಒಂದು 50 ಭಾಗ ತೂಕ ಆದಂಗೆ ಅಷ್ಟು ಕೊಟ್ಬಿಡ್ತು ಅಂದರೆ ಅದ್ರ ಲೈಫ್ ಟೈಮಲ್ಲಿ ನಿಮಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ ಕರುಗಳು.
0: ಓಕೆ ಸರ್, ಧನ್ಯವಾದಗಳು. ಇಷ್ಟೊತ್ತು ನಮಗೆ ಹೈನುಗಾರಿಕೆಯ ಬಗ್ಗೆ, ಪಶುಸಂಗೋಪನೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಯಾವ ರೀತಿ ಈ ಹೈನುಗಾರಿಕೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಟಿಪ್ಸ್ಗಳನ್ನ ಕೂಡ ಕೊಡ್ತಾ ಇದ್ರಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಕುರಿತಂತೆ ಮಾಹಿತಿಗಳನ್ನ ನೀವು ಕೂಡ ತಿಳ್ಕೊಂಡಿದ್ರ ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ಹೈನುಗಾರಿಕೆಯನ್ನು ಮಾಡಬೇಕು ಅಂತ ಇದ್ರೆ ಸೊ ಈ ರೀತಿಯ ಒಂದಷ್ಟು ಅನುಭವಗಳನ್ನು ಪಡ್ಕೊಳ್ತಾ ಹಾಗೆ ವಿಚಾರಗಳನ್ನ ನೀವು ಕೂಡ ತಿಳ್ಕೊಳ್ತಾ ಹೈನುಗಾರಿಕೆಯನ್ನು ಮಾಡೋದು ಉತ್ತಮ ಅಂತ ನನಗೂ ಅನಿಸುತ್ತೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರ್ ಅವರು.
6: ಮಕ್ಕಳಿಗೆ ಬೇಕೇ ಬೇಕು ಡಿಜಿಟಲ್ ಲಾಕ್ಡೌನ್. ಸಂಪರ್ಕ ಕ್ರಾಂತಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದು ಮೊಬೈಲು. ಯಾರ ಕೈಯಲ್ಲೂ ನೋಡಿದರೂ ಮೊಬೈಲ್ ರಾರಾಜಿಸುತ್ತದೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಈ ಮೊಬೈಲ್ ಎಂಬ ಮಾಯಾದಂಡ ಎಲ್ಲರನ್ನೂ ಚುಂಬಕದಂತೆ ಆಕರ್ಷಿಸಿ ಅವರು ಯಾವ ಕೆಲಸವನ್ನು ಮಾಡದೆ ದಿಕ್ಕು ತಪ್ಪಿಸಿದೆ. ಜನರು ಸೋಮಾರಿಗಳಾಗಲು ಈ ಮೊಬೈಲ್ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಮೂರ್ಖರ ಪೆಟ್ಟಿಗೆ ಎಂದೇ ಹೆಸರಾದ ಟಿವಿ ಕೂಡ ತನ್ನ ಕಬಂಧ ಬಾಹುಗಳಿಂದ ಮನುಷ್ಯನ ಮಿದುಳಿಗೆ ದಾಳಿಯಿಟ್ಟಿದೆ. ಎಳೆ ವಯಸ್ಸಿನ ಚಿಕ್ಕ ಮಕ್ಕಳು ಜಗತ್ತನ್ನು ಕಣ್ಣು ಬಿಟ್ಟು ನೋಡುವ ಹೊತ್ತಿನಲ್ಲಿಯೇ ಅವರನ್ನು ಈ ಮೊಬೈಲು ತನ್ನ ಕಡೆ ಸೆಳೆದಿದೆ. ತಾಯಂದಿರು ಮಕ್ಕಳು ಅತ್ತರೆ ಸಾಕು, ಅತ್ತರ ಅಳಲವ್ವ ಈ ಕೂಸು ನನಗಿರಲಿ ಎಂದು ಕಂಕುಳಲ್ಲಿ ಹೊತ್ತು ಮನೆ ಅಂಗಳ ಮನೆ ಹಿತ್ತಲಕ್ಕೆ ಒಯ್ಯುತ್ತಿದ್ದರು. ಅಲ್ಲಿ ಹಕ್ಕಿ ಪಕ್ಷಿ ಗಿಡ ಮರ ಮೋಡ ಚುಕ್ಕಿ ಚಂದ್ರಮಗಳನ್ನು ತೋರಿಸಿ ಅವರನ್ನು ರಮಿಸುತ್ತಿದ್ದರು. ಈಗ ಹೊರ ಜಗತ್ತು ಯಾರಿಗೂ ಕಾಣುವುದೇ ಇಲ್ಲ. ಮಕ್ಕಳು ಅತ್ತರೆ ಹಾಲು ಕುಡಿಯದಿದ್ದರೆ ಊಟ ಮಾಡದಿದ್ದರೆ ಅವರ ಮುಂದೆ ಮೊಬೈಲ್ ಕೊಟ್ಟು ಬಾಯಿಗೆ ಹಾಲು ಕುಡಿಸಿ ತಿಂಡಿ ತಿನಿಸುವ ಪರಿಪಾಠ ಬೆಳೆದಿದೆ. ಮಕ್ಕಳು ಕೂಡ ಬಾಲ್ಯದಿಂದಲೇ ಮೊಬೈಲ್ ವ್ಯಾಮೋಹಕ್ಕೆ ಬಲಿಯಾಗಿ ಯಾವುದಕ್ಕೂ ಗಮನ ಕೊಡದೆ ಅಂತರ್ಮುಖಿಯಾಗಿ ಬೆಳೆಯುತ್ತಿದ್ದಾರೆ. ಹೈಸ್ಕೂಲು ಕಾಲೇಜು ಹಂತಕ್ಕೆ ಬರುವಷ್ಟರಲ್ಲಿ ಮಕ್ಕಳು ಓದು ಬರೆಹವನ್ನೇ ಮರೆತು ಬಿಡುವ ಸಾಧ್ಯತೆ ಇದೆ. ಅಶ್ಲೀಲ ಚಿತ್ರಗಳನ್ನು ವಿಡಿಯೋಗಳನ್ನು ನೋಡುತ್ತಾ ಕಾಲ ಕಳೆಯುತ್ತಾರೆ. ಓದುವ ಬರೆಯುವ ಸಂಸ್ಕೃತಿಗೆ ಮೊಟಕಾದಂತೆ ಕಾಣಿಸುತ್ತಿದೆ. ಅನೇಕ ಸ್ಟೇಡಿಯಂ ಪಾರ್ಕ್ಗಳಲ್ಲಿ ನೋಡಿದರೆ ಹಿಂಡು ಹಿಂಡು ಹುಡುಗರು ಗುಂಪು ಗುಂಪಾಗಿ ಕುಳಿತುಕೊಂಡು ಮೊಬೈಲ್ ನೋಡುವುದರಲ್ಲಿ ಸಾಮೂಹಿಕವಾಗಿ ತಜ್ಞರಾಗಿರುತ್ತಾರೆ. ಇದು ಕಳವಳ ಸಂಗತಿಯೇ. ಇನ್ನು ಅವರು ಹೇಗೆ ಓದಬಹುದು ಎನ್ನುವುದಕ್ಕೆ ಇವುಗಳು ಕೆಲವು ಉದಾಹರಣೆಗಳು. ಇನ್ನು ಸಂಜೆ ಮನೆಗೆ ಬಂದರೆ ತಂದೆ ತಾಯಿ ಕೆಲಸ ಮುಗಿಸಿ ಬಂದು ಮನರಂಜನೆಗೆ ವಿರಾಮಕ್ಕೆ ವಿಶ್ರಾಂತಿಗೆ ಟಿವಿ ನೋಡುತ್ತಿರುತ್ತಾರೆ. ಅವರ ಜೊತೆಗೂ ಕುಳಿತು ಮಕ್ಕಳು ಟಿವಿ ನೋಡುವ ಅಭ್ಯಾಸ ಬೆಳೆಸಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಮೊಬೈಲ್ ಮತ್ತು ಟಿವಿ ಎಂಬ ಭೂತಗಳು ಅವರ ಶೈಕ್ಷಣಿಕ ಬದುಕಿಗೆ ಕಂಟಕಪ್ರಾಯವಾಗಿವೆ. ತಮ್ಮ ಹಳ್ಳಿಯ ಮಕ್ಕಳನ್ನು ಮೊಬೈಲ್ ಗೀಳಿನಿಂದ ದೂರ ಇಡಲು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಕಾಡೇಗಾಂವ್ ತಾಲೂಕಿನ ಮೋಹಿತೆ ವಡಾವ್ಗಾಂವ್ ಎಂಬ ಗ್ರಾಮದಲ್ಲಿ ಜನರು ಒಂದು ನಿರ್ಣಯ ಕೈಗೊಂಡಿದ್ದಾರೆ. ಅವರು ಮಕ್ಕಳ ಕಲಿಕೆಯನ್ನು ಆಕರ್ಷಿಸಲು ಡಿಜಿಟಲ್ ಲಾಕ್ಡೌನ್ ಜಾರಿಗೆ ತಂದಿದ್ದಾರೆ. ಏನಿದು ಡಿಜಿಟಲ್ ಲಾಕ್ಡೌನ್ ಎಂದಿರಾ? ಇದೇ 14th October ಈ ಲಾಕ್ಡೌನ್ ಗ್ರಾಮದಲ್ಲಿ ಘೋಷಣೆಯಾಗಿದೆ. 3,000 ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ 1ರಿಂದ 10ನೇ ತರಗತಿ ಓದುವ 450 ಮಕ್ಕಳಿದ್ದಾರೆ. ಅವರೆಲ್ಲರೂ ಮೊಬೈಲ್ ದೂರವಿರಿಸಿ ಅಭ್ಯಾಸ ಮಾಡಲಿದ್ದಾರೆ. ಸಂಜೆ 7ರಿಂದ 8:30 ಒಂದೂವರೆ ಗಂಟೆ ಸಮಯ ಮೊಬೈಲ್ ಮತ್ತು ಟಿವಿ ಬಳಕೆಯನ್ನು ಸಂಪೂರ್ಣವಾಗಿ ಆ ಹಳ್ಳಿಯಲ್ಲಿ ನಿಷೇಧಿಸಲಾಗಿದೆ. ಗ್ರಾಮದಲ್ಲಿ ಮಕ್ಕಳು ಸರಿಯಾಗಿ ಓದುತ್ತಿಲ್ಲ, ಅವರ ಅಭ್ಯಾಸದಲ್ಲಿ ಹಿಂದೆ ಬಿದ್ದಿದ್ದಾರೆ ಎಂಬ ದೂರಿನ ಮೇರೆಗೆ ಊರಿನ ಹಿರಿಯರೆಲ್ಲ ಸೇರಿ ಚರ್ಚಿಸಿ 1.5 ಗಂಟೆ ಕಾಲ ಮೊಬೈಲು ಮತ್ತು ಟಿವಿ ಬಳಕೆಯನ್ನು ಸಂಪೂರ್ಣ ನಿರ್ಬಂಧ ಮಾಡುವ ನಿರ್ಣಯವನ್ನು ಆ ಗ್ರಾಮ ಪಂಚಾಯತಿಯವರು ಗ್ರಾಮಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ. ಇದು ಆ ಗ್ರಾಮ ಪಂಚಾಯತಿಯ ಗ್ರಾಮಸಭೆಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮವಾಗಿದೆ. ಗ್ರಾಮದ ದೇವರಾದ ಭೈರವನಾಥ್ ಮಂದಿರದ ಮೇಲೆ ಒಂದು ಸೈರನ್ ಅಳವಡಿಸಿದ್ದಾರೆ. ಸಂಜೆ 7 ಗಂಟೆ ಆಗುತ್ತಿದ್ದಂತೆ ಸೈರನ್ ಜೋರಾಗಿ ಕೂಗುತ್ತದೆ. ಕೂಡಲೇ ಮನೆಗಳಲ್ಲಿ ಟಿವಿಗಳು ಬಂದಾಗುತ್ತವೆ, ಮೊಬೈಲ್ ದೂರವಿರಿಸುತ್ತಾರೆ. ಮಕ್ಕಳು ಓದಿನಲ್ಲಿ ತೊಡಗಿಕೊಳ್ಳುತ್ತಾರೆ. ಮನೆಯ ಹಿರಿಯರು ಎಲ್ಲ ಒಟ್ಟಿಗೆ ಸೇರಿ ಟಿವಿ ನೋಡುವುದನ್ನೇ ಬಿಟ್ಟು ಸ್ನೇಹಿತರ ಆಪ್ತರ ಜೊತೆಗೆ ಸೇರಿ ಹರಟೆ ಹೊಡೆಯುತ್ತಾರೆ, ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ, ಹೀಗೆ ಅನೇಕ ಚಟುವಟಿಕೆಗಳನ್ನು ಮಾಡುತ್ತಾರೆ. ಈ ಹೊಸ ಗ್ರಾಮ ನೀತಿಯಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಗತಿ ಕಂಡುಬಂದಿದೆ ಎಂದು ಗ್ರಾಮ ಪಂಚಾಯತಿಯವರು ಊರಿನಲ್ಲಿ ಹೇಳಿದ್ದಾರೆ. ಇದೊಂದು ಹೊಸ ವಾತಾವರಣದ ನೀತಿ ಎಂದೇ ನಾವು ಹೇಳಬೇಕಾಗಿದೆ. ಮಹಾರಾಷ್ಟ್ರದ ಕಲಿಕಾ ಶಕ್ತಿ ಹೆಚ್ಚಿಸಲು ಕೈಗೊಂಡ ಈ ಡಿಜಿಟಲ್ ಲಾಕ್ಡೌನ್ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಪ್ರತಿಯೊಂದು ದೇಶದ ಗ್ರಾಮ ಪಂಚಾಯಿತಿಯವರು ತಮ್ಮ ತಮ್ಮ ಗ್ರಾಮಸಭೆಗಳಲ್ಲಿ ಇಂಥ ನಿರ್ಣಯ ಕೈಗೊಂಡು ಮಕ್ಕಳ ಕಲಿಕಾ ಮಟ್ಟ ಸುಧಾರಣೆಗೆ ಮೊಬೈಲನ್ನು ದೂರವಿರಿಸಿದರೆ ಎಷ್ಟೊಂದು ಸುಧಾರಣೆ ಆದೀತು. ಹಿರಿಯರು ಕೂಡ ದಿನಕ್ಕೆ 1.5 ಗಂಟೆ ಸಮಯ ಟಿವಿ ನೋಡುವುದನ್ನು ತ್ಯಾಗ ಮಾಡಿ ಮುಂದಿನ ಪೀಳಿಗೆಗೆ ದಾರಿ ತೋರಿಸಿದಂತಾಗುತ್ತದೆ. ಹಿರಿಯಕ್ಕನ ಚಾಳಿ ಮನೆಮಂದಿಗೆಲ್ಲ ಎನ್ನುವ ಗಾದೆ ಮಾತು ಇಲ್ಲಿ ಬದಲಾವಣೆಗೊಂಡು ನವ ಸಮಾಜದ ಮನ್ವಂತರದ ಮಂತ್ರವಾಗಿದೆ. ಇಂಥ ಬದಲಾವಣೆಗಳು ಎಲ್ಲ ಸಮಾಜದಲ್ಲೂ ಕಂಡುಬಂದರೆ ಖಂಡಿತ ನಮ್ಮ ಮಕ್ಕಳು ಓದಿನಲ್ಲಿ, ಬರಹದಲ್ಲಿ, ಪರೀಕ್ಷೆಯಲ್ಲಿ ಮುಂದೆ ಬರುತ್ತಾರೆ ಮತ್ತು ಯಾವ ಕೆಟ್ಟ ದುರಭ್ಯಾಸಗಳಿಗೂ ಕೂಡ ಅವರು ಒಳಗಾಗುವುದಿಲ್ಲ ಎಂದು ನನ್ನ ಅನಿಸಿಕೆ.
5: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವ್ ಇಂಡಿಯನ್ಸ್ ಇಷ್ಟು ರಾತ್ರಲ್ಲ ಅವ್ನ ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಒರೆ ಜಲಸಿ, ಹೆಣ್ಣುತನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂತ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರ್ಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರನ್ನ ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತರ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ತರ ಡ್ರೆಸ್ ಹಾಕೊಂಡಾಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡು ಅವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ, ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಳಲ್ಲಿ ಕಟ್ಟ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋರ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತಿನ ಟ್ರೆಂಡ್ ಇಷ್ಟ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ ಹೋ.

ಅಂತರ ಶಿಖಂಡಿಯಂದಡಿಗಡಿಗೆ ನುಡಿಯ ಬೇರೆಲೋ ಮೂಢ ಭಂಡರೆದೆ ಗುಂಡಿಗೆಯ ಖಂಡಿಸುತ ರಣಚಂಡಿ ಗೌತನ ವೀವ ಈ ಗಾಂಡೀವಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ

ನಿರ್ಧರಿಸುವುದು ರಣರಂಗ, ಓಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿ
1: ಸಿಂಚನ ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಕುರಿಗಳು ಸಾರ್ ಕುರಿಗಳು, ಕುರಿಗಳು ಸಾರ್ ಕುರಿಗಳು, ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಒಂದಾಗಿ, ಸ್ವಂತತೆಯ ಬಂದಾಗಿ, ಮಂದೆಯಲ್ಲಿ ಒಂದಾಗಿ, ಸ್ವಂತತೆಯ ಬಂದಾಗಿ. ಅದರ ಬಾಲ ಇದು ಮತ್ತೆ ಇದರ ಬಾಲ ಅದು ಮೂಸಿ,

ಆಳ ಊರಿದ ಕುರುಬ ಕಟುಕನಾದ, ಆಳ ಊರಿದ ಕುರುಬ ಕಟುಕನಾದ, ಅವನ ಮಚ್ಚುವ ಏನು ಹೊಳಪು, ಏನು ಜಾದು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಓಂ ಗಣಪತಿ ಗಣಪತಿ ಓಂ, ಓಂ ಗಣಪತಿ ಗಣಪತಿ ಓಂ, ಓಂ ಗಣಪತಿ ಗಣಪತಿ ಓಂ.